0: ಕರುಣಾಳು ಬಾ ಬೆಳಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದು ನಾನು ನೋಡಿದಂಥ ಒಬ್ಬ ವ್ಯಕ್ತಿ, ಆಕೆ ಹೆಸರು ವಾಸಕ್ಕ ಅಂತ. ಪೂರ್ತಿ ಹೆಸರು ಏನಿತ್ತೋಪ್ಪ, ಬಹುಶಃ ವಾಸಂತಿಯೇ ತಿದ್ದಿರ್ಬೋದು. ಆದರೆ ಆಕೆನ ಯಾರೂ ಬೇರೆ ಹೆಸರನ್ನು ಕರೆದದ್ದು ನೋಡಲೇ ಇಲ್ಲ ನಾನು. ಆಕೆನ ವಾಸಕ್ಕ ವಾಸಕ್ಕ ಅಂತ ಇದ್ರು. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ರಿಗೂ ವಾಸಕ್ಕ. ಆಕೆ ಸಂಬಂಧದಲ್ಲಿ ನನ್ನ ಅಜ್ಜನ ಸೋದರತ್ತೆ ಮಗಳು. ದೈವ ಹೇಗಿರುತ್ತೆ, ಆಗಿನ ಕಾಲ ಹೇಗಿತ್ತು ನೋಡಿ ಸ್ನೇಹಿತರೆ. ವಾಸಕ್ಕನಿಗೆ 3-4 ವರ್ಷ ಆಗಿದ್ದಾಗ ಆಕೆಗೆ ಮದುವೆ ಆಯ್ತಂತೆ. ಆ ಗಂಡನಿಗೂ 1-6 ವರ್ಷ ಇರಬೇಕು ಆ ಹುಡುಗನಿಗೆ. ಬೊಂಬೆ ಆಟದ ಥರ ಮದುವೆ ಆಗೋಯ್ತು. ಪಾಪ ಹುಡುಗಿಗೆ ಏನು ಗೊತ್ತು, ಹೊಸ ಬಟ್ಟೆ ಹಾಕ್ಕೊಂಡು ಕುಣಿದಾಡಿದಂತೆ. ಪುಟ್ಟ ವಾಸಕ್ಕ ಇನ್ನೂ ದೊಡ್ಡವಳಾಗಿಲ್ಲ ಅಂತ ಮನೇಲಿ ಇಟ್ಕೊಂಡಿದ್ರು ತಾಯಿ ಮನೇಲಿ. ಒಂದು ದಿವಸ ಅಲ್ಲೆಲ್ಲೋ ಆಟ ಆಡ್ತಿದ್ದ ವಾಸಕ್ಕನ ಯಾರೋ ಎತ್ಕೊಂಡು ಮನೆಗೆ ಕರ್ಕೊಂಬಂದ್ರಂತೆ. ಆ ಹುಡುಗಿ 6 ವರ್ಷ ಇರಬೇಕು ಅವಾಗ. ಎತ್ಕೊಂಡು ಮನೆಗೆ ಬಂದ್ರಂತೆ. ಆಕೆ ತಾಯಿ ಓಡಿ ಬಂದು ವಾಸಕ್ಕನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳೋಕ್ಷ

0: ಮಾಡಿದ್ರಂತೆ, ವಾಸಿ ನಿನ್ನ ಗಂಡ ಸತ್ತು ಹೋದಂತೆ, ನಿನ್ನ ಗಂಡ ಸತ್ತು ಹೋದಂತೆ, ಏನು ಕರ್ಮವೇ ನಿಂದು ಅಂತ ಅಳೋಕೆ ಶುರು ಮಾಡಿದ್ರು. ವಾಸಕ್ಕನ ಗಂಡ ಅಂದ್ರೆ ಆ ಹುಡುಗ 6-8 ವರ್ಷ ಹುಡುಗ, ಬಯಲಲ್ಲಿ ಆಡೋಕೆ ಹೋದಾಗ ಹಾವು ಕಚ್ಚಿ ಸತ್ತೋಗಿದ್ದ. ಒಟ್ಟು ಹುಡುಗಿ 6 ವರ್ಷ ಹುಡುಗಿಗೆ ಸಾವು ಅಂದ್ರೆ ಏನು ತಿಳಿದಿತ್ತು ಆಕೆಗೆ? ಆಕೆ ಏನು ಮಾಡಿದ್ಲು ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು. ಆಕೆ ಜೋರ ನಕ್ಕೊಂಡು ಹೇಳಿದ್ಲಂತೆ, ಹೋಗ್ಲಿ ಬಿಡು, ಅವ ಕರಿ ಇದ್ದ, ಇನ್ನು ಬಿಳಿ ಗಂಡ ಸಿಗ್ತಾನೆ ಅಂತ. ಅಷ್ಟು ಮುಗ್ಧದ ಮನಸ್ಸು ಆಕೆದು. ವಾಸಕ್ಕ ದುರ್ದೈವ, ಅತ್ಯಂತ ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ದು ಆಕೆ. ಹಿರಿಯರೆಲ್ಲ ಸೇರಿ ಅದು ಯಾವ ಶಾಸ್ತ್ರನೋ, ಶಾಸ್ತ್ರದ ಪ್ರಕಾರ ಆಕೆ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ತಮ್ಮ ಕರ್ತವ್ಯ ಪೂರೈಸಿದ್ದೀವಿ ಅಂತ ಸಂಭ್ರಮ ಪಟ್ಟರು. 6 ವರ್ಷದ ಪುಟ್ಟ ವಿಧವೆ ವಾಸಕ್ಕ, ಆಕೆ ಜೀವನದಲ್ಲಿ ಏನು ಗುರಿ ಇದ್ದಿದ್ದಿತ್ತು ಸ್ನೇಹಿತರೆ? ತನ್ನದಾದ ಜೀವನ ಇಲ್ಲ, ಯಾರದೋ ಮನೆಯಲ್ಲಿ ಹೆರಿಗೆ ಆದರೆ ಹೋಗಬೇಕು, ಯಾರ ಮನೆಯಲ್ಲಿ ಸಾವಾದರೆ ಹೋಗಬೇಕು, ಯಾರದೋ ಮನೆ ಪೂಜೆ ಅಂತ ಹೋಗಬೇಕು, ಅಡುಗೆ ಮಾಡಬೇಕು, ಆ ಎಲ್ಲ ಮನೆಗಳಿಗೆ ವಾಸಕ್ಕನ ಸೇವೆ ನಡೀಬೇಕು, ಯಾರದೋ ಮಕ್ಕಳನ್ನು ಆಡಿಸ್ಬೇಕು, ಅದರಲ್ಲೇ ತೃಪ್ತಿ. ಜೀವನಕ್ಕೊಂದು ದಿಸೆ ಇಲ್ಲ, ತನ್ನ ಗುರಿ ಇಲ್ಲ, ತನ್ನದು ಅನ್ನೋದು ಯಾವುದೂ ಇಲ್ಲಲ್ಲ. ಹೇಗೋ ಜೀವನ ಸವಸೋದೇ ಒಂದು ಗತಿ ಆಕೆ. ಕೇಳಿದ್ರೆ ಎಷ್ಟೋ ಸಲ ನೆನೆಸ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ವಾಸಕ್ಕ ಹಾಗೆ ದೀರ್ಘವಾಗಿ 78 ವರ್ಷ ಸವಿಸಿದ್ಲು. ಸ್ವಾಮಿ, ಜೀವಾವಧಿ ಶಿಕ್ಷೆ ಕೂಡ 14 ವರ್ಷ. ಈ ತಾಯಿ 78 ವರ್ಷ ಬದುಕಿಸಿದ್ಲು. ಆಕೆ ಮನಸ್ಸಿನಲ್ಲಿ ಏನು ತುಮುಲಾಯಿತು, ಕಷ್ಟ ಆಯಿತು ಅನ್ನೋದನ್ನು ಯಾರೂ ದಾಖಲೆ ಮಾಡಲಿಲ್ಲ. ನನಗೆ ಈ ಘಟನೆ ಸ್ಪಷ್ಟ ನೆನಪಿದೆ. ನನ್ನ ಅಜ್ಜ ತೀರ್ಕೊಂಡಾಗ ವಾಸಕ್ಕನಿಗೆ 75-76 ವರ್ಷ ಇರಬೇಕು. ದುಃಖ ತಪ್ತೆ ಆದಂತಹ ನನ್ನ ಅಜ್ಜಿಗೆ ಸಾಂತ್ವನ ಹೇಳಲಿಕ್ಕೆ ವಾಸಕ್ಕೆ ಬಂದಿದ್ಲು. ನಾವು ನೋಡಿದಾಗ ನನ್ನ ಕಣ್ಣು ತುಂಬ ಬಂತು. ಆಕೆ ಹೇಳಿದ ಮಾತು ನೋಡಿದಾಗ ನನ್ನ ಅಜ್ಜಿ ಕೈ ಹಿಡ್ಕೊಂಡು, ರಾಧಕ್ಕ ದುಃಖ ಪಡಬೇಡವ, ಸಮಾಧಾನ ಮಾಡ್ಕೊ, ಒಂದಲ್ಲ ಒಂದು ದಿವಸ ಎಲ್ಲರೂ ಹೋಗೋದೆ, ಆದರೆ 1 ವರ್ಷ ಆದರೂ ಗಂಡನ ಜೊತೆಗಿದ್ದೆಯಲ್ಲ, ಅದು ನೆನೆಸ್ಕೊಂಡು ಸಂತೋಷ ಪಡು. ಆಕೆ ಹೇಳಿದ ಮಾತು ಎಂಥ ದೊಡ್ಡದು, ತತ್ವಜ್ಞಾನಿ ಮಾತು ಅಂತೀರಿ. ಆಕೆ ಹೇಳ್ತಾಳೆ, ರಾಧಕ್ಕ ಕಾರ್ನಲ್ಲಿ ಹೋಗೋವ್ರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ಲದವ್ರು ನೋಡಿ ಸಮಾಧಾನ ಪಡಬೇಕವ್ವ. ದಯವಿಟ್ಟು ನೋಡಿ, ಶಾಲೆ ಮುಖವನ್ನೇ ನೋಡದಂಥ ವಾಸಕರಿಂದ ಎಂಥ ಅನುಭವದ ಜ್ಞಾನದ ಮಾತಿದು. ಬಹುಶಃಕ್ಕೆ ತನ್ನ ಮನಸ್ಸಲ್ಲಿ ತನ್ನ ಜೀವನವನ್ನು ಇಟ್ಕೊಂಡು ಹೇಳಿದ್ದಿರಬೇಕು. ನನ್ನ ಅಜ್ಜಿ ಗಂಡ ನೋಡಿ ನಾನು 60 ವರ್ಷ ಸಂಸಾರ ಆದರೂ ಮಾಡಿದ್ಲು. ಆದರೆ ವಾಸಕ್ಕ ಗಂಡ ಅಂದ್ರೇನು, ಸಂಸಾರ ಅಂದ್ರೇನು, ತನ್ನ ಮನೆ ಅನ್ನೋದು ಮೊದಲಿಗೆ ಎಲ್ಲವೂ ಮುರುಟಿ ಹೋಗಿತ್ತಲ್ಲ, ಕೊರಗೆ ಹೋಗಿತ್ತು. ತನ್ನನ್ನು ನೋಡಿ ಅಜ್ಜಿ ತನ್ನ ದುಃಖ ಕಡಿಮೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ವಾಸಕ್ಕ ಹೇಳಿದಂಥ ಮಾತದು. ಈ ಮಾತು ಎಷ್ಟು ಸತ್ಯ ಅಲ್ವೇ ಕೇಳುಗರೆ? ನಾವು ಯಾವಾಗಲೂ ನಮಗಿಂತ ಮೇಲ್ಮಟ್ಟಕ್ಕಿರೋರನ್ನು ಹೊಂದಿಸ್ಕೊಂಡು ಹೋಲಿಸ್ಕೊಂಡು ನಮ್ಗೆ ಅದಿಲ್ಲ ಇದಿಲ್ಲ ಅಂತ ದುಃಖ ಪಡ್ತೇವೆ. ಅದು ನಮಗಿಂತ ಕಡಿಮೆ ಭಾಗ್ಯವಂತರನ್ನೇ ಹೋಲಿಸ್ಕೊಂಡು ತೃಪ್ತಿ ಪಡೋದು ಒಳ್ಳೇದಲ್ವೇ? ಡಿ ವಿ ಜಿ ಹೇಳ್ತಾ ಇದ್ರು, ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವನೆನೆ ಬಾರೆನೆಂಬುದನು ಬಿಡು, ಹರುಷಕದೆ ದಾರಿಯಲೋ ಮಂಕುತಿಮ್ಮ. ಯಾವುದಿಲ್ಲ ಅಂತ ನೋಡ್ಕೊಂಡು ಕೊರಗೋದಕ್ಕಿಂತ ಯಾವುದಿದೆ ಅಂತ ಸಂತೋಷ ಪಡ್ಬೇಕಲ್ಲಪ್ಪ. 100 ಒಳ್ಳೇದ್ರೊಳಗೆ 2 ಕೆಟ್ಟದಿದೆ ಅಂತ ಹುಡುಕಾಡೋದಕ್ಕಿಂತ 100 ಕೆಟ್ಟದ್ರೊಳಗೆ 2 ಒಳ್ಳೇದಿದೆಯಪ್ಪ ಅಂತ ನೋಡಿ ಸಂತೋಷ ಪಡೋದು ಒಳ್ಳೆ ಅಲ್ವಾ? ಜೀವನದಲ್ಲಿ ತೃಪ್ತಿ ಬರೋದು ಇಂಥ ನೋಟದಿಂದ, ಇಂಥ ಚಿಂತನೆಯಿಂದ, ಹಾಗೆ ಮನಸ್ಸನ್ನು ಸಿದ್ಧಿ ಮಾಡಿಕೊಳ್ಳೋದ್ರಿಂದ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿ ಗೀತೆಗಳನ್ನು ಕೇಳೋಣ. ವೃಂದಗಾನದಲ್ಲಿ ರಾಘವೇಂದ್ರ ಇಟಗಿಯವರ ರಚನೆ. ಶಾಸ್ತ್ರೋನ್ಮತಕ್ಕೆ ಭಕ್ತರಿಗೊಲಿವ ಭಗವಂತ.

ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸಮಯ 6:30 ಆಕಾಶವಾಣಿ ಚಿಂತನ ಪ್ರೊಫೆಸರ್ ನರಹರಿ ಅವರಿಂದ.
1: ನಾವು ಕಹಿಯಾದ ಮಾತ್ರೆ ನುಂಗುವಾಗ ಮುಖವನ್ನು ಹೆಂಡುತ್ತೇವೆ. ಅವನ ಮುಖ ನೋಡು, ಹರಳೆಣ್ಣೆ ಕುಡಿದವನ ಹಾಗಿದೆ ಎನ್ನುತ್ತೇವೆ. ಸೊಗಸಾದ ಹಾಡು ಕೇಳಿದಾಗ ಕಣ್ಮುಚ್ಚಿ ತಲೆದೋಗುತ್ತೇವೆ. ಬೆಕ್ಕಸ ಬೆರಗಾದಾಗ ಕಣ್ಣು ಅರಳಿಸುತ್ತೇವೆ. ಹುಬ್ಬುಗಳು ಮೇಲೆ ಹೋದಾವು, ಮೂಗಿನ ಮೇಲೆ ಬೆರಳು ಮುಟ್ಟಿತು, ತುಟಿಗಳು ಓ ಆಕಾರ ಪಡೆಯುತ್ತವೆ. ಸಿಟ್ಟು ಬಂದಾಗ ಮುಖವನ್ನು ಸಿಂಡರಿಸುತ್ತೇವೆ. ಅತ್ಯಂತ ಕೋಪ ಬಂದಾಗ ಮುಖವು ಕೆಂಪಾದೀತು, ತುಟಿಗಳು ಅದರುತ್ತವೆ, ಕಣ್ಣು ಕಿಡಿಕಾರುವಂತೆ ತೋರಬಹುದು. ಸಂತಸವು ಮಂದಹಾಸ ತರುತ್ತದೆ, ತುಟಿ ತೆರೆಯದೆ ನಾವು ನಗುತ್ತೇವೆ. ತುಂಬಾ ಸಂತೋಷವಾದಾಗ ತುಟಿಗಳು ಬಿರಿದು ದಂತ ಪಂಕ್ತಿಗಳನ್ನು ತೋರಿಸುತ್ತಾ ಬಾಯಿ ತೆರೆದು ಗಟ್ಟಿಯಾಗಿ ತೆನೆತೆನೆಯಾಗಿ ಶಬ್ದ ತರಂಗಗಳನ್ನು ಹುಟ್ಟಿಸುತ್ತೇವೆ. ಅಸಹ್ಯವನ್ನು ಕಂಡಾಗ ನಮ್ಮ ಎರಡೂ ಹುಬ್ಬುಗಳು ಸಮೀಪಕ್ಕೆ ಬಂದು ಕಣ್ಣುಗಳು ಕಿರಿದಾಗಿ ಮೂಗಿನ ಹೊಳ್ಳೆಗಳು ನೆರಿಗೆ ಗಟ್ಟಬಹುದು, ಮುಖವು ಕಿವಿಚಿಕೊಳ್ಳುತ್ತದೆ. ನಮಗೆ ತುಂಬಾ ಸಂತೋಷವಾದಾಗ ಒಸರುವ ಕಣ್ಣೀರು ಕಣ್ಣಂಚುಗಳಿಂದ ಕಿವಿಗಳ ಕಡೆಗೆ ಹರಿದರೆ ಅದು ಸಂತೋಷಾಶ್ರು. ಅವು ಕಣ್ಣುಗಳಿಂದ ನೇರವಾಗಿ ಕೆಳಕ್ಕೆ ಉದುರಿದರೆ ಅದು ದುಃಖಾಶ್ರು. ಕಣ್ಣೀರಿನ ಜೊತೆಗೆ ಸಿಂಬಳವೂ ಬರುತ್ತದೆ ಎನ್ನೇ. ಕೊರಳ ನರಗಳು ಉಬ್ಬುತ್ತವೆ, ಮಾತು ತೊದಲುತ್ತದೆ. ಹೇಳಿದ ವಿಷಯ ಸ್ಪಷ್ಟವಾಗದಿದ್ದರೆ ಹುಬ್ಬುಗಳು ಮೇಲೇರಿ ಹಣೆಯ ಮೇಲೆ ಗೆರೆಗಳು ಮೂಡುತ್ತವೆ. ಚಿಂತೆಗೆ ಒಳಗಾದಾಗಲೂ ಹಣೆಯಲ್ಲಿ ನಿರಿಗೆಗಳು

0: ಕರಿದ ಹಾಗೆ ಮೂಗಿನ ಹೊಳ್ಳೆಗಳು ನೆರಿಗೆ ಗಟ್ಟಬಹುದು, ಮುಖವು ಕಿವಿಚಿಕೊಳ್ಳುತ್ತದೆ. ನಮಗೆ ತುಂಬಾ ಸಂತೋಷವಾದಾಗ ಒಸರುವ ಕಣ್ಣೀರು ಕಣ್ಣಂಚುಗಳಿಂದ ಕಿವಿಗಳ ಕಡೆಗೆ ಹರಿದರೆ ಅದು ಸಂತೋಷಾಶ್ರು. ಅವು ಕಣ್ಣುಗಳಿಂದ ನೇರವಾಗಿ ಕೆಳಕ್ಕೆ ಉದುರಿದರೆ ಅದು ದುಃಖಾಶ್ರು. ಕಣ್ಣೀರಿನ ಜೊತೆಗೆ ಸಿಂಬಳವೂ ಬರುತ್ತದೆ ಎನ್ನಿ. ಕೊರಳ ನರಗಳು ಉಬ್ಬುತ್ತವೆ, ಮಾತು ತೊದಲುತ್ತದೆ. ಹೇಳಿದ ವಿಷಯ ಸ್ಪಷ್ಟವಾಗದಿದ್ದರೆ ಹುಬ್ಬುಗಳು ಮೇಲೇರಿ ಹಣೆಯ ಮೇಲೆ ಗೆರೆಗಳು ಮೂಡುತ್ತವೆ. ಚಿಂತೆಗೆ ಒಳಗಾದಾಗಲೂ ಹಣೆಯಲ್ಲಿ ಇರಿಗೆಗಳು ಮೂಡುವುದುಂಟು. ಗಹನವಾದ ಆಲೋಚನೆಗೆ ನಮ್ಮ ಅಂಗೈಯನ್ನು ನಮ್ಮ ಗಲ್ಲಕ್ಕೆ ಕೆನ್ನೆಗೆ ಇಡುತ್ತೇವೆ. ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿಕೊಳ್ಳುತ್ತೇವೆ. ಕೇಳಬಾರದ್ದನ್ನು ಕೇಳುವಾಗ ಎರಡೂ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತೇವೆ. ಪ್ರತಿಭಟಿಸುವಾಗ ಬಾಯಿ ಬಾಯಿ ಬಡಿದುಕೊಳ್ಳುತ್ತೇವೆ. ಇಂತಹ ಮುಖಭಾವಗಳಿಂದಲೇ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸುತ್ತೇವೆ. ಅದಕ್ಕೆ ಮುಖವೇ ಮನಸ್ಸಿನ ಕನ್ನಡಿ ಎನ್ನುವುದು. ಇವೆಲ್ಲ ಸ್ವಭಾವ ಸಹಜ ಪ್ರವೃತ್ತಿಗೆ ನೈಸರ್ಗಿಕ ಅಭಿವ್ಯಕ್ತಿಗಳು. ಆದರೆ ಯಾವ ಭಾವ ವ್ಯಗ್ರತೆಯನ್ನೂ ಮುಖದಲ್ಲಿ ತೋರಿಸದವರು ಅಲ್ಲಲ್ಲಿ ಇರುತ್ತಾರಷ್ಟೇ. ಅವರನ್ನು ಭಾವಶೂನ್ಯರು ಎನ್ನಬಹುದು ತಾನೆ, ಅಥವಾ ಬಾಹ್ಯ ಪ್ರಕಟಣೆಗೆ ಅಗತ್ಯವಿಲ್ಲ ಎಂದು ಅವರು ಮನದಾಳದಲ್ಲೇ ಭಾವಗಳನ್ನು ನುಂಗಿಕೊಂಡಿರಬಹುದು. ಇಂತಹ ಭಾವ ಪ್ರಕಟಣೆಯ ಮುಖ ಚಹರೆಗಳನ್ನು ನಾವು ಕಪಟವಾಗಿಯೂ ಅಂದರೆ ಸುಳ್ಳು ಸುಳ್ಳೇ ತೋರಿಸುವ ನಾಟಕವನ್ನೂ ಮಾಡುತ್ತೇವಲ್ಲ. ಇನ್ನು ದೀರ್ಘಕಾಲದ ಮುಖಭಾವ ಪ್ರದರ್ಶನಕ್ಕೂ ಉದಾಹರಣೆಗಳುಂಟು. ಸದಾ ಹ್ಯಾಪ್ ಮೋರೆ ಹಾಕಿಕೊಂಡವ, ಸದಾ ಮುಖ ಗಂಟಿಕ್ಕಿಕೊಂಡೇ ಇರುವವ, ಸದಾ ಅಳುಮೋರೆಯವ, ಸದಾ ಕಂಗಾಲು ಮುಖದವ, ಆಗತಾನೇ ಸೆರೆಮನೆಯಿಂದ ಬಿಡುಗಡೆಯಾದ ಕೈದಿಯಂತೆ ಸದಾ ಕುರುಚುಲಗಡ್ಡ, ಕೆದರಿದ ಕೂದಲು, ಮಲಿನ ಮುಖದವ, ಅಂತೆಯೇ ಸದಾ ಹಸುನ್ಮುಖಿ, ಗೆಲುವು ಮುಖದವ, ಗಂಭೀರ ಮುಖ ಮುದ್ರೆಯವ, ತೇಜೋವಂತ ಮುಖದಿಂದಲೇ ಜನರು ಗೌರವಿಸುವಂತೆ ಇರುವವ ಇತ್ಯಾದಿ. ಅಭಿನಯ ರಂಗದಲ್ಲಿ ನಟ ನಟಿಯರ ಮುಖಭಾವ ಪ್ರಕಟಣೆಗೆ ತರಬೇತಿ ಇರುತ್ತದೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಇವುಗಳ ಬಗೆಗೆ ವಿವರವಾದ ಚಿತ್ರಣವಿದೆ. ನರ್ತನದಲ್ಲಿ ಚಲನೆ ವೇಗದ ಜೊತೆಗೆ ಸಾಂದರ್ಭಿಕ ಮುದ್ರೆಗಳು ಮತ್ತು ಮುಖಮುದ್ರೆಗಳೇ ಮೂಲವಸ್ತು. ನವರಸಗಳನ್ನು ಭಾವಾಭಿವ್ಯಕ್ತಿಸುವಾಗ ಮುಖಚಹರೆ ಸೂಕ್ತವಿರಬೇಕು. ಶ್ರವಣಬೆಳಗುಳದ ಗೊಮ್ಮಟನ ಬೃಹದಾಕಾರದ ಕಲ್ಲು ಮುಖವು ನಿರ್ಭಾವ ಶಿಲಾಮುಖವಲ್ಲ. ಶಾಂತರಸವನ್ನು ಸ್ಥಿರವಾಗಿ ಹೊರಸೂಸುವ ಮುಖ ಅದು. ಮನಸ್ಸಿನ ಉಳಿದ ಎಂಟು ರಸಗಳ ವ್ಯಗ್ರತೆಗೆ ಹೊರತಾದುದು. ಆದ್ದರಿಂದ ನಿರ್ಭಾವ ಶಾಂತರಸವನ್ನು ಅಭಿನಯಿಸುವುದು ಕಷ್ಟ ಎಂದು ಹಿಂದಿನವರು ಎಂಟೇ ರಸಗಳನ್ನು ಹೇಳಿದ್ದರು. ಶಾಂತರಸವನ್ನು ಸೇರಿಸಿದ ಅನಂತರವೇ ನವರಸಗಳಾದವು. ನಮ್ಮ ಮುಖಭಾವ ಪ್ರದರ್ಶನಕ್ಕೆ ಬೇರೆ ಬೇರೆಯ ಸಂದರ್ಭಗಳು ಇರುತ್ತವೆ. ಮಗುವಿಗೆ ಉಣ್ಣಿಸುವಾಗ ತಾಯಿಯೂ ಬಾಯಿ ತೆರೆಯುವುದು, ಬಿಗಿಯಾದ ತಿರುಪಿನ ಮುಚ್ಚಳವನ್ನು ತೆಗೆಯುವಾಗ ತುಟಿಗಳನ್ನು ಒಳಕ್ಕೆ ಮುಡಿಸುವುದು, ಭಾರವಾದ ವಸ್ತುವನ್ನು ಎಳೆಯುವಾಗ ಅವಡುಕಚ್ಚುವುದು, ಸೂಜಿಗೆ ದಾರವನ್ನು ಪೋಣಿಸುವಾಗ ಕಣ್ಣು ಕಿರಿದಾಗಿಸಿ ನಾಲಿಗೆಯನ್ನು ತುಟಿ ಮುಚ್ಚಿದ್ದರೂ ಸ್ವಲ್ಪ ಹೊರಚಾಚುವುದು ಮೊದಲಾದವುಗಳನ್ನು ನಾವು ಅಪ್ರಯತ್ನವಾಗಿಯೇ ಮಾಡುವುದಿಲ್ಲವೇ? ಒಂದು ಮಾಂಸಖಂಡದ ಚಲನೆಯ ಕಾರ್ಯದಲ್ಲಿ ತೊಡಗಿದಾಗ ಮಿದುಳು ಬೇರೆಯದಕ್ಕೆ ಗಮನವನ್ನು ಕೊಡದಿರಲಿ ಎಂಬುದೇ ಇದಕ್ಕೆ ಮನಃಶಾಸ್ತ್ರದ ವಿವರಣೆ. ಏನೇ ಇರಲಿ, ನಾವೆಷ್ಟು ಬೇಡ ಎಂದು ಪ್ರಯತ್ನಿಸಿದರೂ ನಮ್ಮ ಮುಖಭಾವಗಳು ನಮ್ಮ ಆಂತರ್ಯವನ್ನು ಹೊರಹಾಕಿ ನಮ್ಮ ಗುಟ್ಟನ್ನು ರಟ್ಟು ಮಾಡುತ್ತವೆ ಅಲ್ಲವೇ? ಚಿಂತನಯೋಗ್ಯ ವಿಚಾರ ತಾನೇ ಇದು.
1: ಇದುವರೆಗೆ ಪ್ರೊಫೆಸರ್ ನರಹರಿ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನವನ್ನ ಆಲಿಸಲಿದ್ದೀರಿ.
2: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
3: ಭತ್ತದ ಬೆಳೆಯಲ್ಲಿ ಸತು ಎನ್ನುವ ಪೋಷಕಾಂಶದ ಪಾತ್ರ ಬಹಳ ಪ್ರಮುಖವಾಗಿದೆ. ಅದು ಆಕ್ಸಿನ್ ಹಾಗೂ ಪ್ರೋಟೀನ್ ಉತ್ಪತ್ತಿಯಲ್ಲಿ ಅವಶ್ಯಕ. ಎಂಜೈಮ್ ಕ್ರಿಯೆಯನ್ನು ಪ್ರಚೋದಿಸುತ್ತದಲ್ಲದೆ ಸಾರಜನಕದ ಲಭ್ಯತೆಗೆ ಇದು ಅತಿ ಮುಖ್ಯ. ಭತ್ತದಲ್ಲಿ ಗುಣಮಟ್ಟ ಹೆಚ್ಚಿಸಲು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ಉಪಯೋಗಕಾರಿಯಾಗಿದೆ. ಬೆಳೆಯಲ್ಲಿ ಸತುವಿನ ಕೊರತೆಯನ್ನು ಗುರುತಿಸಲು ಕೆಲವೊಂದು ವಿಧಾನಗಳಿವೆ. ನಾಟಿ ಮಾಡಿದ 2-4 ವಾರಗಳಲ್ಲಿ ಕೊರತೆ ಕಾಣುತ್ತದೆ. ಎಲೆಗಳ ಮಧ್ಯಭಾಗ, ಅದರಲ್ಲಿಯೂ ಎಲೆಗಳ ಅಂಚುಗಳು ಹಳದಿ ಬಣ್ಣಕ್ಕೆ ತಿರುಗಿ ಬೆಳವಣಿಗೆ ಕುಂಠಿತವಾಗುತ್ತೆ. ತಗ್ಗು ಪ್ರದೇಶಗಳಲ್ಲಿ ಈ ತೊಂದರೆ ಜಾಸ್ತಿ. ಎಲೆಗಳ ಗಾತ್ರವೂ ಕೂಡ ಕಡಿಮೆಯಾಗಿ ಕಟಾವಿಗೆ ಪರಿಪಕ್ವವಾಗುವುದು ನಿಧಾನವಾಗುತ್ತೆ. ಕೆಲವು ಕಡೆ

0: ನಾಟಿ ಮಾಡಿದ 2-3 ವಾರಗಳಲ್ಲಿ ಹಳೆ ಎಲೆಗಳು ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಬೆಳೆಯ ಬೆಳವಣಿಗೆ ಇರುವುದಿಲ್ಲ ಹಾಗೂ ಉಪ್ಪು ಮಣ್ಣಿನ ಪ್ರದೇಶದಲ್ಲಿ ನಾಟಿ ಮಾಡಿದ 2-3 ವಾರದಲ್ಲಿ ಎಲೆಗಳು ಹಳದಿ ಬಣ್ಣವಾಗಿ ಬೆಳವಣಿಗೆ ಕುಂಠಿತವಾಗುವುದರ ಜೊತೆಗೆ ಕಂದು ಬಣ್ಣದ ಚುಕ್ಕಿಗಳು ಕಾಣಬಹುದು. ಭತ್ತದ ಬೆಳೆಯಲ್ಲಿ ಸತುವಿನ ಕೊರತೆಗೆ ಹಲವಾರು ಕಾರಣಗಳಿವೆ. ಸಾವಯವ ಅಥವಾ ಕೊಟ್ಟಿಗೆ ಗೊಬ್ಬರಗಳ ಬಳಕೆಯ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಸತುವಿನ ಕೊರತೆಗೆ ಕಾರಣವಾಗುತ್ತೆ. ನೇರವಾದ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದು, ಉದಾಹರಣೆಗೆ ಯೂರಿಯಾ, DAP ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್, ಇಂತಹ ಗೊಬ್ಬರಗಳನ್ನು ಉಪಯೋಗಿಸಿದರೆ ಸತುವಿನ ಕೊರತೆ ಉಂಟಾಗುತ್ತೆ. ಅಧಿಕ ಇಳುವರಿ ಕೊಡುವ ತಳಿಗಳ ಬಹು ಬೆಳೆ ಪದ್ಧತಿ ಹಾಗೂ ಭೂಮಿಯಲ್ಲಿ ಲವಣಾಂಶ ಹಾಗೂ ಸವಳು ಹೆಚ್ಚಾಗಿರುವುದು, ಜವಳು ಮತ್ತು ಕ್ಷಾರ ಭೂಮಿಯಲ್ಲಿ ಲಘು ಪೋಷಕಾಂಶದ ಕೊರತೆಯಿಂದ ಸತುವಿನ ಕೊರತೆ ಉಂಟಾಗುತ್ತೆ. ಉಸುಕು, ಗರಸು ಅಥವಾ ಮಡ್ಡಿ ಜಮೀನಿನಲ್ಲಿ ಲಘು ಪೋಷಕಾಂಶಗಳ ಲಭ್ಯತೆ ಕಡಿಮೆಯಾಗಿ ಫಲವತ್ತತೆ ಕಡಿಮೆ ಇರೋದ್ರಿಂದ ಬಿಳಿಚಿನ ಲಕ್ಷಣ ಹೆಚ್ಚಾಗಿ ಕಂಡುಬಂದು ಸತುವಿನ ಕೊರತೆ ಉಂಟಾಗುತ್ತೆ. ರಸಸಾರ ಹೆಚ್ಚಾದ ಭೂಮಿಯಲ್ಲಿ ಕಬ್ಬಿಣ ದೊರಕಲಾರದ ರೂಪಕ್ಕೆ ಪರಿವರ್ತನೆಗೊಂಡು ಕೊರತೆಯ ಲಕ್ಷಣಗಳು ಕಂಡುಬರುತ್ತವೆ. ಈ ಭತ್ತದ ಬೆಳೆಯಲ್ಲಿ ಕಂಡುಬರುವಂತಹ ಸತುವಿನ ಕೊರತೆಯನ್ನ ಹಲವಾರು ವಿಧಾನದ ಮೂಲಕ ಸರಿಪಡಿಸಬಹುದು. ಮಣ್ಣಿಗೆ ಸತುವನ್ನ ಬೆರೆಸುವುದು, ಬೆಳೆಗಳ ಮೇಲೆ ಸಿಂಪಡಣೆ ಮಾಡುವುದು, ಸಸಿಗಳ ಬೇರುಗಳನ್ನು ಸತುವಿನ ದ್ರಾವಣದಲ್ಲಿ ಮುಳುಗಿಸಿ ನಾಟಿ ಮಾಡುವುದು ಅಥವಾ ಬೀಜಗಳನ್ನು ಸತುವಿನ ಪುಡಿಯಲ್ಲಿ ಬೆರೆಸುವುದು, ಈ ವಿಧಾನಗಳನ್ನು ಸರಿಯಾದ ಸಮಯದಲ್ಲಿ ರೈತರು ಅನುಪಾತಕ್ಕೆ ತಕ್ಕಂತೆ ಮಾಡಬಹುದು. ಸಾಮಾನ್ಯವಾಗಿ 20 kg ಸತುವಿನ ಸಲ್ಫೇಟ್ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 2-3 ಹಂಗಾಮಿಗಳಿಗೊಮ್ಮೆ ನಾಟಿ ಮಾಡುವ ಮೊದಲು ಬಳಸಬಹುದು. ಸತುವಿನ ಕೊರತೆ ಬಂದ ತಕ್ಷಣ 1.5% ಸತುವಿನ ಸಲ್ಫೇಟ್ ಹಾಗೂ 0.25% ಸುಣ್ಣ ಮಿಶ್ರಿತ ದ್ರಾವಣವನ್ನು 300-400 liters ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಬೆಳೆಯ ಮೇಲೆ ಸಿಂಪಡಣೆ ಮಾಡಬೇಕು. ಈ ದ್ರಾವಣದೊಂದಿಗೆ ಅಂಟು ಪದಾರ್ಥಗಳನ್ನು ಉಪಯೋಗಿಸಿದರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಸಸಿ ಮಡಿಯಿಂದ ನಾಟಿಗೆ ಯೋಗ್ಯವಾದ ಪೈರುಗಳನ್ನು ತೆಗೆದು 1% ಸತುವಿನ ಸಲ್ಫೇಟ್ ನೀರಿನಲ್ಲಿನ ದ್ರಾವಣದಲ್ಲಿ 1-2 ನಿಮಿಷಗಳ ಕಾಲ ಬೇರುಗಳನ್ನು ಅದ್ದುವುದು, ನಂತರ ನೆರಳಿನಲ್ಲಿ ಸಸಿಗಳನ್ನು ಇಟ್ಟು ಗದ್ದೆಯಲ್ಲಿ ನಾಟಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಉಪಚಾರ ಮಾಡಿದ ಸಸಿಗಳನ್ನು ಗದ್ದೆಯಲ್ಲಿ ಸಾಮಾನ್ಯವಾಗಿ ಹಾಗೆ ಬಿಸಾಕಬಾರದು. ಹಾಗೆ ಮಾಡಿದಲ್ಲಿ ಸತುವಿನ ಅಂಶ ನೀರಿನಲ್ಲಿ ಕರಗಿ ಬೆಳೆಗೆ ಸಿಗೋದಿಲ್ಲ. ಸತುವಿನ ಪುಡಿಯನ್ನ ಬೀಜಗಳ ಮೇಲೆ ಚೆಲ್ಲುವುದು ಅಥವಾ ದ್ರಾವಣದಲ್ಲಿ ಮುಳುಗಿಸುವುದು, ನಂತರ ಬೆಳೆಯ ಮೇಲೆ ದ್ರಾವಣವನ್ನ ಸಿಂಪಡಣೆ ಮಾಡಬೇಕು. ಈ ಪದ್ಧತಿಯು ತುಂಬಾ ಕೊರತೆ ಇರುವ ಮಣ್ಣಿನಲ್ಲಿ ಉತ್ತಮ ಫಲಿತಾಂಶ ನೀಡೋದಿಲ್ಲ. ಈ ಎಲ್ಲ ವಿಧಾನಗಳಲ್ಲಿ ಮಣ್ಣಿನಲ್ಲಿ ಬೆರೆಸುವ ವಿಧಾನ ಅತಿ ಹೆಚ್ಚು ಉಪಯುಕ್ತ ಹಾಗೂ ಸತುವಿನ ಕೊರತೆ ನೀಗಿಸುವಲ್ಲಿ ಯಶಸ್ವಿಯಾಗುತ್ತೆ. ಸತುವಿನ ಕೊರತೆ ಕಂಡ ಬಳಿಕ ಮುಂದಿನ ಬೆಳೆಗೆ ಮುನ್ನ ಮಣ್ಣು ಪರೀಕ್ಷೆ ಮಾಡಿಸಿ ಸತುವನ್ನು ಮಣ್ಣಿಗೆ ಬೆರೆಸೋದು ಸೂಕ್ತ. ಸತುವನ್ನು ಪ್ರತಿ ಬೆಳೆಗೂ ಬಳಸಬಾರದು, ಬದಲಿಗೆ 2-3 ಬೆಳೆಗಳನ್ನು ಬೆಳೆದ ನಂತರ ಬಳಸಬೇಕು. ಸತುವಿನ ಕೊರತೆಯನ್ನು ನಿವಾರಣೆ ಮಾಡದೇ ಗೊಬ್ಬರಗಳನ್ನು ಬಳಸೋದ್ರಿಂದ ಇಳುವರಿ ಹೆಚ್ಚೋದಿಲ್ಲ. ಸತುವಿನ ಕೊರತೆ ಬರದಂತೆ ಮಾಡಬೇಕಾದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಸಾರಜನಕ, ರಂಜಕ ಗೊಬ್ಬರಗಳನ್ನು ಬಳಸಬಾರದು ಹಾಗೂ ಅತಿಯಾದ ನೆಲಸಮ ಮಾಡಬಾರದು. ಸತುವಿನ ಅಂಶ 1 kg ಮಣ್ಣಿನಲ್ಲಿ 0.6 mg ಕಡಿಮೆ ಇದ್ದಲ್ಲಿ ಸತುವನ್ನ ಬಳಸಬೇಕು. ಹಾಗೆಯೇ 1 kg ಬೆಳೆಯಲ್ಲಿ 15 mg ಕಡಿಮೆ ಇದ್ದರೆ ಸತುವನ್ನ ಬಳಸಬೇಕು. ಸಾರಜನಕ ಹಾಗೂ ರಂಜಕದ ಜೊತೆಗೆ ಬೆಳೆಯ ಇಳುವರಿ ಹೆಚ್ಚಿಸಲು ಸತು ಅತಿ ಅವಶ್ಯಕ. ಆದ್ದರಿಂದ 2-3 ಬೆಳೆಗಳು ಬೆಳೆದ ಮೇಲೆ ಮಣ್ಣನ್ನು ಪರೀಕ್ಷಿಸಿ ಅದರ ಆಧಾರದ ಮೇಲೆ ಸತುವನ್ನು ಮಣ್ಣಿಗೆ ಬೆರೆಸೋದ್ರಿಂದ ಬೆಳೆಯ ಇಳುವರಿಯಲ್ಲಿ 10-12% ಸುಧಾರಣೆಯನ್ನ ಕಾಣಬಹುದು.
1: ರೈತರೇ ಸಲಹೆ ಕೇಳಿದಿರಿ ಆಕಾಶವಾಣಿ ಕಾರವಾರ. ಗಾನಸುದೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳೋಣ, ದಾಸರ ಪದಗಳನ್ನು ಕೇಳೋಣ. ವೃಂದಗಾನದಲ್ಲಿ ಎನಗೂ ಆಣೆ ರಂಗ ನಿನಗೂ ಆಣೆ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬಸವೇಶ್ವರರ ವಚನ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯಾ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅಕ್ಕ ಮಹಾದೇವಿಯವರ ವಚನ. ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ.

ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಒಂಬತ್ತು ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ, ಸಮಯ ಏಳು ಗಂಟೆ ಎರಡು ನಿಮಿಷ ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು. ಏಳು ಗಂಟೆ ಐದು ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಇಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾ ಆರ್ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸಲಿರುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ ಡಿಡಬ್ಲ್ಯೂಆರ್ 162ಕ್ಕೆ ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಗೋಧಿ ತಳಿ ಸಂಶೋಧನಾ

0: ವಿಜ್ಞಾನಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ನೇತೃತ್ವದಲ್ಲಿ ಸಂಶೋಧಿಸಿದ ಉಷ್ಣ ಹವಾಮಾನದಲ್ಲೂ ಬೆಳೆಯಬಲ್ಲ ಅತ್ಯುತ್ಕೃಷ್ಟ ದರ್ಜೆಯ DWR 162 ಗೋಧಿ ತಳಿಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಕೇಂದ್ರ ಆಹಾರ ಹಾಗೂ ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡೋನೇಷ್ಯಾ ಪ್ರವಾಸದ ವೇಳೆ 100 ಟನ್ DWR 162 ಗೋಧಿ ಬಿತ್ತನೆ ಬೀಜಗಳನ್ನು ಪೂರೈಸುವುದಾಗಿ ಘೋಷಿಸಿದ್ದಾರೆ. ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಈ ಒಪ್ಪಂದ ಏರ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ. ಖ್ಯಾತ ವಿಜ್ಞಾನಿ ಗೋಧಿ ತಳಿಗಳ ತಜ್ಞ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ಉಷ್ಣ ಹವಾಮಾನ ಪ್ರದೇಶಗಳಿಗೆ ಸೂಕ್ತವಾದ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು 1985 ಗೋಧಿ ಸುಧಾರಣಾ ಕಾರ್ಯಕ್ರಮವನ್ನು DWR 162 ಗೋಧಿ ತಳಿಯನ್ನು ಭಾರತ ಸರ್ಕಾರವು 1993 ಬಿಡುಗಡೆ ಮಾಡಿತು. ಈ ತಳಿಯು ಹೆಚ್ಚಿನ ಇಳುವರಿ, ಉತ್ತಮ ಧಾನ್ಯದ ಗುಣಮಟ್ಟ, ಎಲೆ ಮತ್ತು ಕಾಂಡ ತುಕ್ಕು ರೋಗಗಳಿಗೆ ಪ್ರತಿರೋಧಕ ಹಾಗೂ ಉಷ್ಣಾಂಶವನ್ನು ತಡೆಸಿಕೊಳ್ಳುವ ವಿಶೇಷ ಸಾಮರ್ಥ್ಯದಿಂದ ರೈತರ ವಿಶ್ವಾಸ ಗಳಿಸಿತು. ನಂತರ ಇಂಡೋನೇಷ್ಯಾ ಸರ್ಕಾರವು ತನ್ನ ಉಷ್ಣವಲಯ ಪರಿಸ್ಥಿತಿಯಲ್ಲಿ ಹಲವು ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಗೋಧಿ ತಳಿಗಳನ್ನು ಪರೀಕ್ಷಿಸಿದಾಗ DWR 162 ಅತ್ಯುತ್ತಮ ಸಾಧನೆ ಮಾಡಿತು. ಇದರ ಯಶಸ್ಸಿನಿಂದ ಪ್ರಭಾವಿತರಾದ ಇಂಡೋನೇಷ್ಯಾ ಸರ್ಕಾರವು ಈ ತಳಿಯನ್ನು ವ್ಯಾಪಕವಾಗಿ ಪರೀಕ್ಷಿಸಿತು. ಈ ದೀರ್ಘಕಾಲದ ಸಹಕಾರಕ್ಕೆ ಈಗ ಹೊಸ ವೇಗ ದೊರೆತಿದೆ. ಭಾರತವು 100 ಟನ್ ಉತ್ತಮ ಗುಣಮಟ್ಟದ DWR 162 ಗೋಧಿ ಬೀಜವನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ಮುಂದಾಗಿದೆ. ಭಾರತದ ಕೃಷಿ ಸಂಶೋಧನೆಗೆ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ತಳಿ ಅಭಿವೃದ್ಧಿ ಯೋಜನೆಗೆ ದೊರೆತಿರುವ ಅಂತಾರಾಷ್ಟ್ರೀಯ ಮನ್ನಣೆ ಆಗಿದೆ.
0: ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಹಾವೇರಿ ಜಿಲ್ಲೆಯಲ್ಲಿ 95.50% ಸಕ್ರಿಯ ಕೂಲಿ ಕಾರ್ಮಿಕರ ಇಕೆವೈಸಿ ಪೂರ್ಣಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಜಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲಕೊಂಡ ಗ್ರಾಮದಲ್ಲಿ ವಿಬಿ ಜೀರಾಮ್ಜಿ ಅಡಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜೀರಾಮ್ಜಿ ಯೋಜನೆ ಅಡಿ 125 ದಿನಗಳ ಉದ್ಯೋಗ ಖಾತ್ರಿ ಹಾಗೂ ಕೂಲಿ ದರವನ್ನು 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜಲಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ಜೀವನೋಪಾಯ ವೃದ್ಧಿ ಹಾಗೂ ವಿಪತ್ತು ನಿರ್ವಹಣೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ತರುವ ಅಣಬೆ ಬೇಸಾಯದಂತಹ ಪೂರಕ ಕೃಷಿ ಚಟುವಟಿಕೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಆರ್ ರಜನಿಕಾಂತ್ ಕೋರಿದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿ ಆಯೋಜಿಸಿದ್ದ ಅಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಣಬೆ ಕೃಷಿ, ಜೇನು ಸಾಕಣೆ, ಹೈನುಗಾರಿಕೆ ಹಾಗೂ ಕುರಿ ಮೇಕೆ ಸಾಕಾಣೆಯಂತಹ ಪೂರಕ ಉಪಕಸುಬುಗಳು ರೈತರ ಆದಾಯ ಸ್ಥಿರತೆಗೆ ನೆರವಾಗಲಿವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 65 ಹೆಚ್ಚು ರೈತರು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಲು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಎ ಮಂಜುನಾಥ್ ತಿಳಿಸಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿನ ಮಕ್ಕಳಿಗೆ ಮತ್ತು ಪೋಷಕರಿಗಾಗಿ ಬಾಲಕಿಯರ ಸರ್ಕಾರಿ ಬಾಲಮಂದಿರದಲ್ಲಿ ಸ್ಥಾಪಿಸಲಾದ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಕಾನೂನು ಸೇವೆ ಉಚಿತ ಸಹಾಯವಾಣಿ 151000 ಸದ್ಬಳಕೆ ಮಾಡಿಕೊಳ್ಳುವಂತೆ ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್ HMT ಸೇರಿದಂತೆ ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳನ್ನು ಪುನಶ್ಚೇತನಗೊಳಿಸಲು ರಾಜ್ಯ ಸರ್ಕಾರದ ಸಕಾರಾತ್ಮಕ ಬೆಂಬಲದ ಅಗತ್ಯವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಗೆ ರಾಷ್ಟೀಯ ಖನಿಜ ಅಭಿವೃದ್ಧಿ ನಿಗಮದಿಂದ ಅದಿರು ಪೂರೈಸಿ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಆರೋಗ್ಯವಂತ ಮೀನು ರುಚಿಕರ ಭಕ್ಷ್ಯ ಎಂಬ ಧ್ಯೇಯದೊಂದಿಗೆ ರಾಷ್ಟೀಯ ಮೀನು ಕೃಷಿಕರ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭಾರತ ಸರ್ಕಾರ 2001 July 10 ರಾಷ್ಟೀಯ ಮೀನು ಕೃಷಿಕರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ರಾಷ್ಟೀಯ ಮೀನು ಕೃಷಿಕರ ದಿನದ ಪ್ರಧಾನ ಕಾರ್ಯಕ್ರಮ ಇಂದು ಗೋವಾ ರಾಜ್ಯದ ರಾಜಧಾನಿ ಪಂಜಿಮ್ ಜಿಮ್ಖಾನಾದಲ್ಲಿ ಆಯೋಜಿತವಾಗಿದೆ. ಮೀನುಗಾರಿಕೆಗೆ ಬೆಂಬಲ, ಮೀನುಗಾರರ ಜೀವನೋಪಾಯ ಬಲಪಡಿಸುವುದು, ವೈಜ್ಞಾನಿಕ ಮೀನು ಸಾಕಣೆ, ನಾವೀನ್ಯತೆ ಮತ್ತು ಸುಸ್ಥಿರ ಜಲಚರ ಸಾಕಣೆಯ ಪರಂಪರೆಯನ್ನು ಗೌರವಿಸಲು ಈ ದಿನ ಮೀಸಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಕಡಲ ಜೀವಶಾಸ್ತ್ರಜ್ಞ, ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಪ್ರೊಫೆಸರ್ VN ನಾಯಕ್.
3: July 10 ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಇದೇ ದಿನ 1957 ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ HL ಚೌಧರಿ ಮತ್ತು ಡಾಕ್ಟರ್ KH ಅಲಿಕುಣಿ ಯಶಸ್ವಿಯಾಗಿ ಮೀನಿನಲ್ಲಿ ಪ್ರೇರಿತ ಸಂತಾನೋತ್ಪತ್ತಿ ಅಂದರೆ ಇಂಡ್ಯೂಸ್ಡ್ ಬ್ರೀಡಿಂಗ್ ಯಶಸ್ವಿಯಾಗಿ ಮಾಡಿದರು. ಇದೊಂದು ಭಾರತದ ಮೀನುಗಾರಿಕಾ ಅಭಿವೃದ್ಧಿಯ ಹಾದಿಯಲ್ಲಿ ಅತಿ ಮಹತ್ವದ ಹೆಜ್ಜೆಯಾಗಿದ್ದು ಅಂದಿನಿಂದ ಇಂದಿನವರೆಗೆ ಮತ್ಸ್ಯೋತ್ಪನ್ನ ಹೆಚ್ಚಿಸಲು ಸಾಧ್ಯವಾಯಿತು. ಡಾಕ್ಟರ್ ಚೌಧರಿಯವರನ್ನು ಈ ಸಂಶೋಧನೆಗಾಗಿ ಪ್ರೇರಿತ ಸಂತಾನೋತ್ಪತ್ತಿಯ ತಂದೆ, ಫಾದರ್ ಆಫ್ ಇಂಡ್ಯೂಸ್ಡ್ ಬ್ರೀಡಿಂಗ್ ಎಂದು ಸನ್ಮಾನಿಸಲಾಯಿತು ಮತ್ತು ಅವರನ್ನು ನೀಲ ಕ್ರಾಂತಿಯ ಹರಿಕಾರ ಎಂದು ಗುರುತಿಸಲಾಗುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಬೇಡಿಕೆ ಹೆಚ್ಚುತ್ತಾ ಬಂದಿದೆ. ಸಿಹಿ ನೀರಿನ ಮೀನುಗಾರಿಕೆ, ನೀರಿನ ಅಭಾವದಿಂದ ನದಿಗಳಿಗೆ ಅಣೆಕಟ್ಟು ಕಟ್ಟಿರುವುದರಿಂದ ಮೀನಿನ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಬಹಳ ಕಷ್ಟಕ್ಕೆ ಮೀನುಗಾರರನ್ನು ತಳ್ಳಿದೆ.
2: ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಡಾ ಸುರೇಶ್ ನಾಡಗೌಡರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಪ್ರಭಾರ ನಿರ್ದೇಶಕರಾಗಿ ಶಿರ ಮತ್ತು ಕುತ್ತಿಗೆ ಗಂಥಿ ಶಾಸ್ತ್ರ ತಜ್ಞ ಡಾ ಆರ್ ಕೃಷ್ಣಪ್ಪ ನೇಮಕಗೊಂಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜನಜಾಗೃತಿ ಮೂಡಿಸಲು ರಾಯಚೂರಿನಲ್ಲಿ ಮ್ಯಾರಥಾನ್ ಹಾಗೂ ಸೈಕ್ಲೋಥಾನ್ ಜರುಗಿದವು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಸವಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ 2 ಗಂಡು ಚಿರತೆ ಸೆರೆಸಿಕ್ಕಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂದು ಸಂಜೆ 6 ದಿವಂಗತ ಸಿದ್ದಲಿಂಗ ದೇಸಾಯಿ ದತ್ತಿ ಅಂಗವಾಗಿ ಸಿದ್ದಲಿಂಗ ದೇಸಾಯಿ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ DWR 162 ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ HD ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್. ಭಾವಗೀತೆಗಳು. ಚನ್ನವೀರ ಕಣವಿ ಅವರ ರಚನೆಯನ್ನು ಹಾಡಿದ್ದಾರೆ BR ಛಾಯಾ. ಒಂದು ಮುಂಜಾವಿನ

ಮಂಜುಳ ಕುರುರಾಜ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ. ಇಂದು ಕೆಂದ ಅವರೆಯು ದಳದಳಿಸಿ ದಾರಿಯಲಿ.

ಎಲ್ಲಿರುವೆ ಕಾಣಿಸದೆ ಕರೆವ ಕೊರಳೆ, ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

0: ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
2: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.

0: ದಯವಿಟ್ಟು ಮನೆಗೊಂದು ಸಸಿ ನೀಡಿ.
1: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
2: ಎಲ್ಲೇ ನೋಡು
1: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.

0: ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ.
1: ಚಿಕ್ಕಮ್ಮಿ ಕೇಳು ದೊಡ್ಡಮ್ಮಿ, ನಾದಿನಿ ಕೇಳಕ್ಕಯ್ಯ.
0: ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ಅಮ್ಮ ಅಮ್ಮ, ನನ್ನ ಹೆಂಗ್ ದಿಟ್ಟಿಸ್ ಹೇಳಿಕತ್ತಾರಮ್ಮ, ನನ್ನ ಹೆದರಿಕೆ ಆಗ್ಲಿಕತ್ತದಮ್ಮ. ಅಣ್ಣ ಆದ್ರೆ ಆರಾಮಾಗಿ ಅಂಗದಾಗ ಆಟ ಆಡ್ಬೋದು, ನಾ ಯಾಕಿಲ್ಲಮ್ಮ? ನೀನು ಹಂಗ ಮಾಡ್ತಿ, ಒಳಗ್ ಬಾ ಒಳಗ್ ಬಾ ಅಂತ ಕಾಡ್ತಿ, ನಾ ಏನ್ ಮಾಡ್ಲಮ್ಮ? ಯಾಕಮ್ಮ ನನ್ಗ ಹಿಂಗ, ಯಾಕಮ್ಮ ನನ್ಗ ಹಿಂಗ?
3: ಇಂಥ ಸತ್ಯದ ಪ್ರಶ್ನೆಗೆ ಏನ್ ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನ್ಗ್ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ? ನನ್ನ ಹತ್ರ ಉತ್ತರ ಅದ ಏನು?
4: ಉತ್ತರ ಅದ ಅಮ್ಮ, ನಾವೆಲ್ಲಾರು ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
5: ನನ್ನ ತಮ್ಮನ ಜೊತೆ ನಾನು ಭರವಸೆ ಕೊಡ್ತೀನಿ, ಮಹಿಳಾ ದೌರ್ಜನ್ಯವನ್ನ ಎಲ್ಲರೂ ಖಂಡಿಸೋಣ.
6: ಹೆಣ್ಣಿನಿಂದ ತಾನೇ ಮಾನ ಪ್ರಾಣ.
3: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗಲಿ.
7: ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡ ವಾರ್ತೆಗಳು.
8: ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ, ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
9: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237840888 2237840499 ಎಸ್ಟಿಡ್ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
10: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ನೂತನ ಜಂಟಿ ಘೋಷಣೆ ಹಾಗೂ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಅನ್ನು ಉತ್ತೇಜಿಸಲು ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿವೆ. ಮೆಲ್ಬೋರ್ನ್ನಲ್ಲಿ ನಿನ್ನೆ ನಡೆದ ಮೂರನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬೆನಿಸ್ ನಡುವಿನ ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ಧವಾಗಿವೆ ಎಂದು ಹೇಳಿದ್ದಾರೆ. ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ

0: ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದವು ಭಾರತದ ಶುದ್ಧ ಇಂಧನ ಯೋಜನೆಯನ್ನು ಬಲಪಡಿಸುವ ಮತ್ತು ಅದರ ನಿವ್ವಳ ಶೂನ್ಯ ಗುರಿಗಳನ್ನು ಬೆಂಬಲಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಮೂರನೇ ಮತ್ತು ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ತನ್ನ ಕೌಶಲ್ಯಪೂರ್ಣ ಮತ್ತು ಬಲವಾದ ಸಂಸ್ಥೆಗಳು ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಆದ್ಯತೆಯ ತಾಣವಾಗಿ ಹೊರಹೊಮ್ಮುತ್ತಲೇ ಇದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ರಾಷ್ಟೀಯ ಜಿಸಿಸಿ ವ್ಯವಹಾರ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2100ಕ್ಕೂ ಹೆಚ್ಚು ಜಿಸಿಸಿಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ 23 ಲಕ್ಷ ವೃತ್ತಿಪರರ ನೇರ ನೇಮಕ ಮತ್ತು ಸುಮಾರು 100 ಶತಕೋಟಿ ಡಾಲರ್ಗಳ ವಾರ್ಷಿಕ ಆದಾಯ ಗಳಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಎಂಜಿನಿಯರಿಂಗ್, ಸಂಶೋಧನೆ, ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಹಣಕಾಸು, ಉತ್ಪನ್ನ ವಿನ್ಯಾಸ ಮತ್ತು ಡೇಟಾ ವಿಜ್ಞಾನವನ್ನು ಒಟ್ಟುಗೂಡಿಸುವ ಮೂಲಕ ನಿರಂತರ ನಾವೀನ್ಯತೆಯನ್ನು ಹೆಚ್ಚಿಸಲು ರೂಪಾಂತರವನ್ನು ಪ್ರತಿಬಿಂಬಿಸುತ್ತವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹಿಮಾಚಲ ಪ್ರದೇಶದ ಕೀಲಾಂಗ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಕೇಂದ್ರಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಕೇಂದ್ರವು ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವ ಆರೋಗ್ಯ ಸೇವೆ ಹಾಗೂ ವೈದ್ಯಕೀಯ ಸಂಶೋಧನೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಇದು ಡಿಜಿಟಲ್ ಆರೋಗ್ಯ ಸೇವೆ, ಟೆಲಿಮೆಡಿಸಿನ್, ಡ್ರೋನ್ ಆಧಾರಿತ ಆರೋಗ್ಯ ಸೇವಾ ಸರಕು ಸಾಗಾಣೆ ವ್ಯವಸ್ಥೆ ಹಾಗೂ ಆರೋಗ್ಯ ಮೇಲ್ವಿಚಾರಣಾ ವ್ಯವಸ್ಥೆ ಅಳವಡಿಸಿಕೊಂಡು ದುರ್ಗಮ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ರಸ್ತೆ ಸಾರಿಗೆ ಕ್ಷೇತ್ರದಲ್ಲಿ ತಕ್ಷಣವೇ ಶುದ್ಧ ಹಾಗೂ ಪರ್ಯಾಯ ಇಂಧನಗಳ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಅಳವಡಿಕೆ ಅಗತ್ಯವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ 3 ದಿನಗಳ ಬಹುಮಾದರಿ ಸಾರಿಗೆ ಪ್ರದರ್ಶನ ಪ್ರವಾಸಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಸಾರಿಗೆ ವ್ಯವಸ್ಥಾಪಕರು ಕಡಿಮೆ ವೆಚ್ಚದ ಪರ್ಯಾಯ ಇಂಧನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಖಾಸಗಿ ಬಸ್ ವ್ಯವಸ್ಥಾಪಕರಿಗಾಗಿ ವಿಮಾನ ನಿಲ್ದಾಣ ಮಾದರಿಯ ಆಧುನಿಕ ಬಸ್ ಪೋರ್ಟ್ಗಳನ್ನು ನಿರ್ಮಿಸುವ ಹೊಸ ಯೋಜನೆಯನ್ನು ಘೋಷಿಸಿದ ನಿತಿನ್ ಗಡ್ಕರಿ, ದೇಶಾದ್ಯಂತದ ಸಾರಿಗೆ ವ್ಯವಸ್ಥಾಪಕರು ತಂತ್ರಜ್ಞಾನದ ಪರಿವರ್ತನೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಸುರಕ್ಷಿತ ಮತ್ತು ಆರಾಮದಾಯಕ ವಾಹನಗಳನ್ನು ಕಾರ್ಯಾಚರಣೆಗೆ ಬಳಸಬೇಕು. ಇದರಿಂದ ದೊರೆಯುವ ಹೆಚ್ಚುವರಿ ಲಾಭದ ಒಂದು ಭಾಗವನ್ನು ಪ್ರಯಾಣ ದರ ಕಡಿಮೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ವರ್ಗಾಯಿಸುವಂತೆ ಅವರು ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮಶಾದ್ನಲ್ಲಿರುವ ಇಮಾಮ್ ರೆಜಾದಲ್ಲಿ ನಡೆಯಿತು. ಅವರ ಹಿರಿಯ ಮಗ ಸೈಯದ್ ಮುಸ್ತಫಾ ಖಮೇನಿ ಧಾರ್ಮಿಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಾವಿರಾರು ಬೆಂಬಲಿಗರು ಸೇರಿದ್ದರು. ಈ ವರ್ಷದ ಫೆಬ್ರವರಿ 28ರಂದು ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಇದು ಪಶ್ಚಿಮ ಏಷ್ಯಾ ಪ್ರದೇಶದಾದ್ಯಂತ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಮಗ ಮಜ್ತಬಾ ಖಮೇನಿ ಅವರನ್ನು ಇರಾನ್ನ ನೂತನ ಸರ್ವೋಚ್ಚ ನಾಯಕರನ್ನಾಗಿ ನೇಮಿಸಲಾಯಿತು. ಲೈಂಗಿಕ ದೌರ್ಜನ್ಯವನ್ನು ಭಾರತ ಬಲವಾಗಿ ಖಂಡಿಸಿದೆ.

0: ಇದನ್ನು ಯುದ್ಧ, ಭಯೋತ್ಪಾದನೆ, ಚಿತ್ರಹಿಂಸೆ ಮತ್ತು ರಾಜಕೀಯ ದಮನದ ಸಾಧನವಾಗಿ ಸಮುದಾಯಗಳನ್ನು ಅಧೀನಗೊಳಿಸಲು, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸಲು ಬಳಸಲಾಗುತ್ತದೆ ಎಂದು ವಿವರಿಸಿದೆ. ಸಂಘರ್ಷ ಸಂಬಂಧಿತ ಲೈಂಗಿಕ ದೌರ್ಜನ್ಯದ ಕುರಿತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ರಾಯಭಾರಿ ಪಿ ಹರೀಶ್, ಶಿಕ್ಷೆಯಿಲ್ಲದ ಸಂಸ್ಕೃತಿಯ ನಡುವೆಯೂ ಇಂತಹ ಹಿಂಸಾಚಾರ ಮುಂದುವರೆದಿದೆ. ಇಂತಹ ಹೇಯಕೃತ್ಯಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ. ಇದನ್ನು ಪರಿಹರಿಸುವಲ್ಲಿ ಮಹಿಳಾ ಶಾಂತಿಪಾಲಕರ ನಿಯೋಜನೆಯು ಪರಿಣಾಮ ಬೀರಿದೆ ಎಂದು ಹೇಳಿದರು. ಅಮೆರಿಕದ ಮೆಸ್ಸಾಚ್ಯೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನೆ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. 2nd ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಿನ್ನೆ ನಡೆದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4nd ಪಂದ್ಯದಲ್ಲಿ ಭಾರತದ ವಿರುದ್ದ ಇಂಗ್ಲೆಂಡ್ 9 ವಿಕೆಟ್ಗಳಿಂದ ಜಯಗಳಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಭಾರತದ ಪರ ಶ್ರೇಯಸ್ ಅಯ್ಯರ್, ಅಜೇಯ 80 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 13.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಹ್ಯಾರಿ ಬ್ರೂಕ್ 35 ಎಸೆತಗಳಲ್ಲಿ 79 ರನ್ ಸಿಡಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಲಾಸ್ ಏಂಜಲೀಸ್ನಲ್ಲಿ 2028 ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳ ಆಯ್ಕೆಗೆ ಸಂಬಂಧಿಸಿದ ಅರ್ಹತಾ ಮಾರ್ಗಸೂಚಿ, ಆಯ್ಕೆ ಮಾನದಂಡ ಹಾಗೂ ಪ್ರಕ್ರಿಯೆಯನ್ನು ಪ್ರಕಟಿಸುವಂತೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾನ್ಯತೆ ಪಡೆದಿರುವ ಎಲ್ಲಾ ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಎನ್ಎಸ್ಎಫ್ ನಿರ್ದೇಶನ ನೀಡಿದೆ. ಒಲಿಂಪಿಕ್ಸ್, ಪ್ಯಾರಾಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಂತಹ ಪ್ರಮುಖ ಕ್ರೀಡಾಕೂಟಗಳಿಗೆ ಸಂಬಂಧಿಸಿದ ಆಯ್ಕೆ ನೀತಿ ಹಾಗೂ ಮಾನದಂಡಗಳನ್ನು ಆಯಾ ಕ್ರೀಡಾಕೂಟ ಆರಂಭಕ್ಕೆ ಕನಿಷ್ಠ 2 ವರ್ಷಗಳ ಮುಂಚಿತವಾಗಿ ಸಂಬಂಧಿಸಿದ ರಾಷ್ಟೀಯ ಕ್ರೀಡಾ ಮಹಾಸಂಘಗಳ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. 3 ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಗಂಗೆ ಬಾರೆ ತುಂಗೆ ಬಾರೆ ಚಿತ್ರಗೀತೆ ಹಾಡಿದ್ದಾರೆ ಕುನಾಲ್ ಗಾಂಜಾವಾಲ ಹಾಗೂ ನಂದಿತಾ. ಜೈನ್ ಕಾಯ್ಕಿಣಿಯವರ ಸಾಹಿತ್ಯ, ಸಾಧು ಕೋಕಿಲವರ ಸಂಗೀತ.

0: ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕುನಲ್ ಗಾಂಜವಾಲ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಅಮೃತವಾಣಿ ಚಿತ್ರದ ಗೀತೆ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಎಂಪಿ ನಾಯ್ಡು ಅವರ ಸಂಗೀತ.

0: ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಿರುಗಾಳಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:00 ಇನ್ನು ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ 8:15 ಇಂಗ್ಲಿಷ್ ವಾರ್ತೆಗಳು.

ಜೊತೆಗೆ ಚಿತ್ರಗೀತೆಗಳನ್ನು. ಆಕಾಶವಾಣಿ ಸಮಯ 8 ಗಂಟೆಯಾಗಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

ಕಿಲಾಡಿ ಜೋಡಿ ಚಿತ್ರಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಇಂಥ ಕಳ್ಳ ಇಂಥ ಸುಳ್ಳ ಬೇರೆ ಎಲ್ಲೂ ಹುಟ್ಟೋದಿಲ್ಲ, ನಂಬು ನನ್ನ ನಂಬು ನನ್ನ. ಸುಳ್ಳು ಚಿನ್ನ ಸುಳ್ಳು ನನ್ನ, ಇಂಥ ಭಂಡ ಇಂಥ ಪುಂಡ ಊರಲ್ಲೆಲ್ಲೂ ಕಾಣೋದಿಲ್ಲ, ನಂಬು ನನ್ನ ನಂಬು ನನ್ನ.

ಕೈಯ ತೊಟ್ಟ ನಿನ್ನ ನಾನು ಉಳಿಸೊಲ್ಲ ಬಲ್ಲೆನು ಎಲ್ಲ ಅಳ್ಳದೆ ಇಲ್ಲ ಗಟ್ಟಿಯಾಗಿ ಮಾತನಾಡೆ ಹೆದರೊಲ್ಲ ನಾನೆಂದು ಸೋಲಲಾರೆ ನಾನೆಂದು ಸೋಲಲಾರೆ ಹಾಡುವೆನು ಆಡುವೆನು ಓಡುವೆನು ನಿನ್ನ ನಗಿಸುವೆನು ಅಣಿಸುವೆನು ನಮಿಸುವೆನು ಐರಿಗೆ ನಮಿಸಲ್ಲ.

ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿರುವ ಅಮರನಾಥ್ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಅನುರಾಗ ಬಂಧನ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಪಕ್ಕಾ ಕಳ್ಳ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ.

ಆಕಾಶವಾಣಿ ಕಾರವಾರ, ಸಮಯ 8:50 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಕಕ್ಕದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಏನು ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ. ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ. ಹೊಂದಿಸುವ ನಾರು ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಹೊಂದಿಸುವ ನಾರು ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ.

ನೆನ್ನೆ ಕಳೆದು ಹೋದದ್ದು, ನಾಳೆ ಇನ್ನು ಹುಟ್ಟಬೇಕಾದ್ದು ಬರಬೇಕಾದ್ದು, ಈ ಹೊತ್ತಿದೆಯಲ್ಲ ಈ ಕ್ಷಣ ಅದು ನಂದು, ಇದು ನಿಜವಾದ ವಾಸ್ತವ. ಕಳೆದು ಹೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಬರೋದ್ರ ಬಗ್ಗೆ ಅನಗತ್ಯ ಭ್ರಮೆಗಳನ್ನ ಇಟ್ಕೊಂಡು ಕೊರಗೋ ಅಗತ್ಯನೂ ಇಲ್ಲ. ವರ್ತಮಾನದಲ್ಲಿ ಬದುಕನ್ನು ಅರ್ಥಪೂರ್ಣ ಮಾಡ್ಕೊಳ್ಳೋದಿದೆಯಲ್ಲ, ಇದು ಬಹಳ ಸಾರ್ಥಕವಾದ ಪರಿಕಲ್ಪನೆ. ಟಿ ವಿ ಜಿಯ ಸಾರ್ಥಕ ಬದುಕಿನ ಪರಿಕಲ್ಪನೆ ಭೂತದಲ್ಲೂ ಇಲ್ಲ, ಭವಿಷ್ಯದಲ್ಲೂ ಇಲ್ಲ, ವರ್ತಮಾನದಲ್ಲಿದೆ. ನಾಳೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಭಯಪಡೋ ಜೀವಿಗಳಿಗೆ ಡಿ ವಿ ಜಿ ಹೇಳ್ತಾರೆ, ಆ ಸಂದರ್ಭ ಬರಲಿ, ಬಂದಾಗ ಯೋಚನೆ ಮಾಡೋಣ. ಈಗ್ಯಾಕೆ ಅದ್ರ ಬಗ್ಗೆ ಯೋಚನೆ? ಸಮಸ್ಯೆ ಬಂದರೂ ಬರಬಹುದು, ಬಾರದೇನೂ ಇರಬಹುದು. ಸಮಸ್ಯೆ ಬಂದರೂ ಹೂವಿನಷ್ಟು ಹಗುರವಾಗಿ ಅದು ಪರಿಹಾರನೂ ಆಗ್ಬಿಡಬಹುದು. ಪರಿಹಾರ ತೋರ್ಸೋಕ್ಕೆ ಒಬ್ಬ ಮಾರ್ಗದರ್ಶಕನು ಸದಾ ನಮ್ಮ ಬದುಕಿನಲ್ಲಿ ಇದ್ದೇ ಇರ್ತಾನೆ. ಆ ಭರವಸೆ ನಾವು ಇಟ್ಕೊಂಡಿರೋಣ. ನಾಳೆಯ ಬದುಕಿನ ಬಗ್ಗೆ ಚಿಂತೆ ಮಾಡೋದು ಬೇಡ. ಹಾಗಂತ ಮುಂದಾಲೋಚನೆ ಬೇಡ ಅನ್ನೋ ಅರ್ಥ ಅದಲ್ಲ. ಭವಿಷ್ಯದ ಬಗ್ಗೆ ಅನಗತ್ಯ ಭಯ ಇಟ್ಕೊಂಡು ಒದ್ದಾಡೋದು ಬೇಡ. ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಹುಡುಕೋಣ. ಆ ಭರವಸೆ ಖಂಡಿತ ನಮ್ಮ ವ್ಯಕ್ತಿತ್ವಕ್ಕಿದೆ, ಎದುರಿಸೋ ಶಕ್ತಿ ಇದೆ. ಇದು ಡಿ ವಿ ಜಿ ಇಲ್ಲಿ ಹೇಳ್ತಿರುವ ಬಹಳ ಮುಖ್ಯವಾದ ಮಾತು. ಡಿ ವಿ ಜಿಯವರ ಬದುಕು ಬರಹ ಎರಡನ್ನು ನೋಡಿದ್ರೂ ಅದು ತುಂಬ ಭರವಸೆಯ ದನಿ ಇರುವಂಥದ್ದು. ಎಂದೂ ಅವರು ನಿರಾಶೆ ತಾಳ್ದವರಲ್ಲ, ನಿಷ್ಕ್ರಿಯವಾಗಿ ಕೈಕಟ್ಟಿ ಕುಳಿತುಕೊಂಡವರಲ್ವೇ ಅಲ್ಲ. ಕ್ರಿಯಾಶೀಲತೆ ಬಗ್ಗೆ, ಭವಿಷ್ಯದ ಬಗ್ಗೆ ಅವರಿಗೆ ಅಪಾರವಾದ ನಂಬಿಕೆ ಇತ್ತು, ಅವರ ವ್ಯಕ್ತಿತ್ವದ ಪ್ರಧಾನವಾದ ಗುಣ. ಈ ಪದ್ಯದಲ್ಲೂ ನಾವು ಆ ಕ್ರಿಯಾಶೀಲತೆಯನ್ನು, ಭವಿಷ್ಯದ ಬಗೆಗಿನ ಭರವಸೆಯನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೇವೆ.

ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತಿರು. ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀಂ ಜನುಮವನು ಮಂಕುತಿಮ್ಮ. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀಂ ಜನುಮವನು ಮಂಕುತಿಮ್ಮ.

ಮನುಷ್ಯನನ್ನ ಗಾಢವಾಗಿ ಕಾಡೋದು, ಆತನ ಶಕ್ತಿಯನ್ನು ಸಂಪೂರ್ಣ ಕುಗ್ಗಿಸ್ಬಿಡೋದು ಭಯದ ಭಾವ. ಒಂದ್ಸರಿ ಭಯ ನಮ್ಮ ಮನಸ್ಸನ್ನು ಆವರಿಸ್ಕೊಂಡ್ರೆ ನಮ್ಮಲ್ಲಿರೋ ಸಹಜವಾದ ಶಕ್ತಿ ಕೂಡ ಹೊರಟೋಗ್ಬಿಡುತ್ತೆ. ಬದುಕನ್ನು ಗೆಲ್ಲೋದು ಅಂದರೆ ಏನು ಗೊತ್ತಾ,

0: ಭಯಾನ್ ಗೆಲ್ಲೋದು.
1: ಅದರಲ್ಲೂ ನಾಳೆ ಏನಾಗ್ಬಿಡುತ್ತೋ, ಹೇಗೆ ಎದುರಿಸೋದು ಅನ್ನೋ ಚಿಂತೆ ಇದೆಯಲ್ಲ, ಅದು ಈ ಹೊತ್ತಿನ ಬದುಕನ್ನು ಬಲಿ ತಗೊಂಡ್ಬಿಡುತ್ತೆ. ಡಿ ವಿ ಜಿ ಮತ್ತೆ ಮತ್ತೆ ವರ್ತಮಾನದ ಬದುಕಿನ ಬಗ್ಗೆ ನಮ್ಮ ಗಮನ ಸೆಳೀತಾರೆ. ನಾಳೆಯ ಚಿಂತೆಯಲ್ಲಿ ಈ ಹೊತ್ತಿನ ಬದುಕನ್ನು ಬಲಿ ಕೊಡೋದು ಬೇಡ, ಈ ಹೊತ್ತಿನ ಬದುಕನ್ನು ನಾವು ಚಂದ ಮಾಡಿಕೊಳ್ಳೋಣ ಅನ್ನೋದ್ರ ಬಗ್ಗೆ ನಮ್ಮ ಗಮನವನ್ನು ಸೆಳೀತಾರೆ. ಪ್ರತಿ ಕ್ಷಣ ಕೂಡ ನಾಳೆ ಏನಾಗುತ್ತೋ ಅನ್ನೋ ಚಿಂತೆಯಲ್ಲಿ ಬದುಕನ್ನು ನಾವು ನರಕ ಮಾಡ್ಕೊಳ್ಳೋದು ಬೇಡ. ಭವಿಷ್ಯವನ್ನು ರೂಪಿಸುವ ಅದೃಶ್ಯ ಶಕ್ತಿ ಒಂದು ಇದೆ, ಆ ಬಗ್ಗೆ ಸದ್ಯಕ್ಕೆ ಚಿಂತೆ ಮಾಡೋದು ಬೇಡ. ಇವತ್ತಿನ ಬದುಕು ಅರ್ಥಪೂರ್ಣ ಮಾಡ್ಕೋ ಅಂತ ಸ್ಪಷ್ಟವಾದ ದನಿಯಲ್ಲಿ ಡಿ ವಿ ಜಿ ಇಲ್ಲಿ ನಮಗೆ ಕರೆ ಕೊಡ್ತಾ ಇದ್ದಾರೆ. ಡಿ ವಿ ಜಿ ಭವಿಷ್ಯದ ಬಗ್ಗೆ ಭರವಸೆಯನ್ನು ಅದೃಶ್ಯ ಶಕ್ತಿ ಅಥವಾ ದೈವ ನಂಬಿಕೆಯ ಮೂಲಕ ಸ್ಥಾಪಿಸೋಕೆ ಪ್ರಯತ್ನ ಪಡ್ತಾರೆ. ಇದನ್ನು ನಾವು ಒಪ್ಪಬೇಕೋ ಬಿಡಬೇಕೋ ಅದು ಚರ್ಚೆ ವಿಚಾರ. ಆದರೆ ಭವಿಷ್ಯದ ಭಯದಲ್ಲಿ ವರ್ತಮಾನದ ಸುಖವನ್ನು ಹಾಳು ಮಾಡ್ಕೋಬೇಕು ಅನ್ನೋ ಮನೋಭಾವ ಇದೆಯಲ್ಲ, ಅದನ್ನು ಮಾತ್ರ ಅವರು ಒಪ್ಪೋದಿಲ್ಲ. ಭವಿಷ್ಯದ ಭಯದಲ್ಲಿ ವರ್ತಮಾನವನ್ನು ಹಾಳು ಮಾಡ್ಕೋಬಾರ್ದು, ಈ ಹೊತ್ತು ನಾವು ಚೆನ್ನಾಗಿರಬೇಕು ಅನ್ನುವ ಡಿ ವಿ ಜಿಯ ನಿಲುವಿದೆಯಲ್ಲ, ಇದಂತೂ ಸರ್ವಸಮ್ಮತವಾದದ್ದು, ಒಪ್ಪಿತವಾದದ್ದು. ಡಿ ವಿ ಜಿ ಎವ್ರಿ ಮೂಮೆಂಟನ್ನು ಅನುಭವಿಸ್ತವರು, ಆನಂದಿಸ್ತವರು. ನಾವು ಕೂಡ ಬದುಕಿನ ಪ್ರತಿ ಕ್ಷಣವನ್ನು ಅನುಭವಿಸ್ಬೇಕು, ಆನಂದಿಸಬೇಕು, ಕ್ರಿಯಾಶೀಲವಾಗಿರಬೇಕು. ಹೀಗಿದ್ರೆ ಬದುಕು ಚೆಲುವಾಗಿರುತ್ತೆ, ಸುಂದರವಾಗಿರುತ್ತೆ.
2: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆತ್ಮೀಯ ಕೇಳುಗರೇ, ಇಂದು ಸಂಜೆ 5 ಗಂಟೆಗೆ ನಿಲಯದಿಂದ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಪ್ರಸ್ತುತಪಡಿಸಲಿದ್ದಾರೆ ಶಿವಾನಂದ್ ನಾಯಕ್ ಹಾಗೂ ಸಾಕ್ಷಿ ಜೋಶಿ.

ಇಂದು ರಾತ್ರಿ 7:45 ಮಕ್ಕಳು ಪಾಲಕರು ಶಿಕ್ಷಕರು ಈ ಕುರಿತು ಮಾತನಾಡುತ್ತಾರೆ ಉಷಾ ಪಾಟೀಲ್.

ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುತ್ತಿದೆ ನಾಟಕ ಮರ್ಯಾದೆ. ರಚನೆ ಡಾಕ್ಟರ್ ವೀಣಾ ಶಾಂತೇಶ್ವರ್, ನಿರ್ದೇಶನ ಪ್ರಭಾ ಶಿರೂರ್.

ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ಕೇಳು ಕೇಳು ಓ ಜೀವ ಗೆಳತಿಯೇ, ಲೋಕ ಮೀಟಿದೆ

ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಪೂತಿ ನರಸಿಂಹಾಚಾರ್ ಅವರ ಒಂದು ರಚನೆ ಹೃದಯ ಹೃದಯ ಮಿಲನದೊಳಗೆ ಮಧುರವಹುದು ಧಾತ್ರಿ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:15:20. ಹಿಂದಿ ಚಿತ್ರಗೀತೆಗಳು. ಹೆಸಿಯತ್ ಚಿತ್ರದ ಗೀತೆ ಹಾಡಿದ್ದಾರೆ ಯೇಸುದಾಸ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮಂಜಿಲ್ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಸರಳ ಮಧುಸೂದನ್ ಅವರ ಗಾಯನವನ್ನ ಕೇಳೋಣ.

ಕಿಳುಗರೆ, ಇಂದು ಸಂಜೆ 5 ಗಂಟೆಗೆ ನಿಲಯದಿಂದ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಶಿವಾನಂದ್ ನಾಯ್ಕ್ ಹಾಗೂ ಸಾಕ್ಷಿ ಜೋಶಿ.

ಆಕಾಶವಾಣಿ ಕಾರವಾರ ಸಮಯ 10:02 ಆಗಲಿದೆ. ಇನ್ನು ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.

0: ಎಲ್ಲೆಡೆ ನೀರಿಗೆ ಕೊರತೆ. ಜಲಮೂಲಗಳು ಬತ್ತುತ್ತಿವೆ. ಬಾವಿ, ಕೊಳವೆ ಬಾವಿ, ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ, ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 10:03. ಈಗ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

0: தக்தம் தலிடம் தத்தம் தித்தலாங்கு தடிகிடதம் தலாங்கு தடிகிடதம் தடிகிடதம் கிடதம்
1: ಭಾವನೆಯ ಮನದಲ್ಲಿ ಎರಡು ಮುಖ ಚಿತ್ರದ ಗೀತೆ ಕೇಳಿದಿರಿ. ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

0: ಭಾವನೆ ತಂದಾಗ ಆ ನೂರಾರು ಆಸೆಯು ಮನದಾಗ.
1: ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಪುನರ್ಜನ್ಮ ಚಿತ್ರದ ಗೀತೆ ಕೇಳಿದಿರಿ. ಅರುಣ್ ಜಯಗೋಪಾಲ್ ಅವರ ರಚನೆಗೆ ಸಂಗೀತ ನೀಡಿದವರು ದುಲಾಲ್ ಸೇನ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು ನಿಮಗಾಗಿ.

ವಯಸ್ಸಿದು ಕುಣಿದಾಡುವ ವಯಸ್ಸಿದು ನಲಿದಾಡುವ ದಿನವಿದು

ಅಲ್ಲಿ ಓದೋವರೆಗೂ ಒಳ್ಳೆ ಹ್ಯಾಪಿ ಲೈಫ್. ಕಾಲೇಜ್ ಬಿಟ್ಟು ಹೋದ ಮೇಲೆ ಮತ್ತೆ ಬರದಿ ಲೈಫ್. ಕಾಲೇಜಲ್ಲಿ ಓದೋವರೆಗೂ ಒಳ್ಳೆ ಹ್ಯಾಪಿ ಲೈಫ್. ಕಾಲೇಜ್ ಬಿಟ್ಟು ಹೋದ ಮೇಲೆ ಮತ್ತೆ ಬರದಿ ಲೈಫ್. ಸಂತೋಷಕ್ಕೆ ಸಂಜೀವನಿ ನಮ್ಮ ಸ್ವೀಟ್ ಲಾಫು. ನನ್ನಿ ಮಾತು ಸತ್ಯ ಎನ್ನಲು ನಮ್ಮಿ ಲೈಫೇ ಪ್ರೂಫು. ಸುಖದ ಸ್ವರ್ಗ ಸೃಷ್ಟಿ.

0: ಒಂದೇ ಕೈಯ ಬೀಸಿ ನೋಡು ಸದ್ದು ಕೇಳತ್ತೇನು,
1: ಒಂದೇ ಕೈಯ ಬೀಸಿ ನೋಡು ಸದ್ದು ಕೇಳುತ್ತೇನು.
0: ಒಂಟಿ ಗುಬ್ಬಿಯಂತೆ ಇಲ್ಲಿ ಇದ್ದು ಮಾಡೋದೇನು, ಜಾಲಿಯಾಗಿ ಕಾಲ ಕಳೆಯ ಗಂಟು ಹೋಗೋದೇನು,
1: ಜಾಲಿಯಾಗಿ ಕಾಲ ಕಳೆಯ ಗಂಟು

ಜಗವ ಮರವ ಸುಖವ ಹೊಂದುವ ಕುಣಿದಾಡುವ ಬಯಸಿದು ನಲಿದಾಡುವ ದಿನವಿದು ಮದುವೆಯಾಯ್ತು ಎಂದ ಮೇಲೆ ಹೆಂಡತಿಯ ಚಿಂತೆ ಮಕ್ಕಳಾಯಿತೆಂದ ಮೇಲೆ ಸಂಸಾರವೇ ಸಂತೆ ಮದುವೆಯಾಯ್ತು ಎಂದ ಮೇಲೆ ಹೆಂಡತಿಯ ಚಿಂತೆ ಮಕ್ಕಳಾಯಿತೆಂದ ಮೇಲೆ ಸಂಸಾರವೇ ಸಂತೆ ನುಪ್ಪಿನಲ್ಲಿ ಹಳೆಯ ನೆನಪು ಕಾಡಿ ತಿನ್ನತ್ತಂತೆ ಯೌವನವೇ ಬಾಳಿನಲ್ಲಿ ಗೋಲ್ಡನ್ ಏಜ್ ಅಂತೆ ಓಹೋ ಹಾದು

ನ್ಯಾಯವೇ ದೇವರು ಚಿತ್ರಕ್ಕೆಂದು ಪಿವಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಹಾಡಿದ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಒಂದೇ ಕೈಯ ಬೀಸಿ ಸದ್ದು ಕೇಳುತ್ತೇನು ಅಂತ ಬಂತು ಈ ಹಾಡಲ್ಲಿ. ಒಂದೇ ಕೈಯಿ ಆಗಲ್ಲ, ನೀವು ನಮ್ಮ ಜೊತೆ ನಡೆದು ಬರ್ತಾ ನಮಗೆ ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ನಿಮ್ಮ ಸಂದೇಶಗಳು, ಸ್ಪಂದನೆಗಳು ನಮಗೆ ತಲುಪುತ್ತೆ. ಅಕಸ್ಮಾತ್ ಪೂರ್ಣವಾಗಿ ನಾವು ಓದದೇ ಇದ್ದರೂ ನಿಮ್ಮ ಸಂದೇಶಗಳನ್ನು ನಾವು ಗಮನಿಸ್ತೇವೆ ಅಂತ ನಿಮಗೆ ಹೇಳುತ್ತಾ ಮುಂದಿನ ಗೀತೆಗೆ ಹೋಗೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10:20.

ಪಿವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಮಾಲತಿ ಮಾಧವ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಟಿಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದಾಗಿತ್ತು.

ಶ್ರೀ ಉದಯಶಂಕರ್ ಅವರು ಬರೆದು ವಾಣಿ ಜಯರಾಮ್ ಅವರು ಧ್ವನಿ ನೀಡಿದ ಗೀತೆ ಕೇಳಿದಿರಿ. ಟಿಜಿ ಲಿಂಗಪ್ಪ ಅವರ ಸ್ವರ ಸಂಯೋಜನೆ ಇತ್ತು. ಈ ಗೀತೆಯನ್ನು ದೇವರ ಕಣ್ಣು ಚಿತ್ರದಿಂದ ಆರಿಸಿದ್ದು.

ಅನುಗ್ರಹ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಚೆ ಉದಯಶಂಕರ್ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ.

0: ಸೀತಾ ಚಿತ್ರದ ಗೀತೆ ಕೇಳಿದಿರಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ವಿಜಯ ಭಾಸ್ಕರ್, ಗಾಯಕಿ ಎಸ್ ಜಾನಕಿ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ನಿನ್ನ ನೀನು ಮರೆತರೇನು ಸುಖವಿದೆ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿಬಂತು. ದೇವರ ಕಣ್ಣು ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭೂಪತಿ ರಂಗ ಚಿತ್ರದ ಗೀತೆ ಕೇಳಿದಿರಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ವಿಜಯಭಾಸ್ಕರ್.

ಗೆಜ್ಜೆಪೂಜೆ ಚಿತ್ರಕ್ಕೆಂದು ವಿಜಯನಾರಸಿಂಹ ಅವರು ಬರೆದ ಗೀತೆ ಕೇಳಿದಿರಿ. ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು, ಹಾಡಿದವರು ಎಸ್ ಜಾನಕಿ. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ, ಸುಮಾರು 50 ಹೆಚ್ಚು ಸಂದೇಶಗಳಿವೆ. ಎಲ್ಲ ಸಂದೇಶಗಳನ್ನು ಒಂದೊಂದಾಗಿ ಓದಿದರೆ ಬಹುಶಃ

50 ನಿಮಿಷ ಅಥವಾ ಕನಿಷ್ಠ 20 ನಿಮಿಷ ಈ ಎಲ್ಲ ಸಂದೇಶಗಳನ್ನು ಓದಬೇಕು. ಆತ್ಮೀಯರೇ, ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಿವೆ, ನಿಮ್ಮ ಸಂತೋಷವೇ ನಮ್ಮ ಸಂತೋಷ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಒಬ್ಬರೇ ಒಬ್ಬರ ಸಂದೇಶ ಓದೋಣ, ಯಾಕೆಂದರೆ ಬಹಳ ಕೋಪ ಮಾಡಿಕೊಂಡಿದ್ದಾರೆ. ಇವರ ಹೆಸರು ನಿರ್ಮಲಾ ದೇವಿ ಅಂತ ಇರಬೇಕು, ಯಾಕೆಂದರೆ ಅವರು ಹೆಸರನ್ನು ಹಾಕಿಲ್ಲ. ನಿರ್ಮಲಾ ದೇವಿ ಅವರು ಹೇಳ್ತಾರೆ, ಓದಿದರೆ ಎಲ್ಲರ ಸಂದೇಶವನ್ನು ಓದಬೇಕು, ಇಲ್ಲ ಅಂದರೆ ಸಂದೇಶಗಳನ್ನು ಓದಲೇಬೇಡಿ. ಇವರ ಸಂದೇಶ ಯಾಕೆ ಓದಿದ್ರಿ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡಿದಿರಿ. ಆತ್ಮೀಯ ನಿರ್ಮಲಾ ದೇವಿಯವರೇ, ಈಗ ನಿಮ್ಮ ಸಂದೇಶವನ್ನು ಕೂಡ ಓದಿದ್ದೀವಿ. ಆಮೇಲೆ ನೀವು ಸಂದೇಶವನ್ನು ಕಳಿಸುವಾಗ ದಯಮಾಡಿ ನಿಮ್ಮ ಹೆಸರನ್ನು ಹಾಕಬೇಕು. ನಿಮ್ಮ ಹೆಸರು ಹಾಕದೇ ಇದ್ದರೆ ನಮಗೆ ನೀವು ಯಾರು ಅಂತ ಗೊತ್ತಾಗೋದಾದರೂ ಹೇಗೆ? ಹೆಸರು, ಊರು ಮತ್ತು ಏನು ಹೇಳಬೇಕು ಅಂತಿದ್ದೀರಿ ಆಮೇಲೆ ಹಾಕಿ. ಆಗ ನಮ್ಮ ಓಗದಲ್ಲಿ ನಿಮ್ಮ ಹೆಸರನ್ನು ಕೂಡ ಸೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಸಲ ಬರೀ ನಂಬರ್ ಇರುತ್ತೆ, ಅಥವಾ ನೀವು ಯಾವುದೋ ಒಂದು ಚಿತ್ರವನ್ನು ಹಾಕಿರ್ತೀರಿ, ಹೀಗೆ ಹಾಕಿದಾಗ ಆ ಸಂದೇಶಗಳು ತಪ್ಪಿ ಹೋಗುವ ಸಾಧ್ಯತೆ ಹೆಚ್ಚು. ನಮ್ಮ ನಿರ್ಮಲಾ ಅವರು ಹೇಳೋ ಮಾತೇನಪ್ಪ ಅಂದರೆ, ನಾವು ಮನುಷ್ಯರಲ್ಲವೇ, ಅಬ್ಬಬ್ಬ ಎಷ್ಟು ಕೋಪ ಮಾಡಿಕೊಂಡಿದ್ದೀರಿ ನಿರ್ಮಲಾ ಮೇಡಮ್, ನೀವು ನಮ್ಮ ಪ್ರೀತಿಯ ಕೇಳುಗರು, ನಿಮ್ಮ ಸಂದೇಶವನ್ನು ಓದಿದ್ದೀವಿ, ಇತರರ ಸಂದೇಶಗಳನ್ನು ಓದ್ತೀವಿ, ಆಗಾಗ ಇಲ್ಲಿ ನಮಗೆ ಹೇಗೆ ಕಾಣುತ್ತೋ, ಹೇಗೆ ಸಮಯ ಇದೆಯೋ, ಒಂದು 3 ನಿಮಿಷದ ಅವಧಿಯಲ್ಲಿ ಇರುವ ಎಲ್ಲ ಸಂದೇಶಗಳನ್ನು ಹಾಗೆ ಗ್ಲಾನ್ಸ್ ಮಾಡ್ತೀವಿ, ಓದ್ತೀವಿ. ಕೆಲವೊಮ್ಮೆ ಓದೋದಕ್ಕೆ ಸಾಧ್ಯ ಆಗದೆ ಇದ್ದರೆ ನಿಮ್ಮ ಸಂದೇಶವನ್ನು ಮನಸ್ಸಲ್ಲೇ ಓದಿ ಹಾಗೆ ಅದನ್ನು ಬಿಟ್ಟಿರ್ತೀವಿ, ಯಾಕೆಂದರೆ ಹಾಡುಗಳನ್ನು ಹೆಚ್ಚು ಪ್ರಸಾರ ಮಾಡೋಣ ಅಂತ. ಕೇಳ್ತಾ ಇದ್ದೀರಿ ಓಲ್ಡ್ ಇಸ್ ಗೋಲ್ಡ್, ಒಂದೊಂದು ಹಾಡು ಅಮೂಲ್ಯವಾದ ಗೀತೆಗಳು. ಈ ಗಾನಧಾರೆಯಲ್ಲಿ, ಸ್ವರ ಸುಧೆಯಲ್ಲಿ ನಾವು ಮೀಯ್ತಾ ಇದ್ದೀವಿ ಅಂತ ಅನೇಕರು ಹೇಳ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ಅಥವಾ ಇನ್ನೊಂದು ಗೀತೆ ಪ್ರಸಾರ ಆಗಬಹುದು. ಕೇಳ್ತಾ ಇರಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ಕಾರ್ಯಕ್ರಮದ ಕೊನೆಯ ಗೀತೆ.

0: ಅಲ್ಲೇ
1: ಭಲೆ ಜೋಡಿ ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ನೀಡಿದವರು ಆರ್ ರತ್ನ. ನಿಲ್ಲೇ ಅಲ್ಲೇ ಅಂತ ನಾವು ಸಮಯಕ್ಕೆ ಹೇಳೋದಾಗಿದ್ದರೆ ಇನ್ನೊಂದಷ್ಟು ಗೀತೆಗಳನ್ನು ಕೇಳಬಹುದಾಗಿತ್ತು, ಆದರೆ ಸಮಯ ಓಡ್ತಾ ಇದೆ. ಈಗ 11 ಗಂಟೆ ಆಗಿದೆ. ಆತ್ಮೀಯ ಶ್ರೋತೃ ಬಾಂಧವರೇ, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಮುಗಿಸೋಣ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಏಕರೂಪ ನಾಗರಿಕ ಸಂಹಿತೆ ಜಾರಿ ನಿಟ್ಟಿನಲ್ಲಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದಲ್ಲಿ 7 ಸದಸ್ಯರ ಸಮಿತಿಯನ್ನು ರಚಿಸುವುದಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಸಮಿತಿಯು ಮುಂದಿನ 6 ತಿಂಗಳೊಳಗೆ ತನ್ನ ವರದಿಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಸಲ್ಲಿಸಲಿದೆ. ಪಶ್ಚಿಮ ಬಂಗಾಳದ ರಾಜ್ಯಸಭಾ ಉಪಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳಾಗಿ ಸುಖೇಂದು ಶೇಖರ್ ರಾಯ್, ಸುಷ್ಮಿತಾ ದೇವ್ ಮತ್ತು ಪ್ರಕಾಶ್ ಚಿಕ್ ಬರೈಕ್ ಅವರ ಹೆಸರನ್ನು ಪ್ರಕಟಿಸಿದೆ. ಈ ಸ್ಥಾನಗಳಿಗೆ ಈ ತಿಂಗಳ 24ರಂದು ಉಪಚುನಾವಣೆ ನಡೆಯಲಿದೆ. ಈ ಮೂವರು ನಾಯಕರು ಇತ್ತೀಚೆಗೆ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದರು. ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಚಾರಿ ಪೊಲೀಸರು ಇಂದಿನಿಂದ ಟೋಯಿಂಗ್ ಕಾರ್ಯಾಚರಣೆ ನಡೆಸಲು ಮುಂದಾಗಿದ್ದಾರೆ. ಈ ಕಾರ್ಯಾಚರಣೆಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಪಾಲಿಕೆ ವತಿಯಿಂದ 7 ಜಾಗಗಳನ್ನು ಗುರುತಿಸಲಾಗಿದೆ ಎಂದು ಬೆಂಗಳೂರು ದಕ್ಷಿಣ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನಾಳೆ ವಿಜಯನಗರದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಿದೆ. ಶ್ರವಣ ಸಮಸ್ಯೆ ಇರುವವರಿಗೆ ಸಂವಾದ್ ಇನ್ಸ್ಟಿಟ್ಯೂಟ್ ನಾಳೆಯಿಂದ 18ರವರೆಗೆ ಬೆಂಗಳೂರಿನ ಹೆಬ್ಬಾಳದ ಸಂವಾದ್ ಕೇಂದ್ರದಲ್ಲಿ ಉಚಿತ ಶ್ರವಣ ಯಂತ್ರ ಉಚಿತ ಶಿಬಿರ ಆಯೋಜಿಸಿದೆ. ಪ್ರತಿದಿನ ಬೆಳಿಗ್ಗೆ 9ರಿಂದ ಸಂಜೆ 5:30ರವರೆಗೆ ನಡೆಯಲಿದೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯು ಪ್ರಪ್ರಥಮ ಬಾರಿಗೆ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದೆ. ಕರ್ನಾಟಕದ ಯಾವುದೇ ಕಲಾಶಾಲೆಗಳಲ್ಲಿ ಯಾವುದೇ ಹಂತದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಆಗಸ್ಟ್ 6ರೊಳಗೆ ಅರ್ಜಿ ಸಲ್ಲಿಸಬಹುದು. ಕನ್ನಡದಲ್ಲಿ ವಿಜ್ಞಾನ ಪುಸ್ತಕಗಳ ಬರವಣಿಗೆಯನ್ನು ಪ್ರೋತ್ಸಾಹಿಸಲು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯು ಡಾಕ್ಟರ್ ಟಿಆರ್ ಅನಂತರಾಮು ಜನಪ್ರಿಯ ವಿಜ್ಞಾನ ಪುಸ್ತಕ ಪ್ರಶಸ್ತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಅಕಾಡೆಮಿಯ ಅಧಿಕೃತ ವೆಬ್ಸೈಟ್ https://kstacademy.in ವೀಕ್ಷಿಸಬಹುದು. ಮಹಿಳಾ ಕ್ರಿಕೆಟ್ನಲ್ಲಿ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಇಂದು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30ಕ್ಕೆ ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 11:04. ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು.

0: ಯಾವ ಹೇ
1: ಟ್ಯೂನ್ ಮಾಡಿದ್ದೀರಾ 102.9 FM ಬ್ಯಾಕ್ ಟು ಬ್ಯಾಕ್ ಹೊಸ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕೃಷ್ಣನ್ ಮ್ಯಾರೇಜ್ ಮತ್ತೊಮ್ಮೆ ಕೇಳಿ. ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಹಾಡನ್ನ ಹರ್ಷ ಸದಾನಂದ, ಅನೂಪ್ ಸೀಲಿನ್ ಹಾಗೂ ಶ್ರೀಧರ್ ವಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಯೋಗರಾಜ್ ಭಟ್ ಅವರ ರಚನೆಗೆ ವಿ ಶ್ರೀಧರ್ ಅವರ ಸಂಗೀತವಿತ್ತು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ರ್ಯಾಂಬೋ ಚಿತ್ರದ ಗೀತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ಗೌಸ್ಬೀರ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ.

ರ್ಯಾಂಬೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದ ಕೊನೆಯ ಹಾಡು ಹೀರೋ ಚಿತ್ರದ ವಿಜಯಪ್ರಕಾಶ್ ಮತ್ತು ಸಂಗರಿಗರ ಧ್ವನಿಯಲ್ಲಿದೆ. ಯೋಗರಾಜ್ ಭಟ್ ಅವರ ಸಂಗೀತ ಮತ್ತೊಮ್ಮೆ ಕೇಳಿ. ಯೋಗರಾಜ್ ಭಟ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

ಅನುದಿನ ಓಂಕಾರ ಜೀಂಕಾರದ ರಸಗೀತೆಗಳ ಔತಣವನ್ನು ಉಣಬಡಿಸುವಂತಹ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. 11:30 ಇದು ಕಲಾ ಭಾರತಿ ಕಾರ್ಯಕ್ರಮ. ಕೆಳಗರೆ, ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಂಟೆಂಟ್ ಆಧಾರಿತ ಸಿನಿಮಾಗಳ ಮೂಲಕ ಸ್ಟಾರ್ ನಟರು, ಹೊಸ ಪ್ರತಿಭೆಗಳು, ಯುವ ಕಲಾ ಪ್ರತಿಭೆಗಳು ಮುಂಚೂಣಿಗೆ ಬರ್ತಾ ಇದ್ದಾರೆ. ಪ್ರಸ್ತುತ ಸಿನಿರಂಗದಲ್ಲಿ ಗಮನ ಸೆಳಿತಾ ಇರುವಂತಹ ಭವಿಷ್ಯದ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಳ್ಳೋಣ. ಯಾರವರು? ಈ ಒಂದು ಹಾಡನ್ನ ಕೇಳಿ ಬನ್ನಿ. ಅವರ ನಟನೆಯ ಹಾಡಿದು, ಆನಂತರ ಅವರ ಒಂದು ಸಂಪೂರ್ಣ ಪರಿಚಯ ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ

ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೇಳುಗರೆ. ಇವತ್ತು ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯುವರಾಜ್ ಕುಮಾರ್ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಅವರ ಸಿನಿ ಜರ್ನಿಯ ಕುರಿತಾಗಿ ಮಾತನಾಡ್ತಾ ಅವರ ನಟನೆಯ ಹಾಡುಗಳನ್ನು ಕೇಳ್ತಾ ಸಾಗೋಣ. ಯುವರಾಜ್ ಕುಮಾರ್ ಅವರು ಇತ್ತೀಚೆಗೆ ನಾಯಕರಾಗಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಬಾಲನಟರಾಗಿ ಅವರು ಚಿತ್ರರಂಗವನ್ನು ಪ್ರವೇಶ ಮಾಡಿದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಅಜ್ಜ ರಾಜ್ಕುಮಾರ್ ಅವರ ಜೊತೆ ಆಕಸ್ಮಿಕ ಈ ಒಂದು ಚಿತ್ರ 1993 ತೆರೆ ಕಂಡಿದ್ದು. ಈ ಒಂದು ಚಿತ್ರದಲ್ಲಿ ಬಾಲನಟರಾಗಿ ಅಭಿನಯಿಸಿದ್ರು, ಜೊತೆಗೆ ಒಡ ಹುಟ್ಟಿದವರು. ಹಾಗೆಯೇ ತಂದೆಯ ಅನುರಾಗದ ಅಲೆಗಳು ಅನ್ನೋ ಒಂದು ಪಾತ್ರದಲ್ಲಿ ಅವರು ನಿಭಾಯಿಸಿದ್ರು ಪುಟ್ಟ ಬಾಲನಟನಾಗಿ. ಜೊತೆಗೆ ಶಿವರಾಜ್ಕುಮಾರ್ ಅವರ ಜೊತೆ ಓಂ ಸಿನಿಮಾದಲ್ಲಿಯೂ ಸಹ ಬಾಲನಟರಾಗಿ ಅಭಿನಯಿಸಿದ್ದಾರೆ ಯುವರಾಜ್ ಕುಮಾರ್ ಅವರು. ಮತ್ತಷ್ಟು ಮಾತಾಡೋಣ ಅವರ ಕುರಿತಾಗಿ. ಈಗ ಈ ಹಾಡು ನಿಮಗಾಗಿ.

11:45 ಆಗಿದೆ. ಕೇಳ್ತಾ ಇದ್ದೀರಾ ಕಲಾ ಭಾರತಿ ಕಾರ್ಯಕ್ರಮ. ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಹೆಸರಾಂತ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಹಿನ್ನೆಲೆಯಿಂದ ಬಂದ ಅತ್ಯಂತ ಭರವಸೆಯ ಯುವ ನಟ. ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ವಿಭಿನ್ನ ಕತೆಗಳ ಆಯ್ಕೆ ಇರಬಹುದು, ಹಾಗೆಯೇ ನೈಜ ಅಭಿನಯದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಪ್ರತ್ಯೇಕವಾಗಿ ಗುರುತಿಸಿಕೊಂಡಿದ್ದಾರೆ.

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಕುರಿತಾಗಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವರು ನಟ ಹಾಗೂ ನಿರ್ಮಾಪಕರಾದಂತಹ ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಪುತ್ರ. ಸ್ಯಾಂಡಲ್ವುಡ್ನ ದಿಗ್ಗಜರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ, ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸೋದರ ಸಂಬಂಧಿ. ವಿನಯ್ ರಾಜ್ಕುಮಾರ್ ಅವರು ಸಿದ್ಧಾರ್ಥ ಈ ಒಂದು ಸಿನಿಮಾ 2015 ತೆರೆ ಕಂಡಿದ್ದು, ಈ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸುವ ಮೂಲಕ ಚಿತ್ರರಂಗಕ್ಕೆ ಸೋಲೋ ನಾಯಕನಾಗಿ ಅದ್ಧೂರಿಯಾಗಿ ಪ್ರವೇಶವನ್ನು ಪಡಿತಾರೆ.

ವಿನಯ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕನಾಗಿ ಅಭಿನಯಿಸಿದ ಚಿತ್ರ ಸಿದ್ಧಾರ್ಥ ಇರ್ಬೋದು. ಆದರೆ ಅವರು ಬಾಲನಟರಾಗಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಅನುರಾಗದ ಅಲೆಗಳು, ನಾವಿಬ್ಬರು ನಮಗಿಬ್ಬರು, ಆಕಸ್ಮಿಕ, ಒಡಹುಟ್ಟಿದವರು, ಓಂ, ಹೃದಯ ಹೃದಯ, ಈ ಚಿತ್ರಗಳಲ್ಲಿ ವಿನಯ್ ರಾಜ್ಕುಮಾರ್ ಅವರು ಬಾಲನಟರಾಗಿ ಅಭಿನಯಿಸಿದ್ರು. ಆನಂತರ ಸಿದ್ಧಾರ್ಥ, ರನ್ ಆಂಟೋನಿ, ಅನಂತ್ ವರ್ಸಸ್ ನುಸ್ರತ್, ಒಂದು ಸರಳ ಪ್ರೇಮಕತೆ, ಪೆಪೆ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಈಗ ವಿನಯ್ ರಾಜ್ಕುಮಾರ್ ಅವರ ಅಭಿನಯದ ಅನಂತ್ ವರ್ಸಸ್ ನುಸ್ರತ್ ಚಿತ್ರದ ಈ ಹಾಡು

0: ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದಾರೆ. ಅನಂತ್ ವರ್ಸಸ್ ನುಸ್ರತ್ ಇದು ನನ್ನ ಫೇವರೇಟ್ ಮೂವಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಜಗದಾಂಬಿಕಾ ಹಂಸವೇಣಿ ಅವರು ಸಹ ನಮಸ್ತೆ ಅನುಪಮ, ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗ್ತದೆ, ಕಲಾ ಭಾರತಿಯಲ್ಲಿ ವಿನಯ್ ರಾಜ್ಕುಮಾರ್ ಅವರ ಕುರಿತಾದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂ ನಿಮ್ಮ ಸಂದೇಶ ತಲುಪಿದೆ. ಕೌಶಲ್ಯ ಬನಶಂಕರಿಯಿಂದ ಸಹ ಮೆಸೇಜ್ ಮಾಡಿದ್ದಾರೆ. ಹಾಗೆ ಕೆಲವರಂತೂ ತಮ್ಮ ಹೆಸರುಗಳನ್ನು ತಿಳಿಸಿಲ್ಲ. ದಯವಿಟ್ಟು ಕೇಳಿದ್ರೆ ನೀವು ಮೆಸೇಜ್ ಮಾಡುವಾಗ ನಿಮ್ಮ ಹೆಸರು, ನಿಮ್ಮ ಸ್ಥಳದ ಹೆಸರನ್ನು ನಿಮ್ಮ ಮೆಸೇಜಲ್ಲಿ ತಿಳಿಸಿ. ಇನ್ನು ಕವಿತಾ ಶ್ರೀನಿವಾಸ್ ಅವರು ಸಹ ಸಂದೇಶ ಕಳಿಸಿದರು.
1: ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತದ ಪ್ರಗತಿಯಲ್ಲಿ ಕರ್ನಾಟಕ ನೂತನ ಮೈಲುಗಲ್ಲನ್ನು ಸಾಧಿಸಿದೆ. ವಿಶ್ವಬ್ಯಾಂಕ್ನ ಮೇಲ್ ಮಧ್ಯಮ ವರ್ಗದ ತಲಾ ಆದಾಯದ ಮಿತಿಯನ್ನು ಮೀರಿ ಕರ್ನಾಟಕದ ತಲಾ ಆದಾಯ 531,000 ರೂಪಾಯಿ ದಾಟಿರುವುದು ಅಭಿವೃದ್ಧಿಯ ಪಯಣದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು ಮತ್ತು ಐಟಿ ಸೇವೆಗಳು ಭಾರತದ ಭವಿಷ್ಯದ ಆರ್ಥಿಕತೆಯನ್ನು ಮುನ್ನಡೆಸುತ್ತಿವೆ. ಗ್ಯಾರಂಟಿ ಯೋಜನೆಗಳು ಕುಟುಂಬದ ಆದಾಯ ಹಾಗೂ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿದೆ. ಖರ್ಚನ್ನು ಕಳೆದು ರಾಜ್ಯದೊಳಗೆ ಉತ್ಪತ್ತಿಯಾಗುವ ಸೇವೆಗಳ ಒಟ್ಟು ಮೌಲ್ಯ ಶೇಕಡ 68%ಕ್ಕಿಂತ ಹೆಚ್ಚಿದೆ ಎಂದಿದ್ದಾರೆ. ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡ ಸೇರಿದಂತೆ 22 ಭಾಷೆಗಳಲ್ಲಿ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪರಭಾಷಿಕ ಸಿಬ್ಬಂದಿ ಅಧಿಕಾರಿಗಳು ಹೆಚ್ಚಿರುವ ಹಿನ್ನೆಲೆ ಗ್ರಾಮೀಣ ಭಾಗದ ಜನರಿಗೆ ಸುಗಮವಾಗಿ ವ್ಯವಹರಿಸಲು ಕಷ್ಟವಾಗುತ್ತಿದೆ. ರಾಜ್ಯದ ಬ್ಯಾಂಕ್ಗಳಲ್ಲಿ ಶೇಕಡ 100%ರಷ್ಟು ಕನ್ನಡಿಗರು ಇರಬೇಕು ಎಂದರು. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಶಾಲ್ಮಲಾ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದರು. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ, ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಂಡರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ವಾಣಿ ಪುರೋಹಿತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಕಾರ್ಯನಿರತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಮುಖ್ಯವಾಗಿ ಹೇಳಬೇಕಂದ್ರೆ ಈ ವಿಷಯದಲ್ಲಿ ನಾವು ಬಹಳಷ್ಟು ಒತ್ತಡದಲ್ಲಿ ಬೀಳ್ತೀವಿ ಯಾವಾಗ ನಮಗೆ ಈ ಅನುಭವ ಆಗುತ್ತೆ. ಹಾಗಾಗಿ ನಾನು ಎಲ್ಲಾ ಸಿಬ್ಬಂದಿಗಳಿಗೆ ಕೇಳಿಕೊಳ್ಳೋದಿಷ್ಟೇ, ನಿಮಗಿಲ್ಲೇ ಈ ಒಂದು ಪರಿಸ್ಥಿತಿ ಬರೋದ್ಲು ತಕ್ಷಣ ನೀವು ಇದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಬಹಳ ಕಾಲ ನೀವು ಇದನ್ನ ಅನುಭವಿಸಿದಷ್ಟು ನಿಮಗೆ ತೊಂದರೆ ತಪ್ಪುವುದಿಲ್ಲ, ಅದನ್ನ ಧೈರ್ಯವಾಗಿ ನೀವು ಎದುರಿಸಬೇಕು. ಆಮೇಲೆ ಯಾರೇ ಮಹಿಳೆ ಈ ರೀತಿ ದೌರ್ಜನ್ಯಕ್ಕೊಳಗಾದಾಗ ಅವಳ ಸಹಪಾಠಿಗಳು, ಅವಳ ಮನೆಯವರು ಸಹಾಯಕ್ಕೆ ನಿಲ್ಲಬೇಕು. ಪ್ರತಿಯೊಂದು ಸಂಸ್ಥೆಯಲ್ಲೂ ಐಸಿಸಿ ಕಮಿಟಿ ಮಾಡಲೇಬೇಕು. ಮತ್ತೆ ಇದು ಶಿಕ್ಷಾರ್ಹವಾಗುವಂತ ಒಂದು ಕಾನೂನಿನ ಆಕ್ಟ್ ಬಂದಿರೋದ್ರಿಂದ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡಿ ಎಂದು ನನ್ನ ಅನಿಸಿಕೆ.
0: ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯ ಕಪ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಿದೆ. ಗದಗ್ ಜಿಲ್ಲೆಯಲ್ಲಿ ಶೇಕಡ 22.3%ರಷ್ಟು ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬಿತ್ತನೆಯಾದ ಹೆಸರು, ಮುಸುಕಿನ ಜೋಳ, ಹತ್ತಿ, ಸೂರ್ಯಕಾಂತಿ ಹಾಗೂ ನೆಲಗಡಲೆ ಬೆಳೆಗಳು ತೇವಾಂಶದ ಕೊರತೆಯಿಂದಾಗಿ ಸಂಪೂರ್ಣ ಕುಂಠಿತಗೊಂಡಿವೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಜರುಗಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ

0: ರಾಜ್ಕುಮಾರ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಮಾಲೆ ಹಾಗೂ ಡೆಂಘಿ ಜ್ವರ ಕಾಯಿಲೆ ಕಂಡುಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಂಗಳೂರು ತಾಲೂಕಿನಲ್ಲಿ ಕಳೆದ ಜೂನ್ ಅಂತ್ಯದವರೆಗೆ 35 ಹೆಪಟೈಟಿಸ್ ಎ ಮತ್ತು ಇ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟಿನ ನೀರಿನ ಸಂಗ್ರಹ 85.5 ಅಡಿಗಳಿಗೆ ಏರಿಕೆಯಾಗಿದೆ. ಮಾಜಿ ಶಾಸಕ ಶ್ರೀಕಂಠಯ್ಯ ಮಂಡ್ಯ ತಾಲೂಕು ಸಂತೆ ಕಲಸಗೇರಿ ಗ್ರಾಮಕ್ಕೆ ಭೇಟಿ ನೀಡಿ ಕಬ್ಬು ಹಾಗೂ ತೆಂಗು ಬೆಳೆಗಳನ್ನು ವೀಕ್ಷಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಭೈರಿ ದೇವರಕೊಪ್ಪದ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಹುಟ್ಟುವಳಿ ಮಾರಾಟ ಕೇಂದ್ರ ಎಪಿಎಂಸಿ ಪ್ರಾಂಗಣದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಸಹಯೋಗದಲ್ಲಿ 9 ಎಕರೆ ವಿಸ್ತೀರ್ಣದಲ್ಲಿ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಕೇಂದ್ರ ಸ್ಥಾಪಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನದ ಮನಃಶಾಸ್ತ್ರಜ್ಞೆ ಸುಷ್ಮಾ ಎನ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೊರಗಡೆ ಚೆನ್ನಾಗಿ ಮಳೆ ಹೊಡಿತಾ ಇದೆ, ಮನಸ್ಸೆಲ್ಲ ಒಂಥರ ಮಬ್ಬು ಮೋಡ ಕವಿದ ವಾತಾವರಣದ ನಂತರ ಮಳೆ ಸುರಿತಾ ಇದೆ. ಆದ್ರೆ ಕೆಲವು ಸರ್ತಿ ಮನಸ್ಸೊಳಗೆ ಮೋಡ ಕವಿದಿರುತ್ತೆ, ಅದನ್ನ ಮುಚ್ಕೊಳ್ಳಕ್ಕೆ ಮನುಷ್ಯ ಯಾವ್ಯಾವ್ದೋ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾನೆ. ಈಗ ಹೆಣ್ಮಕ್ಳು ನಗ್ನಗ್ತಾ ಇರ್ಬೇಕು, ಯಾವಾಗ್ಲೂ ದುಃಖ ತೋರಿಸ್ಕೋಬಾರ್ದು, ಏನ್ ಮನುಷ್ಯರ್ಗ್ ಬರ್ದೆ ಮರಕ್ ಬರ್ಬೇಕಾ, ಎಲ್ಲ ಸಹಜ ಅನ್ನೋ ತರ ತಗೋಬೇಕು, ಗಂಡ್ಸ ಯಾವತ್ತೂ ಅಳಬಾರ್ದು, ಆಮೇಲೆ ಮಕ್ಕಳಿಗೇನ್ ಸ್ಟ್ರೆಸ್ ಇರುತ್ತೆ, ಈ ತರದ ಹಲವಾರು ವಿಷಯಗಳನ್ನ ನಾವು ಕೇಳ್ತೀವಿ. ಆಮೇಲೆ ಹೆಚ್ಚಿನದಾಗಿ ಹಿರಿಯರು ಏನ್ ಹೇಳ್ಬಿಡ್ತಾರಂದ್ರೆ, ನಿಮ್ಮ ವಯಸ್ಸಲ್ಲಿ ನಾವು ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ, ನಿಮ್ಗೆ ಆ ಕಷ್ಟ ಎಲ್ಲ ಏನು ಇಲ್ಲ, ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ. ಏನಂದ್ರೆ ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಇವ್ರ ತುಂಬಾ ಆರಾಮಾಗಿದ್ದಾರೆ, ಇವ್ರು ನನಗಿಂತ ಆರಾಮಾಗಿದ್ದಾರೆ, ಇವ್ರಿಗೇನು ಕಷ್ಟ ಇಲ್ಲ ದುಃಖ ಇಲ್ಲ, ಈ ತರದ ಮಾತುಗಳನ್ನು ಕೇಳ್ತೀವಿ. ನಾವೀಗ ಮೊದಲಿಗೆ ಮಕ್ಕಳಿಂದ ಮಾತಾಡೋಣ. ಮಕ್ಕಳಿಗೇನು ಸ್ಟ್ರೆಸ್ ಇರುತ್ತೆ ಅಂತಾರೆ, ಮಕ್ಕಳಿಗೆ ನಿಜವಾಗ್ಲೂ ಸ್ಟ್ರೆಸ್ ಇಲ್ವಾ?
2: ಖಂಡಿತವಾಗ್ಲೂ. ಏನಂದ್ರೆ ಮೊದಲನೇದಾಗಿ ಈ ತರಹದಾಗಿ ಏನು ನಾವು ತಪ್ಪು ಕಲ್ಪನೆಗಳು ಅಂತ ಹೇಳ್ತೀವಿ, ಇದರ ಹಿಂದೆ ಒಂದಷ್ಟು ಆಧಾರಗಳಿರುತ್ತವೆ. ಏನಂದ್ರೆ ಮನುಷ್ಯರಿಗೆ ಅವರ ಒಂದು ಪರ್ಸನಲ್ ಅನುಭವಗಳು, ಯಾವುದೋ ಹಿಂದೆ ಆಗಿರುವಂತಹ ಅನುಭವಗಳಿರಬಹುದು, ಎಲ್ಲಿಂದಲೋ ಕೇಳಿದ್ದಿರಬಹುದು, ಇದೆಲ್ಲದರ ಆಧರಿಸಿ ಏನ್ ಮಾಡ್ತೀವಿ, ಯಾವುದು ನಮಗೆ ಅನುಕೂಲಕರ ಅನ್ಸುತ್ತೋ ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ. ಸೊ ಅದ್ರ ಸತ್ಯಾಸತ್ಯತೆನ ನಾವು ಪರಿಶೀಲಿಸೋದಿಲ್ಲ, ಅದ್ರ ಹಿಂದೆ ಏನಿದೆ ಅಥವಾ ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿ ಆಧರಿಸಿದ್ಯಾ ಅಂತ ನೋಡೋದಿಲ್ಲ. ಇದು ನನಗೆ ಇವಾಗ ಈ ಕ್ಷಣಕ್ಕೆ ನನಗೇನು ಅರ್ಥ ಆಗ್ತಾ ಇಲ್ಲ ಯಾವ್ದಾದ್ರು ಒಂದು ವಿಚಾರ ಅಂದಾಗ ಅದ್ರ ಬಗ್ಗೆ ಒಂದು ಯಾವ ತುಂಬಾ ಜನಪ್ರಿಯವಾದ ನಂಬಿಕೆ ಇದೆ ಅದನ್ನ ನಾವು ನಂಬಿಕೊಂಡು ಆಧರಿಸ್ಕೊಂಡು ಅದ್ರ ಮೂಲಕ ಜೀವನವನ್ನ ಕಾಣೋದಿಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನೀವು ಹೇಳಿದ ಹಾಗೆ ಮಕ್ಕಳಿಗೆ ಏನು ಸ್ಟ್ರೆಸ್ ಇರಲ್ವಾ ಅಂತ ಅನ್ನೋದು ಏನಾಗುತ್ತೆ, ಮಕ್ಕಳಿಗೆ ನಾವು ಏನ್ ನೋಡ್ತೀವಿ, ಮಕ್ಕಳ ಜೀವನವನ್ನ ಅದೊಂದು ಪುಟ್ಟ ಜೀವನ, ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲ, ಅವರ ಪ್ರಪಂಚ ಚಿಕ್ಕದು ಅಂದಷ್ಟೇ ನೋಡ್ತೀವಿ. ಅವರ ಪ್ರಪಂಚ ಚಿಕ್ಕದಿರಬಹುದು, ಆದ್ರೆ ಅವರ ಭಾವನೆಗಳು ದೊಡ್ಡದಾಗಿರುತ್ತವೆ. ಈಗ ಅವರ ಒಂದು ಪ್ರಪಂಚದಲ್ಲಿ ಏನ್ ನಡೀತಾ

0: ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆಗಳೇನಿರ್ತವೆ ಅದು ಸಾಕಷ್ಟು ದೊಡ್ಡದಾಗಿರುತ್ತವೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳದೆ ಅವರಿಗೆ ಭಾವನಾತ್ಮಕವಾದ ಆಧಾರವನ್ನ ಕೊಡಲಿಲ್ಲ ಅಂದ್ರೆ ಅವರು ಒಂಥರ ಅಸುರಕ್ಷತೆನಲ್ಲಿ ಒಂಥರ ಬಹಳ ಒಂದು ದುರ್ಬಲ ಮನಸ್ಥಿತಿನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಸ್ಟ್ರೆಸ್ ಇರಲ್ವಾ ಮಕ್ಕಳಿಗೆ ಅಂದ್ರೆ ನಮಗಿರೋ ಸ್ಟ್ರೆಸ್ ಮಕ್ಕಳಿಗಿಲ್ಲ, ಆದ್ರೆ ಅವರದ್ದೇ ಆದ ಸ್ಟ್ರೆಸ್, ಅವರದ್ದೇ ಆದ ಭಾರ ಅವರಿಗಿದೆ. ನಾವೇನ್ ಹೇಳ್ತೀವಿ, ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಅನ್ನೋ ಹಾಗೆ, ಒಂದು ಮಗುಗೆ ಅದಕ್ಕೆ ಪೆನ್ಸಿಲ್ ಕಳ್ಕೊಂಡೆ ಅಥವಾ ಪೋಷಕರು ಏನೋ ಒಂದು ಸರಿಯಾದ ರೀತಿನಲ್ಲಿ ಪ್ರೋತ್ಸಾಹ ಕೊಡ್ಲಿಲ್ಲ ಅಥವಾ ಇನ್ಯಾವುದೋ ಟೀಚರ್ ಏನೋ ಅಂದ್ರು ಅನ್ನೋದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅವನ ಪ್ರಪಂಚದಲ್ಲಿ ಅದು ತುಂಬಾ ಭಾರವಾಗಿರುವಂತಹ ವಿಚಾರ. ಸೊ ಅದನ್ನ ಅವನು ಅಥವಾ ಅವಳು ಅದನ್ನ ನಿಭಾಯಿಸೋದಕ್ಕೆ ಸರಿಯಾದ ರೀತಿಯ ಭಾವನಾತ್ಮಕವಾದ ಪರಿಕರಗಳು ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ರಚ್ಚೆ ಹಿಡಿತಾರೆ, ಸಿಟ್ಟು ಮಾಡ್ಕೋತಾರೆ. ಇದೆಲ್ಲ ಅವರ ಭಾವನಾತ್ಮಕ ಅಸಹಾಯಕತೆ ಮಕ್ಕಳು ತೋರ್ಪಡಿಸ್ತಾ ಇರೋದು. ನಾವು ಅದನ್ನ ಸರಿಯಾದ ರೀತಿನಲ್ಲಿ ಸಂಭಾಳಿಸಿ ಅವರಿಗೆ ಯಾವ ರೀತಿನಲ್ಲಿ ಈ ಪರಿಸ್ಥಿತಿನ ನಿಭಾಯಿಸಬೇಕು ಅಂತ ಹೇಳ್ಕೊಡೋದ್ರಿಂದ ನಾವು ಆ ಕ್ಷಣಕ್ಕೆ ಕಳೆದು ಹೋದ ಪೆನ್ಸಿಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಮುಂದೆ ನಡೆಯುವಂತಹ ಮುಂದೆ ಕಳೆದುಕೊಳ್ಳೋ ಎಷ್ಟೋ ನಿರಾಶೆಗಳು ಮುಂದೆ ಎದುರಾಗೋ ಎಷ್ಟೋ ರೀತಿಯ ಒಂದು ಆತಂಕಗಳನ್ನ ಇವಾಗ್ಲೇ ಎದುರಿಸೋದನ್ನ ಮಕ್ಕಳಿಗೆ ಕಳಿಸ್ತಾ ಇರ್ತೀವಿ. ಹಾಗಾಗಿ ಮಕ್ಕಳದ್ದು ಏನೇ ನಡೀತಾ ಇದೆ ಸ್ಟ್ರೆಸ್ ಅಂತ ಅನ್ನೋದು ಚಿಕ್ಕ ವಿಚಾರ ಹೌದು, ಅದನ್ನೇ ಅಯ್ಯೋ ತುಂಬಾ ದೊಡ್ಡ ವಿಚಾರ ಅಂತ ಅವ್ರಿಗೆ ಹೇಳಬೇಕಾಗಿಲ್ಲ. ಆದರೆ ಅದಕ್ಕೆ ಮಾನ್ಯತೆ ಕೊಡಬೇಕು, ಅದನ್ನ ಕೇಳಿಸ್ಕೋಬೇಕು, ಯಾವ ರೀತಿಲಿ ಅವರು ಅದನ್ನ ನಿಭಾಯಿಸಿದ್ದಾರೆ ಅಂತ ನೋಡಬೇಕು, ಮತ್ತೆ ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
1: ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದಲ್ಲದೇನೆ ಈಗ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಜನ ಮನೋವೈದ್ಯರು ಹೇಳೋ ಪ್ರಕಾರ ಎಲ್ಲರಿಗಿಂತ ಅತಿ ಹೆಚ್ಚಿನ ಸ್ಟ್ರೆಸ್ ಅಥವಾ ಒತ್ತಡ ಮಕ್ಕಳಿಗೆ ಇದೆ ಅಂತ. ಯಾಕಂದ್ರೆ ಪೋಷಕರು ಮತ್ತು ಶಾಲೆಗಳು ಮಕ್ಕಳ ಮಾರ್ಕ್ಸಿನ ಹಿಂದೆ ಬಿದ್ದಿರೋದ್ರಿಂದ ಮಕ್ಕಳಿಗೆ ಅತಿಯಾದ ಶಿಸ್ತನ್ನ ಹೇರೋದ್ರಿಂದ ಮಕ್ಕಳಿಗೆ ಅತಿಯಾಗಿ ನೀನು ಇದನ್ನೇ ಮಾಡಬೇಕು ಹೀಗೆ ಮಾಡಬೇಕು ವಿಪರೀತವಾದ ಶಿಸ್ತನ್ನ ಪೋಷಕರು ಪಾಲಕರು ಕೂಡ ಹೀಗೆ ಇರಬೇಕು ಅಂತ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಏನಂತಂದರೆ ಈಗ ಮಕ್ಕಳಿಗೆ ನಾವು ಎಲ್ಲನ ಒದಗಿಸ್ತೀವಿ ಅವರು ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಷ್ಟು ಬಂದುಬಿಡಬೇಕು ಅನ್ನೋ ಥರದ ಧೋರಣೆ ಇದೆ ಅಲ್ಲ, ಇದು ಸಹಜವಾಗಿ ಮಕ್ಕಳ ಮನಸ್ಸಿಗೆ ತಾಗುತ್ತೆ ಅಂತ ಅನಿಸುತ್ತೆ. ಏನು ಹೇಳ್ತೀರಾ ಮನೋವಿಜ್ಞಾನಿಯಾಗಿ ತಾವು?
0: ಇವತ್ತೇನಾಗಿದೆ, ಮಾಹಿತಿ ಎಲ್ಲ ಕಡೆ ತುಂಬಾ ಇದೆ. ಮೊದಲು ಈಗ ಮಕ್ಕಳು ಯಾವ ಕೋರ್ಸಿಗೆ ಹೋಗ್ತಾರೆ ಅಂತ ಅನ್ನೋದ್ರ ಬಗ್ಗೆನೂ ಆಗ್ಲಿ ಅಥವಾ ಒಂದು ಮಗು ಇನ್ನೊಂದು ಮಗುಗೆ ಹೋಲಿಕೆ ಮಾಡೋದಕ್ಕೆ ತುಂಬಾ ಮಾಹಿತಿ ಇರಲಿಲ್ಲ. ಇವತ್ತು ಎಲ್ಲಾ ಕಡೆಯಿಂದನು ಯಾವುದೋ ಮಗು ಎಲ್ಲೋ ಏನೋ ಮಾಡ್ತಿದೆ, ಯಾರೋ ಮುಂದೆ ಬಂದ್ರು. ಸೊ ನಮ್ಮ ಬದುಕನ್ನ ಹೇಗೆ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ತೀವಿ ದೊಡ್ಡೋರಾಗಿ, ಹಾಗೆ ಮಕ್ಕಳ ಬದುಕನ್ನು ಹೋಲಿಸ್ಕೊಳ್ತಾ ಇರೋದು ಬರ್ತಾ ಇದೆ. ಜೊತೆಗೆ ಅದ್ರ ಮೂಲಕ ಮಕ್ಕಳ ಮೇಲೆ ಸಾಕಷ್ಟು ಒತ್ತಡ ಇದೆ ಇವತ್ತು. ಯಾಕಂದ್ರೆ ನಾನು ಎಲ್ಲಾ ತರಹದ ಸೌಲಭ್ಯ ಕೊಡ್ತಾ ಇದ್ದೀನಿ, ಅದಕ್ಕೆ ತಕ್ಕಂತೆ ನೀನು ಸ್ಪಂದಿಸ್ಬೇಕು ಬೆಳಿಬೇಕು, ಆ ರೀತಿಯ ಒಂದು ಒತ್ತಡ. ಯಾಕಂದ್ರೆ ನನಗೆ ಆ ಒಂದು ಅವಕಾಶ ಇರಲಿಲ್ಲ, ಇವತ್ತು ನಾನು ಈ ಅವಕಾಶ ಕೊಡ್ತಾ ಇದ್ದೀನಿ, ಹಾಗಾಗಿ ನೀನು ಬೆಳಿಬೇಕು ಅನ್ನೋದು. ಸೊ ಅದು ಒಂಥರ ಅವ್ಯಕ್ತವಾಗಿರೋ ಒಂದು ಒತ್ತಡನೂ ಇದೆ. ಪೋಷಕರು ತಾವಾಗೆ ನೀನು ಹೀಗೆ ಮಾಡಲೇಬೇಕು ಅಂತ ಹೇಳದೇ ಇರಬಹುದು, ಆದರೆ ಅವರ ಒಂದು ನಡವಳಿಕೆಗಳಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇರೋದ್ರಲ್ಲಿ ಮಕ್ಕಳಿಗೆ ಅದೊಂದು ಒತ್ತಡ ತಾನಾಗೇ ಬರ್ತಾ ಇರೋವಂಥದ್ದು. ಸೊ ಇದು ಡೈರೆಕ್ಟ್ ಆಗಿ ವ್ಯಕ್ತ ಆಗಲಿಲ್ಲ ಅಂದರೂ ಮಕ್ಕಳು ಆ ಒತ್ತಡವನ್ನು ತಗೊಳ್ತಾ ಇದ್ದಾರೆ, ಮತ್ತೆ ಅದು ಅವರ ಮೇಲೆ ಪರಿಣಾಮ ಬೀರ್ತಿದೆ ಎರಡೂ ರೀತಿನಲ್ಲಿ, ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ. ಹಾಗಾಗಿ ನನ್ನ ಪ್ರತಿಯೊಂದು ಹಾವಭಾವ ನಡವಳಿಕೆಯಲ್ಲೂ ನಾನು ಮಾಡ್ತಾ ಇರೋದ್ರ ಹಿಂದಿನ ಒಂದು ಇಂಟೆನ್ಷನ್ ನಲ್ಲಿ ಮಕ್ಕಳಿಗೂ ಒತ್ತಡ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅರಿತುಕೊಂಡು ಸೊ ಅದರ ನಿಟ್ಟಿನಲ್ಲಿ ಪೋಷಕರು ಸ್ವಲ್ಪ ಗಮನ ಹರಿಸಿದ್ರೆ ಸೊ ಅವರು ಮಕ್ಕಳು ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ಎಷ್ಟು ತಗೊಳ್ಬೇಕೋ ಅಷ್ಟು ತಗೊಂಡು ನಂತರ ಅದನ್ನ ಒಂದು ಕ್ರಿಯಾತ್ಮಕವಾದ ರೀತಿನಲ್ಲಿ ಎಷ್ಟು ಬಳಸ್ಕೋಬೇಕೋ ಹಾಗೆ ಬಳಸ್ಕೊಂಡು ಮುಂದೆ ಬರುವಂತಹ ಸಾಧ್ಯತೆ ಇದೆ.
1: ಈಗ ಗಂಡು ಮಕ್ಕಳು ಅಳ್ಳೇಬಾರ್ದು, ಏನು ನೀನು ಹೆಣ್ಮಗಳ ಅಂತ ಎಲ್ಲ ಬೈಯೋದು, ಅದು ಮಕ್ಕಳಿಂದನೇ ಶುರು ಮಾಡ್ತಾರೆ. ಮನೇಲಿ ಒಂದು ಗಂಡು ಮಗು ಹೆಣ್ಮಗು ಇದ್ದಾಗ ಅಲ್ಲೇ ಶುರುವಾಗುತ್ತೆ, ನೀನೇನು ಹೆಣ್ಮಗುನ ಅಳೋದಕ್ಕೆ ಅಂತ. ಆ ತರದ ಮಾತುಗಳು ಹೇಗೆ ಪರಿಣಾಮ ಬೀರುತ್ತೆ ಮುಂದಿನ ಬದುಕಿನ ಮೇಲೆ?
0: ಖಂಡಿತವಾಗ್ಲು. ಏನಂದ್ರೆ ಗಂಡು ಮಕ್ಕಳು ಈ ರೀತಿ ಇರಬೇಕು, ಹೆಣ್ಮಕ್ಳು ಈ ರೀತಿ ಇರಬೇಕು ಅಂತ ಮೊದಲಿನಿಂದಲೂ ಬೆಳ್ಕೊಂಡು ಬಂದಿರೋಂಥದ್ದು. ಅದರಲ್ಲಿ ಈ ಭಾವನಾತ್ಮಕವಾಗಿ ತನ್ನನ್ನು ವ್ಯಕ್ತಪಡಿಸ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ಈಗ ಪೋಷಕರಿಗೇನು ಆ ಒಂದು ಸನ್ನಿವೇಶನ ನಿಭಾಯಿಸಿದ್ರೆ ಸಾಕು, ಮಗು ಅಳೋದನ್ನ ನಿಲ್ಲಿಸ್ಬೇಕು ಅಷ್ಟೇ ಒಂದು ಮನಸ್ಸಿನಲ್ಲಿ ದೃಷ್ಟಿಕೋನ ಇಟ್ಕೊಂಡು ಅವರು ಮಾತಾಡ್ತಾ ಇರೋದು ನಡೀತಾ ಇದೆಯಾ ಹೊರತು ಅದರಿಂದ ಅವ್ರಿಗೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕಡಿಮೆ ಇದೆ. ಆದರೆ ಏನಾಗುತ್ತೆ, ಗಂಡು ಮಕ್ಕಳನ್ನ ನೀವು ವ್ಯಕ್ತಪಡಿಸಲೇಬಾರ್ದು, ನೀವು ಅಳ್ಳೇಬಾರ್ದು ಅಂತ ಮಾಡೋದ್ರಿಂದ ಏನಾಗುತ್ತೆ, ಅವರು ಭಾವನಾತ್ಮಕವಾಗಿ ಕುಂಠಿತವಾಗ್ತಾ ಹೋಗ್ತಾರೆ. ಸರಿಯಾದ ರೀತಿನಲ್ಲಿ ಒಂದು ಸ್ಯಾಡ್ನೆಸ್ ಅಥವಾ ದುಃಖನ ವ್ಯಕ್ತಪಡಿಸೋದು ಸಹ ಗುಣವಾಗುವಂತಹ ಒಂದು ಮಾರ್ಗ. ಅದು ಸರಿಯಾದ ರೀತಿನಲ್ಲಿ ವ್ಯಕ್ತ ಆಗ್ಲಿಲ್ಲ ಅಂದ್ರೆ ಅದು ಕೋಪದಲ್ಲೋ ಅಥವಾ ಆತಂಕದಲ್ಲೋ ಆಕ್ರೋಶದಲ್ಲೋ ಮೌನದಲ್ಲೋ

0: ಉನ್ನತಿಯಲ್ಲೋ ಯಾವುದೋ ಒಂದು ರೂಪದಲ್ಲಿ ಅದು ಒಳಗಡೆನೆ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಏನನ್ನ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಜನಪ್ರಿಯವಾದ ನಂಬಿಕೆ ಇರಬಹುದು, ನಿನ್ ಗಂಡ ಮಗು ನೀನ್ ಅಳ್ಳೇಬಾರ್ದು, ಈ ರೀತಿಯಾದ ಒಂದು ಜನಪ್ರಿಯ ನಂಬಿಕೆನೆ ಇರಬಹುದು. ಆದ್ರೆ ನಾವು ಅದನ್ನ ಪ್ರಶ್ನಿಸ್ಬೇಕು, ಪರಿಶೀಲಿಸ್ಬೇಕು. ಮಕ್ಕಳಿಗೆ ನಾವು ಏನನ್ನಾದ್ರೂ ಹೇಳೋದ್ರ ಮೂಲಕ ಅದರಿಂದ ಏನ್ ಪರಿಣಾಮ ಆಗಬಹುದು ಅನ್ನೋದನ್ನ ಒಂಚೂರು ಗಮನ ವಹಿಸ್ಕೊಂಡ್ರೆ ಈ ರೀತಿಯ ನಂಬಿಕೆನ ಸುಮ್ಮನೆ ಒಂಥರ ಅಪ್ರಜ್ಞೆಯಿಂದ ಮುಂದಕ್ಕೆ ಕ್ಯಾರಿ ಮಾಡೋದನ್ನ ತಪ್ಪಿಸ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಹೆಣ್ಮಕ್ಳು ಅಂದ್ರೆ ಅಳೋದು ನ್ಯಾಚುರಲ್ ಅನ್ನೋ ತರಹ. ಸೊ ಇದು ಒಂದು ಇನ್ನೊಂದು ರೀತಿಯ ಏನಾಗುತ್ತೆ, ಹೆಣ್ಮಕ್ಳು
1: ವಿರುದ್ಧ ಅದು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ. ಇದು ಇರೋದ್ರಲ್ಲೇ ಇನ್ನೂ ಸೂಕ್ಷ್ಮ ಸೂಕ್ಷ್ಮ ಮಾಡಿ ಇದನ್ ಬರೀ ಅಳಸೋ ತರ.
0: ಖಂಡಿತವಾಗ್ಲು. ಸೊ ಹೆಣ್ಮಕ್ಳು ಒಂಥರ ಏನಂದ್ರೆ ಅವರ ಭಾವನಾತ್ಮಕವಾಗಿ ವ್ಯಕ್ತಪಡಿಸೋದಕ್ಕೆ ಮನ್ನಣೆ ಇದೆ. ಅದು ಏನು, ಒಂದು ಭಾವನಾತ್ಮಕವಾಗಿ ಒಂಚೂರು ಅವ್ರು ಹೇಳ್ಕೊಂಡ್ರೆ, ದುಃಖವನ್ನ ವ್ಯಕ್ತಪಡಿಸಿದ್ರೆ ಒಂದು ಹೆಣ್ಮಗು, ಸಾಕಷ್ಟು ಜನ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಕಾಳಜಿ ಸಿಗುತ್ತೆ, ಅದರಿಂದ ವ್ಯಕ್ತವಾಗೋದು ಹೌದು. ಆದ್ರೆ ಅದು ಸೂಕ್ತವಾದ ರೀತಿಯಲ್ಲಿ ವ್ಯಕ್ತವಾಗಬೇಕು, ಜೊತೆಗೆ ಅಲ್ಲಿ ಒಂದು ಗಟ್ಟಿತನನು ಬೆಳಿಬೇಕು. ನೀನು ಭಾವನಾತ್ಮಕವಾಗಿ ಹೊರಗೆ ಹಾಕಿದ್ಮೇಲೆ ಏನ್ ಮಾಡ್ತೀಯ ಅನ್ನೋದು ಮುಖ್ಯವಾಗುತ್ತೆ. ನನಗೇನೋ ನಿರಾಶೆ ಆಯ್ತು, ನಾನು ಅಳ್ತೀನಿ, ಆಯ್ತು, ಅದು ಅಕ್ಸೆಪ್ಟೆಡ್, ಅಳ್ಬೇಕು, ಅದನ್ನ ಹೊರಗೆ ಹಾಕಾಯ್ತು. ಅದ್ರ ನಂತರ ನಿರಾಳಾಗಬೇಕು, ಗಟ್ಟಿಯಾಗಬೇಕು, ಮುಂದೆ ಹೋಗಬೇಕು. ಇದು ಒಂದು ಒಳ್ಳೆಯ ರೀತಿಯ ಭಾವನಾತ್ಮಕವಾಗಿ ಹೊರಹಾಕುವಿಕೆ. ಆದ್ರೆ ಅದನ್ನ ಏನು, ನೀನ್ ಅಳೋದು ಅಕ್ಸೆಪ್ಟೆಡ್, ನೀನ್ ಎಂತ ಸಂದರ್ಭದಲ್ಲೂ ಅಳೋದ್ರ ಮೂಲಕನೇ ನೀನ್ ಎಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದಾಗ ಅಲ್ಲಿ ಮುಂದಿನ ಹಂತ ಬರಲೇ ಇಲ್ಲ. ಸೊ ಹಾಗಾಗಿ ಸೂಕ್ತವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಳೋದು, ಅಥವಾ ಯಾವುದೋ ಒಂದು ಚರ್ಚೆ ಆಗುವಾಗ ಅಲ್ಲಿ ಮಾತಿನ ಬದಲು ಬರೀ ಅಳೋದ್ರಲ್ಲೇ ಅದನ್ನ ಮುಕ್ತಾಯ ಮಾಡೋದು, ಅದೇ ಒಂದು ಮುಖವಾಡವಾಗಿ ಅಥವಾ ಒಂದು ಅಸ್ತ್ರವಾಗಿ ಬಳಕೆ ಆಗಬಾರದು. ಸೊ ಆ ರೀತಿ ನಾವು ಎರಡೂ ಸಂದರ್ಭದಲ್ಲಿ, ಹೆಣ್ಮಕ್ಳಿರ್ಲಿ ಗಂಡ ಮಕ್ಳಿರ್ಲಿ, ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅವ್ರು ಅಳೋದಾಗ್ಲಿ ಅಥವಾ ಅವರ ಒಂದು ಆ ಭಾವನಾತ್ಮಕವಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿರೋದು ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅಥವಾ ಅದಕ್ಕೆ ತಕ್ಕಂತ ರೀತಿಯಲ್ಲಿ ನನ್ನ ಸಮಾಧಾನಕರವಾಗಿ ಮಾತ್ರ ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಪೋಷಿಸೋದನ್ನ ಮಕ್ಕಳ ಇಂದಲೇ ಮಾಡಿದ್ರೆ ಅಳು ಅಂತ ಅನ್ನೋದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೀಲಿಂಗ್ ಆಗಿ ಪರಿವರ್ತಿತವಾಗೋದಕ್ಕೆ ಸಾಧ್ಯವಾಗುತ್ತೆ.
1: ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಭಾವನೆಗಳಿರುತ್ತೆ. ಎಲ್ಲರಿಗೂ ಸಹಜ ಒತ್ತಡಗಳು, ಅಸಹಜ ಒತ್ತಡಗಳು ಎಲ್ಲ ಇರುತ್ತೆ. ಅದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ತಾರೆ ಕೆಲವರು, ಕೆಲವರು ಹೇಳ್ಕೊಳ್ಳದೇನೆ ಒಳಗಿಟ್ಕೋತಾರೆ. ಆದ್ರೆ ಹೇಳ್ಕೊಳ್ಳೋದ್ರಿಂದ ಪ್ರಯೋಜನಗಳು ಹೆಚ್ಚಿರುತ್ತೆ, ಒಳಗಿಟ್ಕೊಳ್ಳೋದ್ರಿಂದ ಪ್ರಯೋಜನಗಳು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಅದು ಇನ್ನು ಹೆಚ್ಚಿನ ಅಂದ್ರೆ ಇನ್ನೊಂದು ರೀತಿಯ ಒತ್ತಡವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಇದೇ ತರದ ಸಮಾಜದಲ್ಲಿ ಕೆಲವು ನಂಬಿಕೆಗಳಿದೆಯಲ್ಲ, ಇವ್ರು ಹೀಗೆ ಇರ್ಬೇಕು, ಇದು ಹೀಗಿದ್ರೇನೆ ಸರಿ, ಆ ತರದ ಬೇರೆ ಬೇರೆ ಏನೇನು ಸಂದರ್ಭಗಳು ಬರುತ್ತೆ?
0: ಬೇರೆ ಅಂದ್ರೆ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳೋದಂದ್ರೆ, ಕೌನ್ಸಿಲಿಂಗ್ ಗೆ ಹೋಗೋದೆ ದುರ್ಬಲ ಅಂತ ಅನ್ನೋದು. ಸೊ ಅದು ಒಂಥರಹ ಮುಂಚೆಯಿಂದನು ಇವಾಗ ಏನು ಬೆಳವಣಿಗೆ ಆಗ್ಬಿಟ್ಟಿದೆ ಅಂತಂದ್ರೆ, ಯಾರಾದ್ರೂ ಒಂದ್ ಸ್ವಲ್ಪ ವೀಕ್ ಆಗಿದ್ದಾರೆ ಅಥವಾ ಅವರು ಆ ಕ್ಷಣಕ್ಕೆ ವೀಕ್ ಆಗಿ ಕಾಣ್ತಿದ್ದಾರೆ ಅಂತ ಅಂದ್ರೆ, ಅವರು ಅವ್ರನ್ನ ಅವ್ರು ಸಂಭಾಳಿಸ್ಕೊಳ್ಳೋದು ಅವ್ರ ವಿಲ್ ಪವರ್ ಅಂತ. ಅಲ್ಲಿ ನೀನೇನಾದ್ರೂ ಹೊರಗಡೆ ಹೋಗ್ತಿದ್ಯಾ, ಹೊರಗಡೆ ಏನಾದ್ರೂ ಒಂದು ಆಧಾರ ತಗೊಳ್ತಾ ಇದೀವಿ, ಕೌನ್ಸಿಲಿಂಗ್ ಹೋಗ್ತಿದೀವಿ ಅಂದ್ರೆ ಅದನ್ನ ಒಂಥರ ಅಯ್ಯೋ ಅವ್ರಿಗೇನೋ ಮಾನಸಿಕ ಅಂತೆ ಈ ರೀತಿಯಾಗಿ ಕಾಣುವಂಥದ್ದು. ಸೊ ಏನಾಗಿದೆ, ನಾವು ದೈಹಿಕವಾದ ತೊಂದರೆಗಳನ್ನ ಬರೀ ಅಕ್ಸೆಪ್ಟ್ ಅಷ್ಟೇ ಮಾಡಿಲ್ಲ, ವೈಭವೀಕರಿಸೋದನ್ನ ಕಲ್ತಿದೀವಿ ಮೊದಲಿಂದನು. ಈಗೇನೋ ಒಂದು ಸಣ್ಣದಾಯ್ತು, ಏನೋ ಒಂದು ಫ್ರಾಕ್ಚರ್ ಆಯ್ತು, ಏನೋ ಗಾಯ ಆಯ್ತು, ಅದ್ರದ್ದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಲ್ಲಿಂದನು ಕಾಳಜಿ ತಗೊಳ್ಳೋ ಮಟ್ಟಕ್ಕೆ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವೀಕೃತಿ ಇದೆ. ಅಂಡ್ ಅದು ತಪ್ಪು ಅಂತನೂ ಅಲ್ಲ, ಎಷ್ಟೋ ಜನಕ್ಕೆ ಒಂದ್ ನಾಲ್ಕು ಜನ ಆರಾಮಿದ್ದೀರಾ, ಆರಾಮಾಗಿ ಇದೆಲ್ಲ ಹೇಳೋದ್ರಿಂದ ಏನೋ ಮಾನಸಿಕವಾಗಿ ಒಂದು ಸಮಾಧಾನ ಸಿಗುತ್ತೆ. ಆದ್ರೆ ಅದನ್ನ ನಾವು ಎಷ್ಟು ವೈಭವೀಕರಿಸ್ತೀವಿ ಅಷ್ಟೇ ಮಾನಸಿಕವಾದ ತೊಂದರೆಗಳನ್ನ ಮುಚ್ಚಿಟ್ಕೊಳ್ತೀವಿ. ಅದನ್ನೇನು ನಾವು ಎಲ್ಲೋ ಫೋಟೋ ತೆಗೆದು ನಾನು ಥೆರಪಿಸ್ಟ್ ಹತ್ರ ಹೋದೆ ಅಂತ ಹಾಕೊಳ್ಬೇಕಂತ ಅಲ್ಲ, ಆದ್ರೆ ನನಗೆ ಯಾವಾಗ ಸಹಾಯದ ಅಗತ್ಯ ಇದೆ ಅದನ್ನ ಹೋಗಿ ತೆಗೆದುಕೊಳ್ಳುವಂತಹ ಧೈರ್ಯ ಬೇಕು. ಅಂಡ್ ಮುಖ್ಯವಾಗಿ ಈ ಒಂದು ಸಹಾಯ ತಗೊಳ್ಳೋದು ದೌರ್ಬಲ್ಯ ಅಲ್ಲ, ಅದೊಂದು ಜವಾಬ್ದಾರಿ. ಯಾಕಂದ್ರೆ ನನ್ನ ಬದುಕು ನನ್ನ ಜವಾಬ್ದಾರಿ, ಮಾನಸಿಕವಾದ ಅಂತಹ ಒಂದು ಆರೋಗ್ಯನೂ ನಮ್ಮ ಜವಾಬ್ದಾರಿ. ಹೇಗೆ ದೈಹಿಕವಾಗಿ ನಾವು ಫಿಟ್ನೆಸ್ ಇರಬೇಕು, ದೈಹಿಕ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು, ಅದರಿಂದ ನಾವು ಬೇರೆಯವರಿಗೆ ಅವಲಂಬಿತವಾಗಿ ಅಥವಾ ಬೇರೆಯವರಿಗೆ ತೊಂದರೆ ಕೊಡ್ತಾ ಬದುಕದಲ್ಲೇ ಇರಬಹುದು, ಅಂದ್ರೆ ಒಂದು ಒಳ್ಳೆ ರೀತಿ ಬದುಕು ಕಟ್ಕೋಬಹುದು ಅನ್ನೋ ತರಹ ಮಾನಸಿಕವಾಗೂ ನಾವು ಚೆನ್ನಾಗಿರಬೇಕು. ಹಾಗಾದಾಗ ಮಾತ್ರ ನಮ್ಮ ಜೀವನ, ನಮ್ಮ ಸುತ್ತಲಿನವರ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಹಾಗಲ್ದೆ ಬರೀ ಒಂಥರ ಅಪ್ರಜ್ಞೆಯಲ್ಲಿ ಅಥವಾ ಮಾನಸಿಕವಾಗಿ ತುಂಬಾ ಜರ್ಜರಿತವಾಗಿ ಮಕ್ಕಳ ಮೇಲೆ ಹರಿಹಾಯೋದು ಅಥವಾ ಬೇರೆ ಎಲ್ಲರ ಮೇಲೆ ಸುತ್ತ ಎಲ್ಲರ ಜೊತೆ ಕಿರಿಕಿರಿ ಇರೋದ್ರಿಂದ ಯಾವ ಉತ್ತಮವಾದ ಜೀವನವೂ ಲಭ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹಾಗಾಗಿ ನಾವು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕೌನ್ಸಿಲಿಂಗ್ ಹೋಗಿ ಅಥವಾ ಅಲ್ಲೇನೋ ಸಹಾಯ ತಗೊಳ್ತೀನಿ ಅಂತ ಅನ್ನೋದು ನಾವು ಜವಾಬ್ದಾರಿಯುತವಾಗಿದ್ದೀವಿ ಅನ್ನೋದ್ರ ಮೊದಲನೇ ಹೆಜ್ಜೆ. ಹಾಗಾಗಿ ಅದ್ರ ಕಡೆಗೆ ಒಂಚೂರು ಧೈರ್ಯವಾಗಿ ಮುನ್ನಡೆಸಬೇಕು. ಅಂಡ್ ಈಗ ಸಾಕಷ್ಟು ಜನ ಯಾರು ಕೌನ್ಸಿಲಿಂಗ್ಗೆ ತರ್ಕೊಂಡು

0: ಬರ್ತಾ ಇದ್ದಾರೆ ಅವರೆಲ್ಲ ಈ ಮೊದಲನೇ ಹಂತ ಏನಿದೆ, ಈ ದೌರ್ಬಲ್ಯ ಅನ್ಕೊಳ್ಳೋದು, ಜನರ ಒಂದು ಟೀಕೆ, ಇದನ್ನೆಲ್ಲ ದಾಟಿನೇ ಬಂದಿದ್ದಾರೆ ಈ ಒಂದು ಸಣ್ಣ ಊರುಗಳಲ್ಲಿ. ಸ್ಪೆಷಲಿ ಈ ದೊಡ್ಡ ಊರುಗಳಲ್ಲಿ ಹೌದು, ಈಗ ಥೆರಪಿಸ್ಟ್ ಹತ್ರ ಹೋಗೋದು ಅದೆಲ್ಲ ಒಂದು ಸಾಮಾನ್ಯ ಸಂಗತಿಯಾಗಿದೆ. ಅಂಡ್ ಅದನ್ನು ಒಂಚೂರು ಹೇಳ್ಕೊಳ್ಳೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಆದ್ರೆ ಸಣ್ಣ ಊರುಗಳಲ್ಲಿ ಈ ತರದೊಂದು ಹಂತವನ್ನ ದಾಟಿನೇ ಬರ್ತಾರೆ, ಮತ್ತೆ ಅದ್ರ ಬಗ್ಗೆ ನಿಜವಾಗ್ಲೂ ಒಂದು ಅಪ್ರಿಸಿಯೇಷನ್ ನಾವು ಇಟ್ಕೊಳ್ಬೇಕು ಆ ತರಹ ಸಹಾಯಕ್ಕೆ ಹೋಗ್ತಾ ಇರೋರ ಬಗ್ಗೆ ಅಂತ ಹೇಳ್ಬಹುದು.
1: ಈಗ ದುಃಖನ ವ್ಯಕ್ತಪಡಿಸ್ಲಿಕ್ಕೆ ಸಾಮಾಜಿಕ ಮಾಧ್ಯಮಗಳು ಒಂದು ವೇದಿಕೆ ಆಗ್ತಾ ಇದಾವೆ ಅಲ್ವಾ? ಯಾರೋ ಏನೋ ಅಚಾನಕ್ ಆಗಿ ತೀರ್ ಹೋದಾಗ ಅದನ್ನೆಲ್ಲ ತುಂಬಾ ವೈಭವೀಕರಿಸೋದು, ಅದನ್ನ ಎಲ್ಲಾ ಕಡೆ ಹಾಕೊಳ್ಳೋದು. ಮನುಷ್ಯ ಹುಟ್ಟು ಎಷ್ಟು ಸಹಜವೋ ಸಾವು ಅಷ್ಟೇ ಸಹಜ. ಆದ್ರೆ ಅದು ಒಂದು ಫೋಬಿಯಾ ಆಗಿದೆಯಲ್ಲ ಈಗ, ಅದು ಒಂದು ಭಯವನ್ನ ಹುಟ್ಟಿಸುವಂತ ಅಸ್ತ್ರ ಆಗ್ಬಾರ್ದು ಅಲ್ವಾ? ಅದು ಯಾರೋ ನೋಡಿ ಇನ್ಯಾರೋ ಶಾಕ್ ಆಗಿ ಹಿಂಗೆ ನೋಡಿ, ಬೆಳಿಗ್ಗೆ ಎದ್ದು ಸ್ಟೇಟಸ್ ನೋಡಿದ್ರೆ ಯಾರ್ದೋ ಫೋಟೋ, ಏನೋ ಒಂದು ದುಃಖದ ವಿಚಾರನ ಹಂಚೋದು ಒಂದು ಕೆಟ್ಟ ಮನಸ್ಥಿತಿಯಾಗಿ ಬೆಳೀತಾ ಇದೆ ಅಂತ ಮನೋವಿಜ್ಞಾನ ಹೇಳುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ದ್ವೇಷ ಹಂಚೋದು, ಈಗ ಪ್ರೀತಿ ಹಂಚಬೇಕು ಸಂತೋಷ ಹಂಚಬೇಕು ಅನ್ನುವಂತ ಮಾತುಗಳಿತ್ತು, ಆದ್ರೆ ದ್ವೇಷ ಹಂಚೋದು ಮತ್ತೆ ದುಃಖ ಹಂಚೋದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು, ಖಂಡಿತವಾಗ್ಲು. ಇವಾಗ ಏನಾಗಿದೆ ಅಂದ್ರೆ, ಈಗ ಮಾಹಿತಿನ ಹಂಚ್ಕೊಳ್ಬೇಕು ಅಂತ ಅನ್ನೋದು ಒಂದು ಸಹಜವಾಗಿರುವಂತಹ ಮಾನವನ ಒಂದು ಇನ್ಸ್ಟಿಂಕ್ಟ್. ಆದ್ರೆ ಏನಾಗುತ್ತೆ, ನೆಗೆಟಿವ್ ಆಗಿರೋ ಋಣಾತ್ಮಕವಾಗಿರೋ ಮಾಹಿತಿನ ಜಾಸ್ತಿ ಹಂಚೋದ್ರಿಂದ ಹೆಚ್ಚು ಜನರ ಗಮನ ಸಿಗುತ್ತೆ, ಹೆಚ್ಚು ಜನ ಅದನ್ನ ನೋಡ್ತಾರೆ, ಹೆಚ್ಚು ಜನರ ಪ್ರತಿಕ್ರಿಯೆ ಬರುತ್ತೆ. ಇದು ಒಂದು ಏನಾಗಿದೆ, ಇದೇ ತರಹ ಋಣಾತ್ಮಕವಾಗಿರುವಂತಹ ಸಂದೇಶವನ್ನ ಜಾಸ್ತಿ ಹಂಚೋದ್ರ ಮೂಲಕ ಆ ತರಹ ಒಂದು ಅಟೆನ್ಷನ್ ತಗೊಳ್ಳೋದಕ್ಕೋಸ್ಕರ ನಾವು ಹಂಚುತ್ತಿದ್ದೀವಿ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅಂಡ್ ಅದನ್ನ ಸುಮ್ಮನೆ ಹಂಚೋದೇ ಒಂದು ಪ್ರತೀತಿಯಾಗಿದೆ. ಅದ್ರ ಜೊತೆಗೆ ಏನಾಗಿದೆ, ನಾವು ಡೂಮ್ ಸ್ಕ್ರಾಲಿಂಗ್ ಅಂತ ಕರಿತೀವಿ. ಅಂದ್ರೆ ಡೂಮ್ ಸ್ಕ್ರಾಲಿಂಗ್ನಲ್ಲಿ ಏನಾಗುತ್ತೆ, ಜನ ಅಂದ್ರೆ ನಾವು ಬರೀ ನೆಗೆಟಿವ್ ಆಗಿರುವಂತಹ ನ್ಯೂಸ್ಗಳನ್ನೇ ನೋಡೋದು. ಅಂಡ್ ಅಂಥದಕ್ಕೆ ಸ್ಕ್ರಾಲ್ ಮಾಡೋದು, ನಮಗೆ ಅರಿವಿಲ್ಲದೆ ನಾವೇನ್ ಮಾಡ್ತೀವಿ, ಹೆಚ್ಚೆಚ್ಚು ಅಂತಹ ಸುದ್ದಿಗಳನ್ನೇ ನೋಡೋದು, ಅಂಥದ್ದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳನ್ನ ನೋಡೋದು. ಸೊ ಎರಡೂ ಕಡೆ ಒಂದು ಋಣಾತ್ಮಕ ಮಾಹಿತಿಗಳನ್ನ ಹಂಚೋದು, ಯಾಕಂದ್ರೆ ಅದರಲ್ಲೂ ಒಂದು ಅಪ್ರಜ್ಞೆ ಇರುತ್ತೆ, ಗೊತ್ತಿರೋದಿಲ್ಲ, ಅದರಿಂದ ಜಾಸ್ತಿ ಅಟೆನ್ಷನ್ ಬರ್ತಿದೆ, ಅದಕ್ಕೋಸ್ಕರ ನಾನು ಹಂಚ್ತಿದ್ದೀನಿ ಅಂತ. ಜೊತೆಗೆ ಒಂದು ನೆಗೆಟಿವ್ ಬಯಾಸ್ ಏನು ಋಣಾತ್ಮಕವಾಗಿರೋದ್ರ ಕಡೆಗೆ ನಮ್ಮ ಮನಸ್ಸು ವಾಲ್ಕೊಳ್ಳುತ್ತೆ, ಅದೇ ಒಂದು ಹೆಚ್ಚಾಗಿರುವಂತದ್ದು. ಸೊ ಅದು ಆ ಡೂಮ್ ಸ್ಕ್ರಾಲಿಂಗ್ ಮೂಲಕ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿರೋದನ್ನೇ ಜಾಸ್ತಿ ತಗೊಳ್ಳುವಂಥದ್ದು. ಸೊ ಈ ಒಂದು ನಮ್ಮ ಮನಸ್ಸಿನ ಋಣಾತ್ಮಕತೆಗೆ ವಾಲ್ಕೊಳ್ಳುವಂತ ಪ್ರತೀತಿ ಏನಿದೆ, ಅದು ಎರಡು ಕಡೆನೂ ವರ್ಕ್ಔಟ್ ಆಗ್ತಿದೆ ಅಂತ ಹೇಳ್ಬಹುದು. ಒಂದು ಹಂಚುವವರು, ಮತ್ತೊಬ್ರು ತಗೊಳ್ಳೋರು. ಸೊ ಹಾಗಾಗಿ ಈ ಒಂದು ವರ್ತುಲ ಇದೆ, ಹಂಚೋದು ನಡೀತಾ ಇದೆ, ಅದನ್ನ ತಗೊಳ್ಳೋದು ನಡೀತಾ ಇದೆ. ಆ ಒಂದು ವರ್ತುಲದಲ್ಲಿ ಹಂಚೋರ್ ಸಂಖ್ಯೆನೂ ಜಾಸ್ತಿ ಆಗ್ತಿದೆ, ನೋಡೋರ್ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಹಾಗಾಗಿ ಇದು ಮಾನಸಿಕವಾಗಿ ಹಂಚೋರ್ ಮೇಲೂ ಪರಿಣಾಮ ಬೀರ್ತಾ ಇದೆ, ಹಾಗೆ ತಗೊಳ್ಳೋರ್ ಮೇಲೂ ಪರಿಣಾಮ ಬೀರ್ತಿದೆ. ಆದ್ರೆ ಇದು ಏನು
1: ಪರಿಣಾಮ ಬರುತ್ತೆ, ಓ ನನಗೇನ್ ಇಷ್ಟೊಂದು ಜನ ನೋಡ್ತಿದ್ದಾರಲ್ಲ ಅಂತ
0: ಗಮನ ಬರುತ್ತೆ, ಒಂದು ಪವರ್ ಫೀಲ್ ಆಗುತ್ತೆ.
1: ಆ ತರದೇ ಸುದ್ದಿಗಳನ್ನ, ಅಂದ್ರೆ ನೆಗೆಟಿವ್ ಸುದ್ದಿಗಳಿರ್ಬೋದು ಅಥವಾ ದುಃಖದ ಸುದ್ದಿಗಳಿರ್ಬೋದು, ಅದನ್ನ ಪದೇ ಪದೇ ನೋಡ್ಬೇಕು ಅಂತ ಮನಸ್ಸಿಗೆ ಯಾಕನ್ಸುತ್ತೆ?
0: ನಮ್ಮ ಮನಸ್ಸಿಗೇನಂದ್ರೆ ಒಂಥರ, ಇವಾಗ ನೀರನ್ನ ನಾವು ಬಿಟ್ರೆ ಅದು ಹೇಗೆ ಇಳಿಜಾರು ಆ ಪ್ರದೇಶಕ್ಕೆ ಹೇಗೆ ಹೋಗುತ್ತೆ, ಹಾಗೆ ನಮ್ಮ ಮನಸ್ಸಿಗೆ ಒಂದು ಟೆಂಡೆನ್ಸಿ ಇದೆ. ಅದೇನಂದ್ರೆ ಸ್ವಲ್ಪ ಈ ಗುರುತ್ವಾಕರ್ಷಣೆ ನಮ್ಮ ಋಣಾತ್ಮಕತೆಗೆ ಜಾಸ್ತಿ. ಅಂಡ್ ಅದು ನಮ್ಮನ್ನ ಎಷ್ಟೋ ಸಲ ಏನಾಗುತ್ತೆ, ಇದೊಂಥರ ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ನಾವು ಹೇಳ್ತೀವಿ, ಒಂಥರ ರಕ್ಷಣಾತ್ಮಕವಾದ ಒಂದು ತಂತ್ರ ನಮ್ಮ ಮನಸ್ಸಿಂದು. ಯಾಕಂದ್ರೆ ಎಷ್ಟೊಂದು ಅವಘಡಗಳಿಂದ ನಮ್ಮನ್ನ ಪಾರ್ ಮಾಡೋಕ್ಕೋಸ್ಕರ, ಇವಾಗ ಒಂದು ದೈಹಿಕವಾಗಿಂತ ಮಾನಸಿಕ ಇವುಗಳೇ ಜಾಸ್ತಿ, ಆದ್ರೆ ಪಾರ್ ಮಾಡೋಕ್ಕೋಸ್ಕರ ಮನಸ್ಸು ಏನ್ ಮಾಡುತ್ತೆ, ಓ ಇಂಥದ್ ಮಾಡ್ಬೇಡ, ಇಂಥದಕ್ ಹೋಗ್ಬೇಡ, ಈ ತರ ನಡ್ಕೋಬೇಡ, ಈ ತರ ಇದನ್ನ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡುತ್ತೆ ಈ ಋಣಾತ್ಮಕತೆನ. ಅಂಡ್ ಹಾಗಾಗಿ ನಾವು ಏನನ್ನೇ ಮಾಡಿದ್ರು ಇವತ್ತು, ನಮ್ಮ ಮನಸ್ಸು ಒಂದು ಸ್ವಾಭಾವಿಕವಾಗಿ ಸ್ವಲ್ಪ ಋಣಾತ್ಮಕತೆಗೆ ಜಾರ್ಕೊಳ್ಳುವಂತಹದ್ದು, ಅದೊಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಸ್ವಾಭಾವಿಕವಾಗಿ ಇರುವಂತದ್ದು. ಆದ್ರೆ ಏನಾಗುತ್ತೆ, ಒಂದು ಏನೋ ಒಂದು ಸುದ್ದಿ ಬರುತ್ತೆ, ಅವಾಗ ನಮ್ಮ ಮನಸ್ಸು ನಮ್ಮ ಜೀವನದ ಬಗ್ಗೆ ಪ್ರಶ್ನೆ ಮಾಡುತ್ತೆ, ಅಯ್ಯೋ ಅವ್ರಿಗೆ ಹಾಗಾಯ್ತಂತೆ, ನಮ್ಮ ಬದುಕೇನೋ ಇದೆ. ಒಂದು ಕ್ಷಣ ಹಿಂಗಾಗುತ್ತೆ, ಅದು ನಡೀತಾನೆ ಇದೆ, ಯಾವತ್ತಿದ್ರು ನಡೀತಿತ್ತು. ಆದ್ರೆ ಇವತ್ತು ವಿಪರೀತ ಮಾಹಿತಿ, ವಿಪರೀತ ಸುದ್ದಿ, ಹಾಗಾಗಿ ಆ ತರ ನಡೆಯುವಂತಹದ್ದು ಪ್ರವೃತ್ತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಮುಂಚೆ ನಾವು ಕೇಳ್ತಾ ಇದ್ದ ಸುದ್ದಿ ಪ್ರಮಾಣ ಎಷ್ಟಿತ್ತು, ನಮ್ಮ ಮನಸ್ಸು ಹಾಗೆ ಯೋಚನೆ ಮಾಡ್ತಿದ್ದ ಪ್ರಮಾಣ ಎಷ್ಟಿತ್ತು, ಇವತ್ತು ಒಂದು ಸಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟು ಹತ್ತು ಹಲವು ಸುದ್ದಿಗಳು, ಅದ್ರ ಮಧ್ಯೆ ನಮ್ಮ ಮನಸ್ಸು ಆ ನೆಗೆಟಿವ್ಗೆ ಹೋಗಿ ಬರೋದು ಪ್ರಮಾಣನೂ ಸಹ ಜಾಸ್ತಿ ಆಗುತ್ತೆ. ಅದ್ರ ಸುದ್ದಿಯ ಪ್ರಮಾಣ ಜಾಸ್ತಿ ಆಗಿದೆ, ಮಾಹಿತಿಯ ಪ್ರಮಾಣ ಜಾಸ್ತಿ ಆಗಿದೆ, ಹಾಗಾಗಿ ವಾಲ್ಕೊಳ್ಳೋ ಪ್ರಮಾಣನೂ ಸಹ ಜಾಸ್ತಿ ಆಗಿದೆ.
1: ಹೇಗೆ ಇದನ್ನೆಲ್ಲ ಅಂದ್ರೆ ಹದ್ದುಬಸ್ತಲ್ಲಿ ಇಡಬೇಕು, ಇಷ್ಟಕ್ಕಿಷ್ಟೇ ಅಂದ್ರೆ ಕೆಲವು ವಿಷಯಗಳಿಗೆ ನಮ್ಮನ್ನ ನಾವು ಗೆರೆ ಹಾಕೊಳ್ಳೋದು ಹೇಗೆ?
0: ಒಂದು ಇವಾಗ ನಾವು ಏನು ಗಡಿ ರೇಖೆ ಅಥವಾ ಬೌಂಡರಿ ಅಂತ ಏನ್ ಹೇಳ್ತೀವಿ, ಅದು ನಾವು ಎಷ್ಟು ಪ್ರಮಾಣ ಸುದ್ದಿಯನ್ನು ತಗೊಳ್ತೀವಿ ಅನ್ನೋದಕ್ಕೂ ಸಹ ಬೇಕು. ನಾವು ಓಪನ್ ಮಾಡಿ ಪ್ರತಿಯೊಂದು ವಿಚಾರನು ಕನ್ಸ್ಯೂಮ್ ಮಾಡಬಾರ್ದು. ಅಂದ್ರೆ ನಾನು ಅದನ್ನ ನೋಡ್ತೀನಿ, ಮುಂದೆ ಹೋಗ್ತೀನಿ ಬೇರೆ, ಆದ್ರೆ ನಾವು ಅದನ್ನ ತಗೊಳ್ತೀವಿ, ಜಗಿತೀವಿ, ಜೀರ್ಣಿಸ್ಕೊಳ್ತೀವಿ,

0: ಆಮೇಲೆ ಅದರಿಂದ ನಮಗೆ ಅಜೀರ್ಣ ಆಗುತ್ತೆ, ಅದರಿಂದ ಫಜೀತಿ ಪಡ್ತೀವಿ. ಇದು ಮಾನಸಿಕವಾಗಿ ಇರುವಂತ ಸುದ್ದಿಗಳಿಗೂ ಆಗ್ತಿದೆ. ಹಾಗಾಗಿ ದೈಹಿಕವಾಗಿ ನಾವು ಹೇಗೆ ಒಂದು ನಿಯಮಿತವಾದ ಆಹಾರ ಡಯೆಟಿಂಗು ಅಂತ ಮಾಡ್ತೀವಿ, ಹಾಗೆ ಮಾನಸಿಕವಾಗೂ ಕೆಲವು ಸುದ್ದಿಗಳ ವಿಚಾರದಲ್ಲಿ ನಾವು ಈ ರೀತಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನಮ್ಮ ಒಂದು ಸಾಮಾಜಿಕ ಬೆಂಬಲಕ್ಕೆ ಉಪಯೋಗಿಸುವಂತಹದ್ದನ್ನ ಅಷ್ಟೇ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂಡ್ ಇದನ್ನ ನಾನು ಮಾನಸಿಕವಾಗಿ ಅದು ನನಗೆ ತೊಂದರೆ ಕೊಡ್ತಾ ಇರೋ ಹಂತ ತಲುಪ್ತಾ ಇದೆ ಅಂದ್ರೆ ಅಲ್ಲಿ ಎಲ್ಲೋ ನಾನು ಬೌಂಡ್ರಿ ಹಾಕೊಳ್ಬೇಕಿದೆ. ನಾನು ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ದೀನಿ, ಅತಿ ಹೆಚ್ಚು ಅದ್ರೊಳಗೆ ಮುಳುಗ್ ಹೋಗ್ತಿದ್ದೀನಿ. ಇದು ನನಗೆ ಎಷ್ಟು ಬೆಂಬಲಕ್ಕೆ ಬೇಕೋ ಅಷ್ಟೇ ಬೇಕು ಅಂತ ಅರ್ಥ ಮಾಡಿಕೊಂಡು ನಾವು ಸ್ಕ್ರೋಲಿಂಗ್ ಮಾಡೋದು ಕಮ್ಮಿ ಮಾಡಬಹುದು, ದಿನನಿತ್ಯ ಎಷ್ಟು ನೋಡ್ತೀವಿ ಕಡಿಮೆ ಮಾಡಬಹುದು, ಯಾವ ರೀತಿಯ ಸುದ್ದಿ ನೋಡ್ತೀವಿ ಅನ್ನೋದು ನಾವು ಸೋಷಿಯಲ್ ಮೀಡಿಯಾಕ್ಕೆ ಇನ್ಸ್ಟ್ರಕ್ಟ್ ಮಾಡಬಹುದು. ಈಗ ನಾನು ಒಂದಷ್ಟು ಕಲೆಗಳಿಗೆ ಸಂಬಂಧಪಟ್ಟಂತೆ ಇಂಥದ್ನ ಜಾಸ್ತಿ ನೋಡಿದ್ರೆ ಅದು ಅದನ್ನೇ ತೋರಿಸುತ್ತೆ. ಆದರೆ ನಾನು ಬರೀ ನೆಗೆಟಿವ್ ಆಗಿರೋ ನ್ಯೂಸ್ಗಳನ್ನೇ ನೋಡ್ತಾ ಹೋದ್ರೆ ಅದು ಅದನ್ನೇ ಜಾಸ್ತಿ ಆಲ್ಗೊರಿದಮ್ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನನಗೆ ಏನು ಬೇಕು ಅನ್ನೋ ನಿರ್ಧಾರ ನಮ್ಮ ಕೈಲಿದೆ ಅನ್ನೋದನ್ನ ನಾವು ಮೊದಲು ನೆನ್ಪಿಟ್ಕೋಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಸೋಷಿಯಲ್ ಮೀಡಿಯಾ ಬಿಹೇವಿಯರ್ನ ಅಥವಾ ಆ ಒಂದು ರೂಢಿ ರೂಢಿಸ್ಕೊಂಡ್ರೆ ಅವಾಗ ನಮಗೆ ಆ ಒಂದು ಸಮಸ್ಯೆಯ ಒಳಗೆ ಸಿಕ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಬಹುದು.
1: ನಾನು ಒಂದ್ ಪ್ರಶ್ನೆ ಕೇಳಿದೆ ನಿಮ್ಗೆ, ಬೆಳಿಗ್ಗೆ ಎದ್ದು ಏನಾದ್ರು ಮೊಬೈಲ್ ಮುಟ್ಟಿದ್ರೆ ಯಾವ್ದಾದ್ರು ಸಾವಿನ ಸುದ್ದಿನೋ ಆಕ್ಸಿಡೆಂಟ್, ಕೆಲವ್ರು ಅಂತದನ್ನೇ ಶೇರ್ ಮಾಡ್ತಾರಪ್ಪ, ಅವ್ರಿಗೂ ಸಮಸ್ಯೆನೆ ಅಂತ ಅನ್ಸುತ್ತೆ ಅಲ್ವಾ? ಈಗ ನಮ್ಮ ಹಿರಿಯರು ಹೇಳ್ತಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೇದನ್ನ ಯೋಚನೆ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ಸೂರ್ಯಂಗೆ ನಮಸ್ಕಾರ ಮಾಡಿ, ಗಾಳಿ ನೋಡಿ, ಬೆಳಕು ನೋಡಿ, ಹೊರಗೆ ಬನ್ನಿ, ಮನೆಯಿಂದ ಆಚೆ ಬನ್ನಿ, ಮನೆಯ ತಕ್ಷಣ ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಿ, ಸ್ವಚ್ಛತೆ ಮಾಡಿ, ಈ ಥರದ್ದೆಲ್ಲ ವ್ಯವಹಾರಗಳು ಇತ್ತು ಅವಾಗ. ಈಗ ಎದ್ದ ತಕ್ಷಣ ಮೊಬೈಲು, ಮೊಬೈಲ್ ಹಿಡಿದ ತಕ್ಷಣ ಇಂಥ ಸುದ್ದಿಗಳು, ಮನಸ್ಸಿನ ಸ್ವಾಸ್ಥ್ಯ ಅನ್ನೋದು ಯಾವ ಮಟ್ಟಿಗೆ ಹಾಳಾಗ್ತಿದೆ ಅಂತ.
0: ನಾವು ಏನನ್ನ ಹಂಚ್ಕೊಳ್ತೀವಿ ಅನ್ನೋದು, ನಾವು ಯಾವ್ದನ್ನ ವ್ಯಾಲ್ಯೂ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಆ ತರ ಸುದ್ದಿನ ಹಂಚ್ಕೊಳ್ಳೋದ್ರ ಹಿಂದೆ ಕೆಟ್ಟ ಉದ್ದೇಶ ಇರುತ್ತಂತಲ್ಲ, ಅವ್ರಿಗೇನು ಒಂದೇನೋ ನಡೆದಿದೆ ನಾಲ್ಕು ಜನಕ್ಕೆ ಹಂಚಬೇಕು, ಅಥವಾ ಅವರಿಗೆ ಒಂದು ಈಗ ಸಂತಾಪ ಸೂಚಿಸೋದಿರಬಹುದು, ಇದೆಲ್ಲ ಒಂದು ಏನಾಗ್ತದೆ, ಸಾಮಾಜಿಕವಾದಂತಹ ಒಂದು ಏನು ನಿರೀಕ್ಷಿತವಾದಂತಹ ಬಿಹೇವಿಯರ್ ಆಗ್ತದೆ. ಏನೋ ಒಂದು ಆಯ್ತು, ಅವ್ರಿಗೆ ಸಂತಾಪನೇ ಹಾಕ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೋ ಈ ರೀತಿ.
1: ಅಲ್ಲ, ಅದು ಗೊತ್ತಿರೋರ್ ಮಧ್ಯ ಓಕೆ, ಯಾರೋ ಗೊತ್ತೇ ಇರೋದಿಲ್ಲಪ್ಪ ಅವ್ರದೆಲ್ಲ ಹಾಕೊಂಡು ನೀವು ದುಃಖದಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಲ್ಲೋದು, ಅವ್ರಿಗೆ ಅವರ ದುಃಖದಲ್ಲಿ ಭಾಗಿಯಾಗೋದು ಯಾವಾಗ ಅಂದ್ರೆ, ನೀವು ಸ್ವತಃ ಅಲ್ಲಿ ಹೋಗಿ ನಿಲ್ಬೇಕು, ಅವ್ರಿಗೆ ಏನಾದ್ರು ಸಹಾಯದ ಅಗತ್ಯ ಇದೆಯಾ ನೋಡ್ಬೇಕು, ಸಹಾಯ ಮಾಡ್ಬೇಕು. ಅದು ನಿಜವಾದ ಶ್ರದ್ಧಾಂಜಲಿ ಅಲ್ವಾ? ಈ ಸುಮ್ಮನೆ ಈ ಗ್ರೂಪ್ಗಳಲ್ಲಿ ಹಾಕೊಂಡು ಹಾಕೊಂಡು ಹಾಕೊಂಡು ಕೂರೋದ್ರಿಂದ ಏನು ಉಪಯೋಗ ಇದೆ?
0: ಈಗ ನಾವು ಏನೇ ಸಾಮಾಜಿಕವಾದ ಬಿಹೇವಿಯರ್ನ ತೋರಿಸಿದ್ರು ಮನುಷ್ಯ ಅದ್ರ ಹಿಂದೆ ನಾಲ್ಕು ಜನ ನೋಡ್ತಿದ್ದಾರೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಈಗ ನಾನು ಏನನ್ನೇ ಹಾಕಬಹುದು, ಅದನ್ನ ನನ್ನ ಫ್ಯಾಮಿಲಿಯವರೇ ನೋಡಬಹುದು, ಅದ್ರಲ್ಲಿ ನಾಲ್ಕು ಜನ ಇದ್ದಾರೆ ನೋಡೋರು, ಅವರಿಗೆ ಏನ್ ಅಪೇಕ್ಷಿತವಾದ ಬಿಹೇವಿಯರ್ ನಾನು ತೋರಿಸ್ಬೇಕು ಅಂತ ನನಗೆ ಅನ್ಸುತ್ತೋ ಅದನ್ನ ನಾನು ತೋರಿಸ್ತೀನಿ. ಹಾಗಾಗಿ ನಮ್ಮ ಎಲ್ಲಾ ಬಿಹೇವಿಯರ್, ಕೆಲವರು ನೀವು ಹೇಳಿದಾಗೆ ಒಳ್ಳೇದನ್ನ ಶೇರ್ ಮಾಡ್ತಾರೆ, ಶುಭೋದಯ ಮೆಸೇಜ್ಗಳು ಹಾಕ್ತಾರೆ, ಇನ್ ಕೆಲವರು ಒಳ್ಳೆ ಒಳ್ಳೆ ಸಂದೇಶಗಳನ್ನ ಹಾಕ್ತಾರೆ, ಇನ್ ಕೆಲವರು ಇಂಥದ್ದನ್ನ ಹಾಕೋದನ್ನ ಇಷ್ಟಪಡ್ತಾರೆ, ಇಷ್ಟ ಅನ್ನೋದಕ್ಕಿಂತ ಅದನ್ನ ಹೆಚ್ಚು ಹಾಕ್ತಾರೆ, ಇನ್ ಕೆಲವರು ಅದನ್ನ ಅವಾಯ್ಡ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ನಾಲ್ಕು ಜನ ಅಥವಾ ಒಂದು ಸಾಮಾಜಿಕವಾಗಿ ಅವರ ಒಂದು ವ್ಯಕ್ತಿತ್ವ ಹೇಗಿರ್ಬೇಕು, ಹೇಗೆ ನೋಡ್ಬೇಕು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡೇ ನಮ್ಮ ಎಲ್ಲ ವರ್ತನೆಗಳಿವೆ. ಹಾಗಾಗಿ ಅದ್ರ ಹಿಂದೆ ತುಂಬಾ ಯೋಚನೆ ಮಾಡಿ ಒಂದು ಕೆಲಸ ನಡೀತಾ ಇದೆ ಅಂತ ಅನ್ಸೋಲ್ಲ. ಹಾಗಾಗಿ ಯಾರು ಏನನ್ನ ಮೌಲ್ಯ ಮಾಡಬೇಕು ಅಂತ ಅನ್ನೋದನ್ನ ನಾವು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಷ್ಟೋ ಜನ ಈಗ ನಿಮ್ಮ ಸ್ಟೇಟಸ್ನ ನೋಡಿದೆ ಆಮೇಲೆ ಇಂತ ಒಂದು ವಿಚಾರ ಗೊತ್ತಾಯ್ತು, ಗುಡ್ ಆರ್ ಬ್ಯಾಡ್ ಯಾವುದೇ ಇರಲಿ, ಈ ಒಂದು ವಿಚಾರ ನಿಮ್ ಸ್ಟೇಟಸ್ ಮೂಲಕ ಗೊತ್ತಾಯ್ತು ಅಂದಾಗ ಅವರೇ ನನ್ಕೊಳ್ತಾರೆ, ನಾನು ಮಾಡ್ತಾ ಇರೋ ಕೆಲಸದಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗ್ತಿದೆ, ಅಥವಾ ಈ ತರಹದೊಂದು ವಿಚಾರ ತಿಳಿಯೋದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ ಅನ್ನೋ ಭಾವನೆ ಜಾಸ್ತಿ ಬರುತ್ತೆ. ಹಾಗಾಗಿ ಯಾರಿಗೆ ಅದರಿಂದ ಅನಾನುಕೂಲ ಆಗ್ತಿದೆ ಅವರು ಬಹುಶಃ ಬಂದು ಯಾರಿಗೂ ಹೇಳೋಲ್ಲ, ನೀವ್ ಹಿಂಗ್ ಮಾಡಬಾರ್ದಿತ್ತು, ನೀವ್ ಈ ತರ ಹಾಕ್ಬಾರ್ದಿತ್ತು ಅನ್ನೋ ಫೀಡ್ಬ್ಯಾಕ್ ಯಾರು ಕೊಡಲ್ಲ, ಅವ್ರ ಮನಸ್ಸಲ್ಲೇ ಅನ್ಕೊಂಡು ಸುಮ್ನಾಗ್ತಾರೆ. ಆದ್ರೆ ಯಾರಿಗೆ ಒಳ್ಳೇದಾಗ್ತಿದೆ ಅವ್ರು ಹೋಗಿ ಹೇಳ್ತಾರೆ, ಇದರಿಂದ ನನಗ್ ಗೊತ್ತಾಯ್ತು, ಇದೇನಾಗುತ್ತೆ ಆ ಒಂದು ಪ್ರವೃತ್ತಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ನಾವ್ ಏನನ್ನೇ ಮಾಡಿದ್ರು ಅದಕ್ಕೆ ಸಿಗೋ ಪ್ರಶಂಸೆ ಇರಬಹುದು, ಯಾವುದೇ ಒಂದು ಕಾಮೆಂಟ್ ಇರಬಹುದು, ಅದ್ರ ಮೂಲಕ ನಾವು ಉತ್ತೇಜಿತ ಆಗ್ತಿವಿ ಅಥವಾ ಅದರಿಂದ ನಮ್ಮ ಒಂದು ಬಿಹೇವಿಯರ್ನ ಕಡಿಮೆ ಮಾಡ್ಕೊಳ್ತೀವಿ ಸಾಮಾಜಿಕ ಮಾಧ್ಯಮಗಳಲ್ಲಿ. ಹಾಗೆ ಈ ಒಂದು ಬಿಹೇವಿಯರ್ ಉತ್ತೇಜಿತ ಆಗ್ತಾ ಇರೋದ್ರಿಂದ ಇದನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು.
1: ಒಟ್ಟು ನಮ್ಮ ದಿನನಿತ್ಯದ ಚಟುವಟಿಕೆಗಳ ಜೊತೆಗೆಯೇ ಈ ಸಾಮಾಜಿಕ ಮಾಧ್ಯಮ ಅನ್ನೋದು ಕೆಲವು ಸರ್ತಿ ಅನಿವಾರ್ಯವೂ ಹೌದು, ನೋಡ್ಬೇಕಾಗುತ್ತೆ. ಆವಾಗ ನಮಗೇನು ಬೇಕೋ ಅದನ್ನ ನಾವು ನೋಡುವಂತದನ್ನ, ಆಯ್ಕೆ ನಮ್ಮ ಸ್ವಾತಂತ್ರ್ಯ. ಅಲ್ವಾ? ಅದನ್ನ ನಾವು ಕಂಡು ಹಿಡ್ಕೊಂಡು ಅದಕ್ಕೆ ಬದ್ರಾಗಿರ್ಬೇಕು.
0: ಜೊತೆಗೆ ಹಂಚ್ಕೊಳ್ಳೋರ್ಗು ಒಂದ್ ಜವಾಬ್ದಾರಿ ಖಂಡಿತ ಬೇಕು. ಯಾಕಂದ್ರೆ ಈಗ ಒಬ್ರು ಮನಸ್ಸಿನಲ್ಲಿ ನಾವು ಭಯವನ್ನ ಬಿತ್ತಿದ್ರೆ ಅವರಿಗೆ ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ಅಥವಾ ಅವರ ಸಾಮಾಜಿಕ ಚಟುವಟಿಕೆ, ದಿನನಿತ್ಯದ ಚಟುವಟಿಕೆ,

0: ಇದ್ರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾನು ಭಯಾನ ಆತಂಕನ ಸುಮ್ಮನೆ ಜನರಲ್ಲಿ ಅನವಶ್ಯಕವಾದ ತಪ್ಪು ಕಲ್ಪನೆಗಳನ್ನ ಬಿತ್ತೋ ಕೆಲಸಗಳನ್ನ ಮಾಡಬಾರದು ಅಂತ ಅನ್ಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ ಹಂಚ್ಕೊಳ್ಳೋರು ಸಹ ರೂಢಿಸ್ಕೊಂಡ್ರೆ ಬಹುಶಃ ಈ ತರಹದ ಸುದ್ದಿಯ ಪ್ರಮಾಣನೂ ಕಡಿಮೆ ಆಗುತ್ತೆ, ಜೊತೆಗೆ ಒಳ್ಳೆ ರೀತಿ ಸುದ್ದಿ ಹಂಚೋದು ಸಹ ಶುರು ಆಗಬಹುದೇನೋ ಅಂತ.
1: ಒಟ್ಟಾರೆ ಈ ನಕಾರಾತ್ಮಕತೆಯನ್ನ ಬಿತ್ತುವಂತಹ ಕೆಲಸಗಳು ಕಡಿಮೆ ಆದ್ರೆ ಸ್ವಲ್ಪ ಸಾಮಾಜಿಕ ಸ್ವಾಸ್ಥ್ಯ ಅಂತ ಏನ್ ಹೇಳ್ತೀವಿ, ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಒಳ್ಳೇದನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಆ ತರದ ಸುದ್ದಿಗಳನ್ನ ಹರಿಬಿಡೋರು ಸಹ ಒಂದು ಒಳ್ಳೆತನದ ಕಡೆಗೆ ಗಮನವನ್ನ ಕೊಟ್ರೆ ಸಾಮಾಜಿಕ ಮಾಧ್ಯಮವನ್ನ ಒಳ್ಳೆ ರೀತಿನಲ್ಲಿ ನಾವು ಬಳಸ್ಕೊಂಡಂಗಾಗುತ್ತೆ. ತುಂಬಾ ಧನ್ಯವಾದಗಳು. ಇದುವರೆಗೆ ಬದುಕಿನ ಹಲವು ಮಗ್ಗಲುಗಳಲ್ಲಿ ಒಳ್ಳೇದು ಕೆಟ್ಟದ್ದು, ಇವ್ರು ಹೀಗೆ ಇರಬೇಕು ಹೀಗಿರಬಾರ್ದು ಅನ್ನುವಂತಹ ನಿಯಮಗಳು ಮಾನಸಿಕ ಬೆಳವಣಿಗೆಯಲ್ಲಿ, ಮಗುವಿನ ಮಾನಸಿಕತೆ ಇರಬಹುದು ಅಥವಾ ದೊಡ್ಡವರ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಯಾವ ತರ ಸಂದರ್ಭಗಳನ್ನ ಸೃಷ್ಟಿ ಮಾಡುತ್ತೆ ಮತ್ತೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 BLOಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು, ಮೈಸೂರು ಸ್ಯಾಂಡಲ್ ಸೋಪ್.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
7: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
8: ಜ್ಞಾನಪೀಠ ಪ್ರಶಸ್ತಿ.
7: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
8: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
7: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
8: ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ,
7: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
8: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
7: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
8: ಯು ಆರ್ ಅನಂತಮೂರ್ತಿ,
7: ಗಿರೀಶ್ ಕಾರ್ನಾಡ್,
8: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
7: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
8: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
7: ಸಿರಿಗನ್ನಡಂ ಗೆಲುಗೆ,
8: ಸಿರಿಗನ್ನಡಂ ಬಾಳ್.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ ಕಾರಣಗಳು ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾಣಿಸಿಕೊಳ್ಳುವಂತಹ ಹೃದಯಾಘಾತ ಮತ್ತೆ ಅದಕ್ಕೆ ಕಾರಣಗಳು ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಹಾದಿಯಲ್ಲಿ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರೋದು ಹೃದಯ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಓಕೆ, ನಾವು ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಅಂತ ತಗೊಂಡಿರೋದು ಹೃದಯಾಘಾತ ಇದೆ. ಎಲ್ಲೋ ಒಂದಿಷ್ಟು ಅದು ವಿಪರ್ಯಾಸ ನಮಗೆ ಈ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಕಾಣಿಸ್ಕೊಳ್ಳುತ್ತೆ ಅನ್ನೋದೇ ಎಲ್ಲೋ ಆತಂಕಕಾರಿಯಾದಂತಹ ವಿಷಯ ಅಲ್ವಾ? ಯಾವ ವಯಸ್ಸಿನಿಂದ ಈ ಹೃದಯಾಘಾತ ಕಂಡಾಗ ಅದನ್ನು ಚಿಕ್ಕ ವಯಸ್ಸಿನಲ್ಲೇ ಅನ್ನುವಂಥದ್ದನ್ನ ಹೇಳಬೇಕಾಗುತ್ತೆ.
3: ಸೊ ಈಗ ಚಿಕ್ಕ ವಯಸ್ಸಿನ ಹೃದಯಾಘಾತ ಅನ್ನೋದು ಬರ್ತಾ ಬರ್ತಾ ಡೆಫಿನೇಷನ್ ಚೇಂಜ್ ಆಗ್ತಾನೆ ಇದೆ. ಈಗ ನಾವು ಹೇಳೋದು 50 ವರ್ಷದಿಂದ ಕೆಳಗಡೆ ಇರುವ ಹಾರ್ಟ್ ಅಟ್ಯಾಕ್ಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಆಗುವ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಬಟ್ ಈಗ ಬರ್ತಾ ಬರ್ತಾ ಆಗಲೇ ನಾವು ಭಾಳಷ್ಟು ಇದು ನೋಡ್ತಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಈಗ ನಮ್ಮದೇ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಹಾರ್ಟ್ ಅಟ್ಯಾಕ್ಗಳಲ್ಲಿ ನಾವೀಗ ತಿಂಗಳಿಗೊಂದು 80-100 ಆಂಜಿಯೋಪ್ಲಾಸ್ಟಿ ಮಾಡ್ಬೋದು. ಅದರಲ್ಲಿ 50% ಅಂದರೆ 40-50 ಹಾರ್ಟ್ ಅಟ್ಯಾಕ್ಸ್ ಅಂದರೆ ಅಷ್ಟು ಪರ್ಸೆಂಟೇಜು 50 ವರ್ಷಕ್ಕಿಂತ ಕೆಳಗಡೆ ಇರೋ ಪೇಷಂಟ್ಗಳೇ. ಸೊ ಇದೇ ಕಾಣ್ಬರ್ತಿರೋದು ವೆರಿ ಕಾಮನ್ಲಿ. ಸೊ ಅದು ಒಂದು ಬರ್ತಾ ಬರ್ತಾ ಒಂದು ಅದು ಕ್ಯೂರಿಯಾಸಿಟಿ ಅಲ್ಲದೆ ಇರ್ಬೋದು, ಬಟ್ ನಿಮಗೆ ಒಂಥರ ಬೇಜಾರಾಗತ್ತೆ ನೋಡಿದ್ರೆ. ಇವೆಲ್ಲ ಪ್ರಿವೆಂಟಬಲ್ ಹಾರ್ಟ್ ಅಟ್ಯಾಕ್ಸ್. ಸಿ, ಒಂದಿಷ್ಟೆಲ್ಲ ನಿಮಗೆ ಇಲ್ಲಪ್ಪ ಇದು ಏನೋ ಇದಾಗಿ ವಯಸ್ಸು ಆದ್ಮೇಲೆ ಆಗುತ್ತೆ ಅಂತ ಹೇಳ್ಬೋದು, ಬಟ್ ಈ ವಯಸ್ಸಲ್ಲಿ ಆಗ ಹಾರ್ಟ್ ಅಟ್ಯಾಕ್ಸ್ ನ ನಾವು ಪ್ರಿವೆಂಟ್ ಮಾಡಬಹುದು, ಈಸಿಲಿ ಪ್ರಿವೆಂಟಬಲ್. ಸೊ ಅದಕ್ಕೋಸ್ಕರ ಮತ್ತೆ ಈ ಚಿಕ್ಕ ವಯಸ್ಸಿನ ಹಾರ್ಟ್ ಅಟ್ಯಾಕ್ಸ್ ನೀವು ನೋಡಿದಾಗ ಅವರು ಹೆಂಡತಿ ಮಕ್ಕಳು ಜೊತೆ ಬರ್ತಾರೆ ಎಲ್ಲ ಇದು ಮಾಡೋಕ್ಕೆ, ಸಣ್ಣ ಸಣ್ಣ ಮಕ್ಕಳು 2-3-4 ಹಿಂಗೆಲ್ಲ ಮಕ್ಕಳು ಇರ್ತಾರೆ. ಅದೆಲ್ಲ ನೋಡಿದ್ರೆ ನಮಗೆ ಭಾಳ ಬೇಜಾರಾಗುತ್ತೆ. ಹೌದು, ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕಾ, ಯಾಕಾಯ್ತು, ಎದರಿಂದ ನಾವು ಇದು ಮಾಡಬೇಕು ಅನ್ನೋದು ಯಾವಾಗಲೂ ನಿಮಗೆ ಇದು ಬಂದೇ ಬಂದಿರುತ್ತೆ
2: ಅಲ್ವಾ?
3: ಎಷ್ಟೇ ವರ್ಷ ಪ್ರಾಕ್ಟೀಸ್ ಮಾಡಿ ನೀವು ಈ ಇದೊಂದು ಬಹಳ ಕಷ್ಟ ಅನ್ಸುತ್ತೆ.
2: ಓಕೆ ಡಾಕ್ಟ್ರೆ, ಈಗ ಕಾರಣಗಳಂತೂ ಇರ್ಲೇಬೇಕಲ್ವಾ? ಇಷ್ಟೆಲ್ಲ ಆಗುತ್ತೆ, ತುಂಬಾ ಸರಿ ಕೇಳ್ತಾನೆ ಇರ್ತೀವಿ ಅದಕ್ಕಾಗಿದೆ ಇದಕ್ಕಾಗಿದೆ ಅಂತ. ಒಂದು ನಿರ್ದಿಷ್ಟವಾಗಿ ಹೇಳ್ಬೇಕು ಅಂದ್ರೆ ಕಾರಣಗಳು ಯಾವ್ದನ್ನೆಲ್ಲ ನೀವು ಗುರುತಿಸ್ತೀರಿ ವೈದ್ಯಕೀಯ ಕ್ಷೇತ್ರದಲ್ಲಿ?
3: ಸಣ್ಣ ವಯಸ್ಸಿನ ಅಂದ್ರೆ less than 50 years ಹಾರ್ಟ್ ಅಟ್ಯಾಕ್ಸ್ ಅಲ್ಲಿ ಎಲ್ಲದಕ್ಕಿಂತ ಕಾಮನ್ ಅಂತ ತಗೊಂಡ್ರೆ ಟೊಬ್ಯಾಕೋ. 85-90% ಟೊಬ್ಯಾಕೋನೆ, ಬೇರೆ ಏನ್ ಕಾರಣನೇ ಬರಲ್ಲ, ಅದೇ ಮೇನ್ ಕಾರಣ. ಸಿ, ಟೊಬ್ಯಾಕೋ ಅನ್ನೋ ಒಂದು ಪ್ರಾಬ್ಲಮ್ನ ನಾವು ತೆಗೆದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸು 50 ಇಯರ್ಸ್ ಕೆಳಗಡೆ ಅಂದರೆ 5-10% ಅಟ್ ದ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಚಾನ್ಸೇ ಇಲ್ಲ. ಸೊ ಬಟ್ ಅದೊಂದು ನಮ್ಮ ಜನ ಇದು ಮಾಡ್ಕೋಬೇಕು.
2: ಈಗ ತಂಬಾಕು ಸೇವನೆ ಅಂದರೆ ಅದರಲ್ಲೂ ಕೂಡ ಒಂದಷ್ಟು ವೆರೈಟಿಗಳು ಬರುತ್ತೆ. ನಾವೇನು ಸ್ಮೋಕ್ ಮಾಡಿದರೆ ಮಾತ್ರ ತಂಬಾಕು ಸೇವನೆ ಆಯಿತು ಅನ್ನುವಂಥದ್ದು, ಈ ತಂಬಾಕು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸೇವನೆ ಮಾಡ್ತಾರೆ.
3: ಹೌದು, ಸಿ, ಎಲ್ಲಾ ರೀತಿ ತಂಬಾಕು ಸೇವನೆಯೂ ಒಂದೇ. ಸಿ, ಯಾಕಂದರೆ ಎಂಡ್ ಪ್ರಾಡಕ್ಟ್ ಅದೇ ಅಲ್ಲ, ಟೊಬ್ಯಾಕೋನೇ ನಿಮಗೆ ಮೇನ್ ಪ್ರಾಡಕ್ಟ್ ಇರೋದು ಅದರಲ್ಲಿ. ಅದು ಯಾವ ರೀತಿ ಸ್ಮೋಕ್ ಮಾಡಲಿ, ಅದನ್ನ ಇದು ಟೊಬ್ಯಾಕೋ ಚೀವಿಂಗ್ ಅಂತೀವಿ, ಏನು ಮಾಡಿದ್ರು ಇವೆಂಚುಲಿ ಟೊಬ್ಯಾಕೋನೇ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಅದರಲ್ಲಿ, ಇಷ್ಟು ಅಷ್ಟು ಅಂತ ಡಿಫ್ರೆನ್ಸ್ ಬರೋದೇ ಇಲ್ಲ. ಒಂದು ಸೆಕೆಂಡು, ಬಹಳ ಜನ ಅನ್ಕೊಳೋದೇನು, ನಾನು ಜಾಸ್ತಿ ಸ್ಮೋಕ್ ಮಾಡಿದೆ, ಜಾಸ್ತಿ ತಂಬಾಕು ತಿಂದೆ, ಅವಾಗ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ತಿಂದ್ರೆ ಆಗಲ್ಲ ಅಂತಕೋತಾರೆ. ಇಲ್ಲ, ನಾವು ಅದಕ್ಕೋಸ್ಕರ ನಮ್ಮ ಪೇಷಂಟ್ಗಳು ಫಸ್ಟ್ ಹೇಳೋದು, ಟೊಬ್ಯಾಕೋ ಅನ್ನೋದು ಒಂಥರ ಮರ್ಡರ್ ಇದ್ದಂಗೆ. ಒಂದು ಮಾಡಲಿ, 100 ಮಾಡಲಿ, ಲಾಸ್ಟಿಗೆ ಬರೋದು ಅದೇ. ಸೊ ಅದೇ ರೀತಿ ಬೇರೆ ಅದಕ್ಕೂ ಕಂಪೇರ್ ಮಾಡೋದಕ್ಕೆ ಬರಲ್ಲ. ಎಷ್ಟೋ ಕೊಂದ ಜನ ಒಂದೊಂದು ತಿಂಗಳಿಗೆ ಒಂದು ಸ್ಮೋಕ್ ಮಾಡೋರು ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾರೆ, ಎಷ್ಟೋ ಕೊಂದ ಜನ ಬಹಳ ಸ್ಮೋಕ್ ಮಾಡಿದವರು ಸ್ವಲ್ಪ ದಿವಸ ಜಾಸ್ತಿ ದಿವಸ ಇರ್ತಾರೆ. ಸೊ ಹಾಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಮೇಲೂ ಬಹಳ ಡಿಪೆಂಡ್ ಆಗುತ್ತೆ. ಬಟ್ ಮೇನ್ ಅಂದ್ರೆ ಎಷ್ಟು ಇದರಲ್ಲಿ ನೋಡ್ತಾ ಹೋದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಟೊಬ್ಯಾಕೋನೇ ಮೋಸ್ಟ್ ಇಂಪಾರ್ಟೆಂಟ್ ಕಾಸು. ಅದು ಬಿಟ್ಟರೆ ಬರೋದು ನೆಕ್ಸ್ಟ್ ಅನ್ಹೆಲ್ತಿ ಲೈಫ್ ಸ್ಟೈಲು. ಈಗಾಗಲೇ ನೋಡ್ತಿದೀವಿ ಮೊಬೈಲ್ ಅಂತೆ ಟಿವಿ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು ಜನ ಹೊರಗಡೆ ಹೋಗೋದೇ ನಿಲ್ಸ್ಬಿಟ್ಟಿದ್ದಾರೆ. ಈಗ ಏರಿಯಲ್ಲಿ ಒಂದು 10,000 ಜನ ಇದಾರೆ ಏರಿಯಲ್ಲಿ, ಅಂದ್ರೆ ನೀವು ಹೊರಗಡೆ ನೋಡೋದು ಬಹಳ ಕಡಿಮೆ. ಕಾರಲ್ಲಿ ಅಥವಾ 2-wheeler ಅಲ್ಲಿ ನೋಡ್ತೀರಾ, ನಡೆಯೋರೇ ಇಲ್ಲ ಅಲ್ಲಿ. ಸೊ ಹಂಗಾಗ್ಬಿಟ್ಟು ಅನ್ಹೆಲ್ತಿ ಲೈಫ್ ಸ್ಟೈಲ್ ಫಸ್ಟ್. ಮತ್ತೆ ಮೇನ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಶುರು ಆಗೋದು ಈಗ ಅಪ್ಪ ಅಮ್ಮ ಅವ್ರು ಓಡಾಡಲ್ಲ ಅಂತೇಳಿ ಮಕ್ಕಳು ಅದೇ ಕಲ್ತ್ಕೋತಾರೆ. ಇವರು ಅವ್ರಿಗೆ ಎದೋಳಿಸಿ ಟಿ ವಿ ಎಲ್ಲ ಬಿಡಿಸಿ ಓಡಾಡ್ಸಕ್ಕೆ ಶುರು ಮಾಡಿದ್ರು ಅಥವಾ ಸಮ್ ಸ್ಪೋರ್ಟ್ಸ್ ಎಲ್ಲ ಆಕ್ಟಿವಿಟಿ ಇಟ್ಕೊಂಡ್ರೆ ಅವರು ಮಾಡ್ತಾರೆ. ಬಟ್ ಅವ್ರು ಮಾಡಿಲ್ಲ ಅಂದರೆ ಇವರು ಮಾಡಲ್ಲ. ಸೊ ಅದು ಕಂಟಿನ್ಯೂ ಆಗಿಬಿಟ್ಟು ದಟ್ ಈಸ್ ಬಿಕಮಿಂಗ್ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ. ಇವೆಲ್ಲ ಪ್ರಾಬ್ಲಮ್ಗಳು ಶುರು ಆಗಿದೆ. ಕೊಲೆಸ್ಟ್ರಾಲ್ ಲೆವೆಲ್ಸಿಗೆ ಯಾರೇ ನೀವು 20, 30, 40 ವರ್ಷದವ್ರು ನೋಡಿದ್ರೆ ಸಿಕ್ಕಾಬಿಡಿ ಜಾಸ್ತಿ ಕೊಲೆಸ್ಟ್ರಾಲ್.

0: ಸರುತ್ತೆ. ಯಾಕೆ ಅಂದ್ರೆ ನಮಗ್ ಬೇಕಾಗಿರೋ ಆಹಾರ ಎಷ್ಟಿದೆಯೋ ಅದಕ್ಕಿಂತ ಸಿಕ್ಕಾಬಿಟ್ಟೆ ಜಾಸ್ತಿ ಆಹಾರ ನಾವು ಕನ್ಸ್ಯೂಮ್ ಮಾಡ್ತಿದೀವಿ, ಪ್ಲಸ್ ಅದರ ತಕ್ಕನಂಗೆ ನಾವು ಓಡಾಡೋದು ಎಲ್ಲ ಮಾಡ್ತಿಲ್ಲ. ಸೊ ಹಂಗಾಗಿ ನಿಮಗೆ ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಇನ್ನೊಂದು ಮೇನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮತ್ತೆ ಈಗ ಸ್ಟ್ರೆಸ್, ಎಲ್ಲ ಜಾಬ್ ಅಲ್ಲಿ ಏನೇ ಸಣ್ಣ ಕೆಲಸ ಮಾಡ್ಲಿ ಸ್ಟ್ರೆಸ್ ಇದೆ, ನಮಗೆ ಸ್ಟ್ರೆಸ್ ಇದೆ ಸ್ಟ್ರೆಸ್ ಇದೆ ಅನ್ಕೊಂಡು ಇದು ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಈ ಸ್ಟ್ರೆಸ್ ಅಂದ್ರೇನು, ನಮಗೆ ಇಷ್ಟ ಇರೋ ಕೆಲಸ ನಾವು ಮಾಡ್ತಿದೀವಿ ಅಂದ್ರೆ ಸ್ಟ್ರೆಸ್ ಆಗಲ್ಲ. ನಮಗೆ ಇಷ್ಟ ಇಲ್ಲದ ಕೆಲಸ ನಾವು ಮಾಡ್ತಿದೀವಿ ಅಥವಾ ನೀವು ಮಾಡಿದ್ದ ಕೆಲಸದಲ್ಲಿ ನಿಮಗೆ ಬೇಕಿರೋ ಬೆನಿಫಿಟ್ಸ್ ಬರ್ತಿಲ್ಲ ಅಂದ್ರೆ ಸ್ಟ್ರೆಸ್ ಅದು. ಸೊ ಅದು ತೊಂದರೆ. ಸೊ ಇವೆಲ್ಲ ಬರುತ್ತೆ. ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಅಂದ್ರೆ ಮತ್ತೆ ಬಹಳ ಇಶ್ಯೂಗಳು ಇದೆ ಒಂದೊಂದಲ್ಲ, ಮತ್ತೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಈಗ ಬಹಳ ಜನಕ್ಕೆ ತೊಂದರೆಗಳಿರುತ್ತೆ, ಯಾರು ಡಯಾಗ್ನೋಸ್ ಮಾಡ್ಕೊಳ್ಳಲ್ಲ. ಸೊ ಡಿಪ್ರೆಷನ್ ಅಂತೆ, ಆಂಗ್ಸೈಟಿ ಅಂತೆ ಸಿಕ್ಕಾಬಿಟ್ಟು ಜನದಲ್ಲಿ ಇರುತ್ತೆ. ನಮ್ಮ ಕಾರ್ಡಿಯೋಜಿ ಒಪಿಡಿಯಲ್ಲಿ ಬರೋದ್ರಲ್ಲಿ ಆಲ್ಮೋಸ್ಟ್ 25-30% ಪೇಷಂಟ್ಸ್ಗೆ ಒನ್ ಸಾರ್ಟ್ ಆಫ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದು ಐಡೆಂಟಿಫೈ ಮಾಡಬೇಕು, ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮಾಡಲ್ಲ. ಮತ್ತೆ ಈ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಲ್ಲಿ ಇದು ಬರುತ್ತೆ, ವಾಲ್ವ್ಗಳಂತ ಬರುತ್ತೆ, ಅದರ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಬಹಳ ಕಾಮನ್ನು. ಅದನ್ನ ಡಯಾಗ್ನೋಸ್ ಆಗಿರಲ್ಲ ಅಂತಾನು ಅವ್ರದಲ್ಲಿ ತೊಂದರೆಗಳಿರುತ್ತೆ, ಅದು ನಾವು ಇದು ಮಾಡ್ಕೋಬೇಕು. ಮತ್ತೆ ಸಣ್ಣ ವಯಸ್ಸಲ್ಲಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಎಸ್ಪೆಷಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮೆಡಿಕಲ್ ಕೇರ್ ಟೈಮಿಗೆ ಆಗಲ್ಲ. ಯಾರೋ ಒಬ್ರು ನೋಡ್ತಾರೆ ಗೊತ್ತಾಗಲ್ಲ, ಅವ್ರು ನೆಕ್ಸ್ಟ್ ಕಳಿಸ್ತಾರೆ ಅವರಿಗೂ ಗೊತ್ತಾಗಲ್ಲ ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಹಿಂಗೆ ನಮಗ್ ಬರೋ ತನಕ ಅದೇನಾಗ್ಬಿಡುತ್ತೆ, ಆಗ್ಲೇ ಒಂದು 10 ಗಂಟೆ 15 ಗಂಟೆ, ಒಂದ್ ದಿವಸ, 2 ದಿವಸ, 1 ವಾರ ಹಿಂಗೂ ಆಗ್ಬಿಡುತ್ತೆ. ಸೊ ಅದು ಆಗ್ಬಾರ್ದು. ಯಾರೇ ಇರ್ಲಿ ಫಸ್ಟ್ ಐಡೆಂಟಿಫೈ ಮಾಡಿ ಇದಕ್ಕೆ ಏನ್ ಸೂಕ್ತ ಕ್ರಮ ತಗೋಬೇಕು, ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಇಮಿಡಿಯೇಟ್ಲಿ ಮಾಡ್ಬೇಕಾಗತ್ತೆ. ಅದು ಅನ್ಫಾರ್ಚುನೇಟ್ಲಿ ಆಗಲ್ಲ. ಅದರಿಂದಾನೇ ಜಾಸ್ತಿ ಜನ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗ್ತಾರೆ. ಅದರಲ್ಲಿ ಮಲ್ಟಿಪಲ್ ಇದಿದೆ, ಪೇಷಂಟ್ ಕಾಯ್ದು ಇಲ್ಲ ನಮಗೇನೋ ಗ್ಯಾಸ್ಟ್ರಿಕ್ ಆಗಿದೆ, ನಮಗೆ ಇದಾಗಿದೆ ಅದಾಗಿದೆ ಅಂತಕೊಳ್ಳೋದು, ನನಗೆ ಹೆಂಗ್ ಈ ವಯಸ್ಸಲ್ಲಾಗತ್ತೇನೋ ಆಗಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೊಳೋದು. ಸೊ ಇವೆಲ್ಲ ಪ್ರಾಬ್ಲಮ್ಗಳು ಅದು ಬಿಟ್ಟರೆ ಸೊ ಹಂಗಾಗಿ ಆ ತೊಂದರೆಗಳು ಆಗ್ಬಿಟ್ಟು ಡಿಲೇ. ಮತ್ತೆ ಇವನ್ ಈಗ ಡಾಕ್ಟರ್ ರೆಕಗ್ನೈಸ್ ಮಾಡೋದು ಪೇಷಂಟ್ಸ್ ನಮ್ದೇ ಹೋಗಲ್ಲ, ಇಲ್ಲ ಇಲ್ಲ ಏನೋ ಇರ್ಬೋದು ಬಿಡು ನಡೆಯುತ್ತೆ ಅನ್ನೋದು. ಸೊ ಏನೋ ಒಂದು ಟ್ರೀಟ್ಮೆಂಟ್ ತೊಗೊಂಡು ಅಲ್ಲೇ ಇದ್ಬಿಡೋದು. ಸೊ ಅವೆಲ್ಲ ಪ್ರಾಬ್ಲಮ್ಗಳಿದೆ, ಇಷ್ಟೊಂದು ಕಾರಣಗಳಿಂದ ಹಾಗೆ ಆಗುತ್ತೆ. ಮತ್ತೆ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಏರ್ ಪೊಲ್ಯೂಷನ್ ಆಗಲಿ, ಫುಡ್, ವಾಟರ್ ಎಷ್ಟೊಂದಿದೆ, ಬಟ್ ಅದ್ರಲ್ಲಿ ಮೇನ್ ಏರ್ ಪೊಲ್ಯೂಷನ್ ಬಹಳ ಕಾರಣ. ಅದು ಎಸ್ಪೆಷಲಿ ನಮ್ಮ ಅರ್ಬನ್ ಏರಿಯಾಸ್ ಅಲ್ಲಿ, ಸಿಟೀಸ್ ಅಲ್ಲೆಲ್ಲ ಏರ್ ಪೊಲ್ಯೂಷನ್ ಒಂದು ಬಹಳ ಇಂಪಾರ್ಟೆಂಟ್ ಕಾರಣ. ಏನಂದ್ರೆ ಮೆಷರ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ ನಮಗೆ. ಸೊ ಇದಲ್ದೆ ಬೇರೆ ಕಾರಣಗಳು, ನಮ್ಮ ಒಬೆಸಿಟಿ, ತೂಕ ಜಾಸ್ತಿ ಇರೋದು, ಆಮೇಲೆ ಬ್ಲಡ್ ಪ್ರೆಷರ್ ಎಲ್ಲ ನಿಮಗೆ ಇದು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಅಂತೀವಿ. ಸೊ ಇವೆಲ್ಲ ಪ್ರಾಬ್ಲಮ್ಗಳಿಂದನೂ ನಮ್ಮ ಹಾರ್ಟ್ ಇಶ್ಯೂಸ್ ವಯಸ್ಸು ಕಡಿಮೆ ಇರೋರಲ್ಲಿ ಜಾಸ್ತಿ. ಬಟ್ ಇದೆಲ್ಲದು ಕಂಪೇರ್ ಮಾಡಿದ್ರೆ ಇವೆಲ್ಲ ಸೇರಿ ಬರೋದು ಲಾಸ್ಟ್ ಒಂದು 10-15%. ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಚೀವಿಂಗ್ ಒಂದೇ 85%. ಸೊ ನಾವು ಅದ್ರ ಬಗ್ಗೆ ಎಷ್ಟು ಸ್ಟ್ರೆಸ್ ಮಾಡ್ತೀವೋ ಬಹಳ ಒಳ್ಳೇದು, ಅಟ್ಲೀಸ್ಟ್ ಅದೆಷ್ಟು ಕಡಿಮೆ ಆಗುತ್ತೋ ಅಷ್ಟು ಪ್ರಾಬ್ಲಮ್ಗಳು ಕಡಿಮೆ ಆಗ್ತಾ ಹೋಗುತ್ತೆ.
1: ಓಕೆ ಡಾಕ್ಟರ್, ಈಗ ಹೌದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
0: ಹಾರ್ಟ್ ಅಟ್ಯಾಕ್ ಅಲ್ಲಿ ಫಸ್ಟ್ ಅಂತ ಹೇಳಿದ್ರೆ ಎದೆ ನೋವು. ಸೊ ಟಿಪಿಕಲ್ ಎದೆ ನೋವು ಅಂತ ಹೇಳಿದ್ರೆ ಸೆಂಟರ್ ಆಫ್ ದ ಚೆಸ್ಟ್ ಅಥವಾ ಸ್ವಲ್ಪ ಲೆಫ್ಟ್ ಸೈಡು, ಮತ್ತೆ ಒಂದು ಪಿನ್ ಪಾಯಿಂಟ್ ಒಂದು ಫಿಂಗರ್ ಅಲ್ಲಿ ತೋರಿಸುವಂತದಲ್ಲ, ಒಂದು ಪೂರ ಹಿಂಗೆ ಕೈ ಪೂರ್ತಿ ಹಿಡಿದು ಇಷ್ಟರಲ್ಲಿ ನೋವುತ್ತಿದೆ ಅಂತ ಹೇಳ್ತಾರೆ. ಪ್ಲಸ್ ಒಂಥರ ಏನೋ ಈಗ ಎದೆ ಉರಿಯೋದು, ಮತ್ತೆ ಸಿಕ್ಕಾಬಟ್ಟೆ ಬೆವರು ಬರೋದು, ನಾರ್ಮಲಿ ಸುಮ್ಮನೆ ಕೂತಿದ್ದಾರೆ ಬಹಳ ಬೇವಿತಿದ್ದಾರೆ ಅನ್ನೋದು, ಆಮೇಲೆ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು ಅಥವಾ ಬಹಳ ತಲೆಸುತ್ತ ಬರೋದು, ಆ ಟೈಮಲ್ಲಿ ಬಹಳ ಹೆದರಿಕೆ ಆಗೋದು. ಈ ನೋವು ಲೆಫ್ಟ್ ಕೈಗೆ ಅಥವಾ ಜಾ ದೌಡೆಗೆ ರೇಡಿಯೇಟ್ ಆಗ್ತಿದೆ ಅಂದ್ರೆ ಅಲ್ಲಿಗೂ ಕಾಣ್ಬರ್ತಿದೆ ಅಂತ ಹೇಳಿದ್ರೆ ಯೂಶಲಿ ಹಾರ್ಟ್ ಡೇ ಇರುತ್ತೆ. ಸೆಕೆಂಡು, ಹಾರ್ಟ್ ಅಟ್ಯಾಕ್ ಇನ್ ನೋವು ನಡೆದ್ರೆ ಜಾಸ್ತಿ ಆಗ್ತಿದೆ, ಕುತ್ಕೊಂಡ್ರೆ ಸ್ವಲ್ಪ ಕಡಿಮೆ ಅನ್ಸುತ್ತೆ ಅಂದ್ರೆ ಯೂಶಲಿ ಹಾರ್ಟಿಂದ ಇರಬೇಕು ಅಂತ ಹೇಳ್ತೀವಿ ಶುರು ಆಗೋದಕ್ಕಿಂತ ಮುಂಚೆ. ಬಟ್ ಒನ್ ಟೈಮ್ ಶುರು ಆಯ್ತು ಕಂಟಿನ್ಯೂಸ್ ನೋವು ಬರ್ತಿದೆ ಅಂದ್ರೆ ಯೂಶಲಿ ಹಾರ್ಟ್ ಅಟ್ಯಾಕ್ ಇರುತ್ತೆ. ಯಾವುದೇ ಎದೆ ನೋವನ್ನ ಬರೀ ಏನೋ ಒಂದು ಇದು ಎವ್ಯಾಲ್ಯೂಯೇಟ್ ಮಾಡದೆ ಆದಷ್ಟು ಹಾರ್ಟ್ ಅಟ್ಯಾಕ್ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಎವ್ಯಾಲ್ಯೂಯೇಟ್ ಮಾಡಿ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಸಿಂಪಲ್ ECG ಆಗಲಿ ಇದು ಮಾಡಿಬಿಟ್ಟು ಏನು ಇಲ್ಲ ಅಂದ್ರೆ ಆವಾಗ ನಾವು ಅದನ್ನ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಎಷ್ಟೋ ಒಂದು ಟೈಮ್ ECG ಅಲ್ಲೂ ಗೊತ್ತಾಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಟ್ರಾಪೊನಿನ್ ಅಂತ ಬ್ಲಡ್ ಟೆಸ್ಟ್ ಕಳಿಸ್ತೀವಿ, ಕಾರ್ಡಿಯಾಕ್ ಎನ್ಝೈಮ್ಸ್ ಅಂತ, ಅದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವುದೇ ಎದೆ ನೋವನ್ನ ಇದು ಹಾರ್ಟಿಂದ ಅಲ್ಲ ಅಂತ ನೀವು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಏನೇ ಇತ್ತು ಎವ್ಯಾಲ್ಯೂಯೇಟ್ ಮಾಡ್ಲಿ, ಏನಾಗ್ತಿದೆ ಗೊತ್ತಾಗುತ್ತೆ. ಸೊ ದಟ್ ಹಾರ್ಟ್ ಅಟ್ಯಾಕ್ ಯಾಕೆ ಇಷ್ಟೊಂದು ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ನಿಮಗೆ 30% ಜನ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವರು ಉಳಿಯಲ್ಲ, 70% ಜನ ಮಾತ್ರ ಉಳಿಯೋದು ಹಾರ್ಟ್ ಅಟ್ಯಾಕ್ ಆದಾಗ. ಹಂಗಾಗಿ ಯಾವುದೇ ನೋವು ಬಂದರೂ ನಾವು ಬಹಳ ಸ್ಟ್ರಿಕ್ಟ್ ಆಗಿ ತಗೋಬೇಕು. ಸೆಕೆಂಡು, ಸಿಕ್ಕಾಬಿಟ್ಟೆ ಸುಸ್ತಾಗೋದು, ಮುಂಚೆ ಇಷ್ಟು ನಾವು ನಡೀತಿದ್ವಿ ಈಗ ನಡೆಯಕ್ಕೆ ಆಗ್ತಿಲ್ಲ, ಬಹಳ ಸುಸ್ತಾಗ್ತಿದೆ, ಇದೆಲ್ಲ ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್. ಇವೆಲ್ಲ
1: ಮುಂದೆ ಆಗಬಹುದಾಗಿರೋದಕ್ಕೆ ಮೊದಲೇ ಸೂಚನೆಗಳು
0: ಒಂದು, ಅಥವಾ ಹಾರ್ಟ್ ಅಟ್ಯಾಕ್ ಆಗ ಹೋದ್ಮೇಲೆ ಆಗೋ ಸೂಚನೆಗಳು. ಯಾಕಂದ್ರೆ ಹಾರ್ಟ್ ವೀಕ್ ಆಗ್ಬಿಡ್ತು ಅಂತ ಹೇಳಿದ್ರೆ ಅವಾಗ ಬಹಳ ಸುಸ್ತಾಗೋದು,

0: ಏದು ಉಸಿರು ಬರೋದು, ಮಲ್ಕೊಳಕ್ ಹೋದ್ರೆ ಮಲ್ಕೊಳಕ್ ಆಗ್ತಿಲ್ಲ, ಬಹಳ ಉಸಿರು ಕಟ್ಕೊಳಂಗಾಗತ್ತೆ, ಇವೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಲೇಟ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ರೀತಿ ಅರ್ಲಿ ಸಿಂಪ್ಟಮ್ ಅಂದ್ರೆ ಇನ್ನು ಆಗದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ನಡೆದ್ರೆ ಜಲ್ದಿ ಸುಸ್ತಾಗ್ತಿದೆ, ಮುಂಚೆ ಇಷ್ಟು ನಡೀತಿದೆ ನಡೆಯಕ್ ಆಗ್ತಿಲ್ಲ, ಸೊ ಇವೆಲ್ಲ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್. ಬಟ್ ಒನ್ ಟೈಮ್ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಸುಸ್ತಾಗ್ತಿದೆ ಅಂದ್ರೆ ಅದು ಆಕ್ಚುಲಿ ಲೇಟ್ ಸಿಂಪ್ಟಮ್. ಮತ್ತೆ ಸಿಕ್ಕಾಬಿಟ್ಟೆ ಎದೆ ಬಡತ ಜಾಸ್ತಿ ಆಗೋದು, ಇದು ಹಾರ್ಟಿನ್ ಸಿಂಪ್ಟಮ್ ಅಂತ ತೋತ್ವಿ. ಕಾಲಲ್ಲಿ ಬಾವು ಕಾಣ್ ಬರ್ತಿರೋದು, ಸೊ ಹಾರ್ಟಿನ್ ಸಿಂಪ್ಟಮ್ ಆಗ್ಬೋದು ಅಥವಾ ಕಿಡ್ನಿ ಸಿಂಪ್ಟಮ್ ಆಗ್ಬೋದು, ಅಥವಾ ನಾವು ಮುಂಚೆ ಇಷ್ಟು ಎಕ್ಸಸೈಸ್ ಮಾಡ್ತಿದ್ವಿ ಈಗ ಮಾಡಕ್ ಆಗ್ತಿಲ್ಲ ಅನ್ನೋದು, ಸೊ ಇವೆಲ್ಲ ಹಾರ್ಟಿನ್ ಸಿಂಪ್ಟಮ್ಸ್ ಅಂತ ತಗೋಬೇಕಾಗತ್ತೆ. ಸೊ ಇದರಲ್ಲಿ ಎಲ್ಲಾ ಸಿಂಪ್ಟಮ್ ಇರುತ್ತೆ ಅಂತಲ್ಲ, ಎಲ್ಲಾ ಇಷ್ಟು ಕ್ಲಾಸಿಕಲಿ ಇರುತ್ತೆ ಅಂತಾನು ಅಲ್ಲ. ಸೊ ಒಂದು ಸ್ವಲ್ಪ ಇದೆ ಇದರಲ್ಲಿ, ಇದರಲ್ಲಿ ಅದೇ ಸಿಂಪ್ಟಮ್ ಕಾಣ್ ಬಂತು ಅಂದ್ರೆ ಫಸ್ಟ್ ನಾವು ಇಲ್ಲಪ್ಪ ಇದೊಂದು ನೋಡ್ಕೊಳೋದು ಬಹಳ ಒಳ್ಳೇದು, ಯಾಕಂದ್ರೆ ಜಲ್ದಿ ನೋಡ್ಕೊಂಡ್ವಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಲೇಟ್ ಮಾಡಿದ್ವಿ ಏನ್ ಸಿಂಪಲ್ ಇದಕ್ಕೂ ಟ್ರೀಟ್ಮೆಂಟ್ ಇಲ್ಲ. ಸೊ ಹಂಗಾಗಿ ಅದೊಂದು ಎಷ್ಟು ಜಲ್ದಿ ಮಾಡ್ಕೋತೀವಿ ಅಷ್ಟು ಒಳ್ಳೇದು.
1: ಡಾಕ್ಟರ್ ಹೇಳಿದ್ದಾರೆ ಕೈ ನೋವು ಬಂದ್ರೆ ಹಾರ್ಟಿಗೆ ತೊಂದರೆ ಆಗಿರಬಹುದು ಅಂತ, ಏನಾದ್ರು ದೌಡೆ ನೋವಾಯ್ತು, ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಆಗಿತ್ತು ಅಂತ, ಅಥವಾ ತುಂಬಾ ಬೆವರು ಬರ್ತಾ ಇದೆ, ಇದು ಕೂಡ ಹಾರ್ಟ್ ಅಟ್ಯಾಕಿನ ಸಿಂಪ್ಟಮ್ಸ್ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ನಾವು ಸುಮ್ನೆ ಇದ್ರು ಎಲ್ಲೋ ಒಂದ್ಸರಿ ಸ್ವಲ್ಪ ಜಾಸ್ತಿ ಬೆವರು ಬಂತು, ಏನೋ ತುಂಬಾ ಕೆಲಸ ಮಾಡಿದ್ವಿ ಕೈ ನೋವು ಬಂತು, ಅದೆಲ್ಲವೂ ಹೇಗೆ ಮನಸ್ಸಲ್ಲಿ ಒಂದು ಅನುಮಾನ ಅಂತೀವಲ್ವಾ, ಹಾಗೆ ಸೇರ್ಕೊಂಡ್ಬಿಡುತ್ತೆ. ಇದಕ್ಕೇನಾದ್ರೂ ಈ ಸಿಂಪ್ಟಮ್ಸ್ ಬಂದಾಗ ಎದೆ ನೋವಿನ ಜೊತೆ ಬರುವಂತದ್ದ, ಅಥವಾ ಅದು ಒಂದೊಂದಾಗಿಯೂ ಕಾಣಿಸ್ಕೊಂಡು ಎದೆ ನೋವಿಗೆ ಬರಬಹುದಾ?
0: ಯೂಶಲಿ ಎದೆ ನೋವು ಬಂದು ಬರುತ್ತೆ. ಸೆಕೆಂಡ್, ಇನ್ನು ಸಿಂಪಲ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, ನಿಮಗೆ ಇದು ನೋವು ಬಂತು, ನೀವು ನಡೆದ್ರಿ ಅಥವಾ ಏನೋ ಕೆಲಸ ಮಾಡಿದ್ರಿ ನೋವು ಜಾಸ್ತಿ ಆಯ್ತು, ಸುಮ್ ಕುತ್ಕೊಂಡ್ರಿ ನೋವು ಕಡಿಮೆ ಆಯ್ತು, ಅದು ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್. ಎಕ್ಸರ್ಷನಲ್ ಅಂತ ಹೇಳ್ತೀವಿ, ಎಕ್ಸರ್ಷನ್ ಮಾಡಿದಾಗ ಸಿಂಪ್ಟಮ್ಸ್ ಜಾಸ್ತಿ ಆಗಬೇಕು, ರೆಸ್ಟ್ ಮಾಡಿದಾಗ ಸಿಂಪ್ಟಮ್ಸ್ ಕಡಿಮೆ ಆಗಬೇಕು. ಇದು ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್. ಕೈ ನೋವಾಗಲಿ ಅಥವಾ ನಿಮಗೆ ಇದು ಸುಸ್ತಾಗದೇ ಆಗಲಿ ಅಥವಾ ಬೆವರು ಬರೋದೇ ಆಗಲಿ, ನಾವು ಕೆಲಸ ಮಾಡಿದಾಗ ಜಾಸ್ತಿ ಆಗ್ತಿದೆ, ಕೆಲಸ ಮಾಡಿಲ್ಲ ಕಡಿಮೆ ಆಗ್ತಿದೆ ಅಂದರೆ ಹಾರ್ಟಿನ ಸಿಂಪ್ಟಮ್ ಅಂತ ತಗೋಬೋದು. ಇಲ್ಲಪ್ಪ ನಾವು ಕೆಲಸ ಮಾಡಿದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಅದೇ ರೀತಿ ಇದೆ ಅಂತ ಹೇಳಿದ್ರೆ, ಯೂಶಲಿ ಅಷ್ಟು ಪರ್ಟಿಕ್ಯುಲರ್ ಆಗಿ ಹಾರ್ಟಿಂದು ಇರೋದಿಲ್ಲ. ಸೊ ಬಟ್ ಏನಾಗುತ್ತೆ ಇಲ್ಲಿ ಎವ್ಯಾಲ್ಯೂಯೇಷನ್ ಆಗಲಿ, ಇಂಡಿಯಾಲಿ ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್, ಒಂದು ಸಿಂಪಲ್ ಇಸೇಜ್ ಮಾಡ್ಸೋಕ್ಕೆ ಎಷ್ಟು 150 ರೂಪಾಯಿಂದ 200 ರೂಪಾಯಿ ಇರ್ಬೋದು. ಸೊ ಅಷ್ಟು ನಾವು ನಮ್ಮ ಬಗ್ಗೆ ಖರ್ಚು ಮಾಡ್ಕೋಬಹುದು. ಸೊ ದಟ್ ಪ್ರಾಬ್ಲಮ್ ಇರೋದು ಸಿ ಎಷ್ಟು ಜನಕ್ಕೆ ಎಷ್ಟು ದಿವಸ ಎದೆ ನೋವು ಬರುತ್ತೆ ಅಥವಾ ಕೈ ನೋವು ಬರುತ್ತೆ, ಸೊ ಬಹಳ ಕಡಿಮೆ. ಸೊ ಅಟ್ಲೀಸ್ಟ್ ಒನ್ ಟೈಮ್ ನೋಡ್ಕೊಂಡ್ಬಿಡೋದು ಯಾವತ್ತು ಒಳ್ಳೇದೇ.
1: ಓಕೆ, ಹೌದು ಡಾಕ್ಟ್ರೆ, ನಮ್ಮ ಹಾರ್ಟ್ ಅನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು?
0: ಸೊ ಇದರಲ್ಲಿ ಮೇನ್ ಬರೋದು ಅಂತ ಹೇಳಿದ್ರೆ ಹೆಲ್ತಿ ಡಯಟ್ ಒಂದು. ಸೊ ಎಷ್ಟು ಈಗ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಸಿಂಪಲ್ ಫಿಲಾಸಫಿಕಲ್ ಆಗಿ ಅಂದ್ರೆ, ನಮಗೆ ದೇವರು ಒಂದಿಷ್ಟು ಇಷ್ಟು ಕೆಜಿ ಊಟ ಅಂತ ಹೇಳ್ಬಿಟ್ಟು ಕೊಟ್ಟು ಕೆಳಗಡೆ ಕಳಿಸಿದ್ದಾನೆ. ಜೀವನದಲ್ಲಿ ಇಷ್ಟು ನಿಮಗೆ ಕೊಟ್ಟಿದೀವಿ ಅಂತ. ಅದರಲ್ಲಿ ಏನಾಗುತ್ತೆ, ನಾವು ಎಷ್ಟು ಫಾಸ್ಟ್ ಆಗಿ ಇದನ್ನ ಮುಗಿಸ್ತೀವೋ ಅಷ್ಟು ಜಲ್ದಿ ಮೇಲ್ಗಡೆ ಹೋಗೋದು. ನಾವು ಅದನ್ನ ಎಷ್ಟು ಕಡಿಮೆ ತಿಂದು ಇದು ಮಾಡ್ತೀವೋ ಅಷ್ಟು ವರ್ಷ ನೀವು ಇರ್ತೀರ. ಸೊ ಲೆಕ್ಕಾಚಾರ ಸಿಂಪಲ್. ಸೊ ಯಾರು ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಇದ್ದು ಅವರೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಇದು ಮಾಡ್ಕೊಂಡಿರ್ತಾರೆ ಅವರು ಜಾಸ್ತಿ ದಿವಸ ಇರ್ತಾರೆ. ಯಾರು ಡಯಟ್ ಬಗ್ಗೆ ಮತ್ತೆ ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಅಂದ್ರೆ ಈಗ ಓವರ್ ಕಾನ್ಶಿಯಸ್ ಆಗಿರೋರು ಬೇರೆ. ನಾನು ಹೇಳ್ತಿರೋದು ಕಾನ್ಶಿಯಸ್ ಆಗಿ ಲಾಜಿಕಲ್ ಮೆಡಿಕಲಿ ಏನ್ ವ್ಯಾಲಿಡ್ ಅಷ್ಟು ಫಾಲೋ ಮಾಡೋರು ಮಾತ್ರ. ಸೊ ಹಂಗಾಗಿ ಇದನ್ನ ನಾವು ಎಷ್ಟು ಕಡಿಮೆ ಊಟ ಮಾಡ್ತೀವೋ ಅಷ್ಟು ಜಾಸ್ತಿ ದಿವಸ ಇರ್ತೀವಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಬಟ್ ಕಡಿಮೆ ಅಂತ ಹೇಳ್ಬಿಟ್ಟು ಅಬ್ನಾರ್ಮಲಿ ಕಡಿಮೆ ಅಂತಲ್ಲ, ನಮ್ಮ ಇದರಲ್ಲಿ ಏನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಅದನ್ನ ಫಾಲೋ ಮಾಡಿದ್ರೆ ದಟ್ ಶುಡ್ ಬಿ ಗುಡ್ ಎನಫ್. ಸೊ ನಮ್ದ್ರಲ್ಲಿ ಆಗ್ತಿರೋದಿದೆ. ಈಗ ಏನಾಗ್ತಿದೆ ನಮ್ದ್ರಲ್ಲೂ, ಇಂಡಿಯಾಲಿ ಏನಾಯ್ತು, ಸಿ ಎಕನಾಮಿಕಲ್ ರೆವಲ್ಯೂಷನ್ ಆಯ್ತು. ಸೊ ಇದರಲ್ಲೆಲ್ಲ ಒಂದಿಷ್ಟು ಜನ ಚೆನ್ನಾಗಿ ರಿಚ್ ಆದ್ರೂ ಮುಂಚೆ ಎಲ್ಲ ಬಹಳ ಪೂರ್ತಿದ್ದ ನಮ್ಮ ನೇಷನ್ನು. ಇಲ್ಲಿ ಏನಾಗ್ಬಿಟ್ಟಿದೆ, ನಾವೀಗ ಪರವಾಗಿಲ್ಲ ನಮ್ಮ ಹತ್ರ ದುಡ್ಡು ಬಂದಿದೆ ಅಂತ ನಾವು ಸಿಕ್ಕಾಪಟ್ಟೆ ಎಲ್ಲ ಊಟ ಮಾಡೋಕೆ ಶುರು ಮಾಡಿದ್ರೆ ಇಟ್ ಡಸಂಟ್ ವರ್ಕ್ಔಟ್, ಇವೆಂಚುಲಿ ಪ್ರಾಬ್ಲಮ್ ಆಗದೆ. ಸೊ ನಮಗೆ ಎಷ್ಟು ಬೇಕು, ದಿವಸಕ್ಕೆ ನಮಗೆ ಒಂದು 1600 ರಿಂದ 1800 ಕ್ಯಾಲರಿ ಬೇಕು ಮ್ಯಾಕ್ಸಿಮಮ್. ನಾವು ಅದೇ 2500-3000 ಕ್ಯಾಲರಿ ತಿಂದ್ರೆ ಅದೆಲ್ಲ ಹೋಗ್ಬಿಟ್ಟು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಆಗೇ ಆಗುತ್ತೆ, ಡೆಪಾಸಿಟ್ ಆಗೇ ಆಗುತ್ತೆ, ಇವೆಂಚುಲಿ ತೊಂದರೆ ಆಗೇ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಹಾಗಾಗಿ ಊಟದೊಂದು ಡಯಟ್ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನ ನಾವು ಕಡಿಮೆ ತಗೊಳ್ಬೇಕಾಗತ್ತೆ. ಈಗ ಇರೋದ್ರಲ್ಲಿ ಡಾಟಾ ಲಾಸ್ಟ್ ಒಂದು 10 ಇಯರ್ಸ್ ಅಲ್ಲಿ ಎಲ್ಲ ತಗೊಂತಾ ಬಂದ್ರೆ ಎಲ್ಲ ಇದರಲ್ಲಿ ಫ್ಯಾಟಿ ಫುಡ್ ಮಾತ್ರ ತೊಂದರೆ ಬೇರೆ ಎಲ್ಲ ಅಲ್ಲ ಅಂತ ಏನೇನೋ ಇದು ಬಂದಿತ್ತು ಮಿಸ್ಕನ್ಸೆಪ್ಷನ್ಸ್, ಅದೆಲ್ಲ ಇಲ್ಲ. ಕಾರ್ಬೋಹೈಡ್ರೇಟ್ಸೇ ನಮಗೆ ತೊಂದರೆ ಕೊಡ್ತಿರೋದು, ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಬಂದಿದ್ದು ಅರ್ಲಿ ಮ್ಯಾನ್ ಇಂದ. ಊಟ ಮಾಡ್ತಿದ್ರು ಹೊರಗಡೆ ಹಂಟಿಂಗ್ ಮಾಡೋದಕ್ಕೆ ಅದು ಮಾಡೋದಕ್ಕೆ ಇದು ಮಾಡಕ್ಕೆ ಹೋಗ್ತಿದ್ರು. ಸೊ ಅವರು ಅಷ್ಟು ಎಕ್ಸಸೈಸ್ ಮಾಡ್ತಿದ್ರು ಅದಕ್ಕೋಸ್ಕರ ಊಟ ಶಾರ್ಟ್ ಔಟ್ ಆಗೋದು. ಬಟ್ ಈಗ ನಮ್ದೇನಾಗಿದೆ ಬೈಕು ಕಾರು ಎಲ್ಲ ಬಂದ್ಬಿಟ್ಟು ನಾವು ಊಟ ಮಾಡ್ತಿರೋ ಅಷ್ಟು ನಾವು ಕೆಲಸ ಮಾಡ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ಹೋಗ್ಬಿಟ್ಟು ಕಲೆಕ್ಟ್ ಆಗಿ ಇವೆಂಚುಲಿ ನಮಗೆ ಪ್ರಾಬ್ಲಮ್ ಮಾಡ್ತಿದೆ.
1: ಏನ್ ತಿಂತಿದೀವೋ ಅಷ್ಟನ್ನ ಕರಗಿಸ್ತಾ ಇಲ್ಲ. ತುಂಬಾ ಸರಳವಾಗಿ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ
0: ಅದೊಂದು ಪ್ಲಸ್. ನಮಗೆ ಊಟ ಬೆಳಿಗ್ಗೆ ತಿಂಡಿ ಸ್ವಲ್ಪ ಜಾಸ್ತಿ ಮಾಡೋದು ನಡೆಯುತ್ತೆ, ನಮಗೆ ಟೈಮ್ ಇರುತ್ತೆ ಕರಗಿಸೋದಕ್ಕೆ. ಮಧ್ಯಾಹ್ನ ಊಟ ನಾವು ಕಡಿಮೆ ಮಾಡ್ಕೋಬೇಕು, ಯಾಕಂದ್ರೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಕರಗಿಸೋದಕ್ಕೆ.

0: ರಾತ್ರಿ ಊಟ ಕರಗಿಸೋದಕ್ಕಂತೂ ನಮಗೆ ಟೈಮೇ ಇಲ್ಲ. ಸೊ ಹಂಗಿದ್ದಾಗ ಲಾಜಿಕಲಿ ಏನು, ತಿಂಡಿ ಜಾಸ್ತಿ ಮಾಡಿದ್ರೆ ನಡೆಯುತ್ತೆ, ಮಧ್ಯಾಹ್ನ ಊಟ ಕಡಿಮೆ ಮಾಡಬೇಕು, ರಾತ್ರಿ ಊಟ ಆದಷ್ಟು ಕಡಿಮೆ ಮಾಡಬೇಕು. ಬಟ್ ನಮ್ಮ ಇಂಡಿಯನ್ ಇದರಲ್ಲಿ ಇದು ಎಕ್ಸಾಕ್ಟ್ಲಿ ಉಲ್ಟಾ ಇದೆ. ತಿಂಡಿ ಎಲ್ಲದಕ್ಕಿಂತ ಕಡಿಮೆ ಮಾಡ್ತಾರೆ, ಮಧ್ಯಾಹ್ನ ಊಟ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮಾಡಿದ್ರು, ರಾತ್ರಿ ಊಟ ಮಾತ್ರ ಸಿಕ್ಕಾಬಿಡ ಜಾಸ್ತಿ ಮಾಡ್ತಾರೆ. ಸೊ ಇದು ಎಕ್ಸಾಕ್ಟ್ ಉಲ್ಟಾ ಆಗಬೇಕು. ಅದೊಂದು ನಾವು ಸ್ಟ್ರಿಕ್ಟ್ಲಿ ಈಗ ಇನ್ ಫ್ಯಾಮಿಲೀಸ್, ಯಾವುದು ಒಬ್ಬೊಬ್ಬರೇ ನಾವು ಮಾಡ್ತೀವಿ ಅಂತಲ್ಲ, ಪೂರಾ ಫ್ಯಾಮಿಲಿಯಲ್ಲಿ ಈ ಪದ್ಧತಿ ಚೇಂಜ್ ಆಗಬೇಕು. ಓಕೆ, ಪ್ಲಸ್ ಹೆಲ್ತಿ ಡಯಟ್ ಅಂತ ಹೇಳಿದ್ರೆ ಈಗ ಫ್ರೂಟ್ಸ್ ವೆಜಿಟೇಬಲ್ಸ್ ನಮ್ಮ ಡಯಟಲ್ಲಿ ಜಾಸ್ತಿ ಮಾಡ್ಕೋಬೇಕು. ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಎಸ್ಪೆಷಲಿ ಜಾಸ್ತಿ ಆಗಬೇಕು, ಯಾಕಂದರೆ ವೆಜಿಟೇಬಲ್ಸಲ್ಲೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ವೆರಿ ಮಚ್ ಬೆನಿಫಿಷಿಯಲ್. ಅದೆಲ್ಲ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ಫ್ರೆಶ್ ಇರಬೇಕೆಲ್ಲ, ಬರೀ ಫ್ರಿಡ್ಜಲ್ಲಿ ಇಟ್ಟಿದ್ದು ಪ್ರೊಸೆಸ್ ಫುಡ್ಸ್ ತಿನ್ನೋದು ಬಿಟ್ಟು ಏನು ಫ್ರೆಶ್ ಇರುತ್ತೆ ಅದನ್ನು ನಾವು ನೋಡ್ಕೊಳ್ಳೋದು ಬಹಳ ಒಳ್ಳೆಯದು. ಸೊ ಇದೊಂದು ನಾವು ಚೇಂಜ್ ಒಂದು ಮಾಡಿಕೊಂಡ್ರೆ ದಟ್ ವಿಲ್ ಲೀಡ್ ಟು ಕೈಂಡ್ ಆಫ್ ಮಲ್ಟಿಪಲ್ ಇದು ಬೆನಿಫಿಟ್ಸ್. ಒಂದೇ ನಮ್ಮ
1: ಆಹಾರದಲ್ಲಿ ಹಣ್ಣು ತರಕಾರಿ ಸೊಪ್ಪು ಎಲ್ಲ ಹೆಚ್ಚಾಗಿರಬೇಕು, ಆದಷ್ಟು ತಾಜಾ ಆಹಾರವನ್ನೇ ಸೇವಿಸಬೇಕು,
0: ಅದು ಬೇಕಾಗುತ್ತೆ. ಇದು ಬಿಟ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು. ಈಗ ಏನಾಗುತ್ತೆ, ಬರೀ ನಾವು ಕುತ್ಕೊಂಡೇ ಕೆಲಸ ಮಾಡ್ತೀವಿ, ಇದೇ ಮಾಡ್ತೀವಿ, ಅದೆಲ್ಲ ಆಯಿತು. ಮನೆಗೆ ಬಂದ್ಮೇಲೆ ಆದರೂ ಸ್ವಲ್ಪ ವಾಕಿಂಗ್ ಮಾಡೋದು, ಮಕ್ಕಳಿಗೆಲ್ಲ ಕರ್ಕೊಂಡು ಆ ಕಡೆ ಕಡೆ ಹೋಗೋದು. ಸೊ ಎಲ್ಲದಕ್ಕೂ ಬೈಕ್ ಯೂಸ್ ಮಾಡ್ಕೊಳೋದು ಬಿಟ್ಟು ಸ್ವಲ್ಪ ಓಡಾಡೋದು, ಏನೋ ಒಂದು ಕಿಲೋಮೀಟರ್ ಇದೆ, ಎರಡು ಕಿಲೋಮೀಟರ್ ಇದೆ, ಸ್ವಲ್ಪ ಓಡಾಡ್ಕೊಂಬರೋದು, ದಟ್ ವಿಲ್ ಬಿ ಹೆಲ್ತಿಯರ್. ಮತ್ತು ಎಲ್ಲ ಇದರಲ್ಲಿ ನಾನು ಎಷ್ಟು ವಾಕ್ ಮಾಡ್ಬೋದು ಅಥವಾ ಎಷ್ಟು ಇದರಲ್ಲಿ ನಾನು ಯೂಸ್ ಮಾಡ್ಕೋಬೋದು ಎಕ್ಸಸೈಸ್ನ ಅನ್ನೋದು ನಮ್ಮ ಇದರಲ್ಲಿ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಎಷ್ಟೊಂದು ಜನ ಸ್ಟೆಪ್ಸ್ ಹತ್ತದೇ ಇಲ್ಲ, ಬರೀ ಲಿಫ್ಟಲ್ಲೇ ಓಡಾಡ್ತಿರ್ತಾರೆ, ಅದನ್ನೆಲ್ಲ ಎಲ್ಲೆಲ್ಲಿ ನಾವು ಮಾಡೋಕ್ಕಾಗುತ್ತೆ ಅದನ್ನು ಚೇಂಜಸ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಸೊ ಇದಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಹ್ಯಾಬಿಟ್ಸು ಬಿಡಲೇಬೇಕು. ಹ್ಯಾಬಿಟ್ಸ್ನ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಸುಮ್ಮನೆ ಹೇಳಲ್ಲ. ಸೊ ಮತ್ತೆ ಎಲ್ಲ ಇದರಲ್ಲೂ ಪ್ಯಾಕ್ ಮೇಲೆ ಇದ್ರ ಮೇಲೆ ಎಲ್ಲ ಬರೆದ್ರು ಇನ್ನೂ ಅದು ಬಿಡ್ತಿಲ್ಲ. ಮತ್ತೆ ಎಲ್ಲ ಹ್ಯಾಬಿಟ್ಸ್, ಯಾವುದೇ ಹ್ಯಾಬಿಟ್ಸ್ ಆಗಲಿ, ಎನಿ ಹ್ಯಾಬಿಟ್ ಇಸ್ ಹ್ಯಾಬಿಟ್ ಅಂತ ತೊಗೊಂಡ್ರೆ ಸ್ಟ್ರೆಸ್ನ ಎಲ್ಲರಿಗೂ, ವಾಟ್ ಎವರ್ ದಿಸ್ ಒನ್ ಕ್ಯಾನ್ ಬಿ ಸ್ಟ್ರೆಸ್, ಸಿಂಪಲ್ ಸಿಂಪಲ್ ಥಿಂಗ್ನು ಸ್ಟ್ರೆಸ್ ಆಗ್ಬೋದು. ಎಷ್ಟೋ ಕೊಂಡು ಜನಕ್ಕೆ ಬರೀ ವಾಚ್ ನೋಡಿದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೋ ಕೊಂಡು ಜನಕ್ಕೆ ಯಾರೋ ಸ್ವಲ್ಪ ಜೋರಾಗಿ ಎಲ್ಲೋ ಹೊರಗಡೆ ಮಾತಾಡ್ತಿರೋದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೋ ಕೊಂಡು ಸ್ಟ್ರೆಸ್ಸಸ್ ಇದೆ. ಅದನ್ನು ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ, ಏನು ನಮಗೆ ಸ್ಟ್ರೆಸ್ ಕೊಡುತ್ತೆ ಅದನ್ನು ನಾವು ಹೆಂಗೆ ಸರಿ ಮಾಡ್ಕೋಬೇಕು. ಈಗ ಯಾರೋ ಒಬ್ಬರಿಗೆ ಆಫೀಸ್ಗೆ ಹೋಗೋದೇ ಸ್ಟ್ರೆಸ್ಸು, ನಾವು ಜಲ್ದಿ ಹೋಗಲ್ಲ, ಆಯಿತು ನೀವು ಒಂದು ಗಂಟೆ ಜಲ್ದಿ ಎದ್ದೊಳ್ಳಿ, ಆವಾಗೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಈ ಟೈಮಿಗೆ ಬಿಡಬೇಕಂತ ಹಿಡ್ಕೊಳ್ಳಿ, ಹೋಗ್ತೀರಾ ಟೈಮಿಗೆ, ಅದು ಬಿಟ್ಬಿಟ್ಟು ಲಾಸ್ಟ್ ಮೂಮೆಂಟ್ ತನಕ ಪುಷ್ ಮಾಡಿಬಿಟ್ಟು ಎಲ್ಲ ಮಾಡಿದ್ರೆ ಮತ್ತೆ ಸ್ಟ್ರೆಸ್ ಆಗದೆ. ಆಯಿತು ಬೇರೆ ಏನೋ ಫೈನಾನ್ಷಿಯಲ್ ಇಶ್ಯೂ ಇದೆ. ಸೊ ಅದನ್ನೆಲ್ಲ ಆದಷ್ಟು ಏನೇ ಇದನ್ನ ಅವ್ರವ್ರಿಗೆ ಇಂಡಿವಿಜುವಲ್ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಿ ಅದನ್ನ ಕಡಿಮೆ ಮಾಡೋದು ಕಲ್ತ್ಕೋಬೇಕು. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಏನೊಂದು ಕಡೆ ರೆಡ್ ಲೈಟ್ ಇದೆ, ಸೊ ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ರ, ಎರಡು ಕಾರ್ ನಿಂತಿದೆ, ಒಂದು ಕಾರಲ್ಲಿ ಯಾವಾಗ ನಾನು ಜಲ್ದಿ ಹೋಗ್ಬೋದು, ಯಾರೋ ಸ್ವಲ್ಪ ಮುಂದೆ ಹೋದ್ರೆ ನಾನು ಮುಂದೆ ಹೋಗ್ತೀನಿ ಅದು ಇದು ಅಂತ ಮಾಡ್ಕೊತಾ ಇರೋರು, ಇನ್ನೊಬ್ರು ಆರಾಮಾಗಿ ಮ್ಯೂಸಿಕ್ ಹಾಕೊಂಡು ಅದು ಇದು ಇದು ಮಾಡ್ಕೊಂಡು ಆರಾಮಾಗಿ ಕೂತಿರೋರು. ಸೊ ಸ್ಟ್ರೆಸ್ ಸೇಮ್ ಇಬ್ರಿಗೂ, ರೆಡ್ ಲೈಟ್ ಇದೆ ಅನ್ನೋದು ನಮಗೆ ಮುಂದೆ ಹೋಗಕ್ಕಾಗಲ್ಲ ಅನ್ನೋದು ಸ್ಟ್ರೆಸ್, ಅದನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪೂರ್ತಿ ಇರೋದು. ಸೊ ಇದನ್ನೊಂದು ನೋಡ್ಕೋಬೇಕಾಗತ್ತೆ. ಸೊ ಮತ್ತೆ ಏನಾದ್ರೂ ಈಗ ನಮಗೆ ಪ್ರಾಬ್ಲಮ್ ಇದೆಯಪ್ಪ, ಸೆ ಶುಗರ್ ಇದೆ, ಬಿ ಪಿ ಇದೆ, ಬೇರೆ ಏನೋ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ, ಎಲ್ಲದಕ್ಕೂ ಹೇಗೆ ಟ್ರೀಟ್ ಮಾಡಬೇಕು, ಅದನ್ನು ಹೇಗೆ ಎವಾಲ್ಯೂಟ್ ಮಾಡ್ಕೋಬೇಕು, ಸೊ ದಟ್ ನಮಗೆ ತೊಂದರೆ ಬರದೇ ಇರಲಿ ಅನ್ನೋದನ್ನ ಇದನ್ನು ನಾವು ನೋಡ್ಕೋಬೇಕು. ಸೇ ಶುಗರ್ ಕಂಟ್ರೋಲ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಬಿ ಪಿ ಕಂಟ್ರೋಲ್ ಇದ್ರೆ ಮತ್ತೇನು ತೊಂದರೆ ಆಗಲ್ಲ, ಕೊಲೆಸ್ಟ್ರಾಲ್ ಇದ್ದವರಿಗೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಕೊಲೆಸ್ಟ್ರಾಲ್ ಸರಿ ಕಂಟ್ರೋಲ್ ಇದ್ರೆ ಅಥವಾ ಡಯಟ್ ಆಗಲಿ ಇದಾಗಲಿ ಎಕ್ಸಸೈಸ್ ಆಗಲಿ ಏನೇ ಇದರಿಂದ ಟ್ಯಾಬ್ಲೆಟ್ಸ್ ಇಂದ ಇದರಿಂದ ಆದರೂ ಕಂಟ್ರೋಲ್ ಇದ್ರೆ ಅದರಿಂದ ಏನು ಪ್ರಾಬ್ಲಮ್ ಬರಲ್ಲ. ಸೊ ಹೀಗೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನು ನಾವು ಸರಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಬೇರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ರೆಗ್ಯುಲರ್ ಎವ್ಯಾಲ್ಯೂಯೇಷನ್ ಬೇಕು. ನಮ್ಮದ್ರಲ್ಲಿ ಹೇಗಿದೆ, ನಮ್ಮ ಪೇಷಂಟ್ಗಳಿಗೆ ಬಹಳ ಪ್ರೌಡ್ ಎಲ್ಲಿ ಅಂತ ಹೇಳಿದ್ರೆ, ನಾನು ಇಷ್ಟು ವರ್ಷ ಹಾಸ್ಪಿಟ್ಲ್ಗೆ ಬಂದಿಲ್ಲ, ಇವಾಗ ಏನೋ ಹಿಂಗೆ ಆಗ್ಬಿಡ್ತು. ಸಿ ದಟ್ ಇಸ್ ನಾಟ್ ಎ ಇದು, ಅದೊಂಥರ ಪ್ರೌಡ್ ಅಂದ್ಕೊಂಡು ಇದಲ್ಲ. ನೀವು ಬಂದ್ಬಿಟ್ಟು ನನಗೆ ಬಿ ಪಿ ಇದೆಯಾ, ನನಗೆ ಶುಗರ್ ಇದೆಯಾ, ಏನಿದೆ ಅಂತ ಎವಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಟೈಮೋ ಎರಡು ವರ್ಷಕ್ಕೆ ಒಂದು ಟೈಮೋ ಕೊಲೆಸ್ಟ್ರಾಲು ಶುಗರು ಬಿ ಪಿ ಫಸ್ಟ್ ಎವಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ಅಷ್ಟು ಮಾಡಿದ್ರೂ ಪರವಾಗಿಲ್ಲ. ಇಲ್ಲಪ್ಪ, ಏನೋ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದರೆ ಟ್ರೆಡ್ಮಿಲ್ ಟೆಸ್ಟು, ಏಕೋ ಹಾರ್ಟ್ ಕಡೆಯಿಂದ. ಸೊ ಇಷ್ಟು ನಾವು ಎವಾಲ್ಯೂಟ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 99% ನಾವು ಸೇಫ್ಟಿ. ಆಮೇಲೆ ಹೆಲ್ತಿ ಲೈಫ್ ಸ್ಟೈಲ್ ಬರೀ ಇದು ಮಾಡೋದೇ ಅಷ್ಟೇ ಅಲ್ಲ, ಪ್ರಮೋಟ್ ಮಾಡಬೇಕು. ಇದೇನಕ್ಕೆ ಪ್ರಮೋಟ್ ಮಾಡ್ತಾರೆ, ಬೇರೆ ಎಲ್ಲ ಈಗ ಯಾರೋ ಕುಡಿಯೋರು ಇನ್ನೊಂದು 4 ಜನ ಕರ್ಕೊಂಡು ಹೋಗಿ ಕುಡಿಸೋದು ಕಲಿಸ್ತಾರೆ, ಹೊರತು ಹೆಲ್ತಿ ಲೈಫ್ ಸ್ಟೈಲ್ ಪ್ರಮೋಟ್ ಮಾಡೋರು ಸಿಗಲ್ಲ ನಿಮಗೆ. ಎಲ್ಲ ಇದೆಯಪ್ಪ, ಇದು ನಾವು ಮಾಡಬೇಕು, ನಡ್ರಿ ಎಲ್ಲೋ ಸ್ಪೋರ್ಟ್ಸ್ ಆಡೋದಂತೆ, ನಮ್ಮ ಏರಿಯಾಗಳಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟೋ ಇದೋ ಮಾಡ್ಕೊಂಡ್ಬಿಟ್ಟು, ಇಲ್ಲ ನಾವು ಮಾಡೋಣ ಬನ್ನಿ ಸಾಯಂಕಾಲ ಹೆಂಗಿದ್ರು ಫ್ರೀ ಇರ್ತೀವಿ ಅಂತ ಅದೇ ವಯಸ್ಸಿನವರು ಅಥವಾ ಇದರವ್ರ ಜೊತೆ ಇದು ಮಾಡೋದು ಅಥವಾ ಅವ್ರ ಜೊತೆ ಕುತ್ಕೊಂಡು ಸಿಂಪಲ್ ಆಗಿ ಮಾತಾಡೋದು. ಅಷ್ಟು ಮಾಡಿದ್ರು 4 ಜನ ಇದಾರಪ್ಪ ಮನೆಯಲ್ಲೇ ಇರ್ತಾರೆ ಅನ್ನೋರು ಹೋಗ್ಬಿಟ್ಟು ಹೊರಗಡೆ ಕುತ್ಕೊಂಡು ಅವ್ರು ಯಾರೋ ಫ್ರೆಂಡ್ಸ್ ಇವ್ರ ಜೊತೆ ಮಾತಾಡಿದ್ರೆ ಅದು ಒಂದು ಬಹಳ ಸ್ಟ್ರೆಸ್ ರಿಲೀವಿಂಗ್ ಇದು. ಸೊ ಅಂಥದ್ದು ಮಾಡೋದು, ಪ್ಲಸ್ ಈಗ ಯಾರಿಗೋ ಏನೋ ತೊಂದರೆ ಆಗಿದೆ, ಸ್ವಲ್ಪ ಇಮೋಷನಲ್ ಸಪೋರ್ಟ್ ಎಲ್ಲ ಇದ್ದಿರೋದು, ಇದೆಲ್ಲ ಬಹಳಷ್ಟು ಇದಿದೆ ಮಾಡೋದಕ್ಕೆ. ಬಟ್ ಅಟ್ಲೀಸ್ಟ್ ಇವೆಲ್ಲ ಈಗ ದಿವಸ ಆಗು ಹೋಗುಗಳಲ್ಲಿ ಕಾಣುವಂಥವು.

0: ಅಟ್ಲೀಸ್ಟ್ ಇಷ್ಟಾದರೂ ಮಾಡಬಹುದು ಅಂತ ಅನ್ಸುತ್ತೆ. ಟು ಪ್ರಿವೆಂಟ್ ಎನಿ ಪ್ರಾಬ್ಲಮ್ಸ್.
1: ಓಕೆ ಡಾಕ್ಟರ್, ಈಗ ನಾವು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಮಾತಾಡುವಾಗ ಅದಕ್ಕೆ ಸಂಬಂಧಿಸಿದ ಹಾಗೆ ಮುಂದೆ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಏನಾದರೂ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ, ಜೊತೆಗೆ ಒಂದಷ್ಟು ಸಕ್ಸಸ್ ಕೂಡ ಕಂಡಿದ್ದಾರೆ, ಅವೀಗ ಎಲ್ಲ ಅಪ್ಲೈ ಕೂಡ ಆಗ್ತಾ ಇದೆ. ಅದೇ ರೀತಿ ನಾವು ಹಾರ್ಟ್ಗೆ ಸಂಬಂಧಿಸಿದ ಹಾಗೆ ಮುಂದೆ ತೊಂದರೆ ಬರಬಾರ್ದು ಅಂದ್ರೆ ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಾದರೂ ಹೆಚ್ಚಿನ ಸಂಶೋಧನೆಗಳು ಇರಬಹುದು, ಆ ನಿಟ್ಟಿನಲ್ಲಿ ಏನಾದರೂ ಬೆಳವಣಿಗೆಗಳೇನಾದರೂ ಆಗಿದೆಯಾ ಅಂತ.
0: ಹೌದು, ಇದರಲ್ಲಿ ಹಾರ್ಟ್ ಅನ್ನೋದು ಮುಂಚಿಂದ ಬಹಳ ಮೇಜರ್ ಇಶ್ಯೂ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಆಗಲಿ ಬೇರೆ ಕಾರಣಗಳೇ ಆಗಲಿ ಹಾರ್ಟ್ ಇದರ ರಿಸರ್ಚ್ ಬಗ್ಗೆ ಸಿಕ್ಕಾಪಟ್ಟೆ ಖರ್ಚಾಗಿರೋದು. ನಮ್ಮ ಇಡೀ ಪೂರ್ತಿ ಮೆಡಿಕಲ್ ಫೀಲ್ಡ್ ತಗೊಂಡ್ರೆ ಹೈಯೆಸ್ಟ್ ಬಜೆಟರಿ ಎಕ್ಸ್ಪೆಂಡಿಚರ್ ಸರಿ ತಗೊಂಡ್ರೆ ಹಾರ್ಟ್ಗೆ ಆಗ್ತಾ ಇದೆ. ಯಾವುದೇ ಕಂಪ್ನಿಗಳಿಂದ ಆಗಲಿ ಯಾವುದೇ ಸರ್ಕಾರಗಳಿಂದ ಆಗಲಿ ಎಲ್ಲ ಕಡೆಯಿಂದ ಇಷ್ಟಿದೆ. ಯಾಕೆ ಅಂತ ಹೇಳಿದ್ರೆ ಸೊ ಪ್ರಾಬ್ಲಮ್ಗಳು ಅಷ್ಟು ಜಾಸ್ತಿ ಇದೆ. ಸೊ ಅದಕ್ಕೆ ಎಷ್ಟೋ ಒಂದು ಪ್ರಿವೆಂಟಿವ್ ಮೆಷರ್ಸ್, ಈಗ ನಮ್ಮ ಕಾರ್ಡಿಯಾಲಜಿಯಲ್ಲಿ ದರ್ ಇಸ್ ಎ ಸಪರೇಟ್ ಫೀಲ್ಡ್, ಯಾವುದು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಂತಾನೆ. ಸೊ ಎಷ್ಟೋ ಒಂದು ಕಡೆ ಪ್ರಿವೆಂಟಿವ್ ಕಾರ್ಡಿಯಾಲಜಿ ಕ್ಲಿನಿಕ್ಸ್ ಅಂತಾನೆ ಇರುತ್ತೆ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ. ಈಗ ಏನಕ್ಕೆ ಅಂತ ಹೇಳಿದ್ರೆ ಈ ಫೀಲ್ಡ್ ಅಲ್ಲಿ ಎದರಿಂದ ನಾವು ಇದನ್ನ ತಡೆಗಟ್ಟಬಹುದು, ಎದರಿಂದ ಇದನ್ನ ಐಡೆಂಟಿಫೈ ಮಾಡಬಹುದು, ಏನು ಕ್ರಮಗಳು ತಗೊಂಡ್ರೆ ಇದನ್ನ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಬಂದಿದೆ. ಸೊ ಹಾಗಾಗಿ ಸರಿ ತಗೋತಾ ಹೋದ್ರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ನಾವು ಇಷ್ಟೊಂದು ಟೈಮ್ ಹೇಳಿದ್ವಿ. ಟ್ರೆಡ್ಮಿಲ್ ಟೆಸ್ಟ್ ಅನ್ನೋದು ಪ್ರಿವೆಂಟಿವ್ ಕಾರ್ಡಿಯಾಲಜಿನ ಒಂದು ಬಿಗ್ಗೆಸ್ಟ್ ಪಾರ್ಟ್. ಈಗ ಟ್ರೆಡ್ಮಿಲ್ ಟೆಸ್ಟ್ ಅಲ್ಲಿ ಏನಾಗುತ್ತೆ, ಬ್ಲಾಕ್ ಇದೆಯೋ ಇಲ್ವೋ, ಸಿಗ್ನಿಫಿಕೆಂಟ್ ಬ್ಲಾಕ್ ಇದೆಯೋ ಎಲ್ಲ ನೋಡ್ಕೋತೀವಿ. ಸೊ ಅದನ್ನ ನೆಕ್ಸ್ಟ್ ನೀವು ಇದು ಮಾಡಿಬಿಟ್ಟು ಸಾರ್ಟ್ ಔಟ್ ಮಾಡಿ ಪ್ರಿವೆಂಟ್ ಮಾಡಬಹುದು, ಹಾರ್ಟ್ ಅಟ್ಯಾಕ್ ಆಗದಂಗೆ ನೀವು ನೋಡ್ಕೋತಿದ್ದೀರಾ. ಸೆಕೆಂಡ್, ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಷ್ಟೆಲ್ಲ ರಿಸರ್ಚ್ ಆಗಿ ಗೊತ್ತಾಯಿತು. ಈಗೇನಾಗುತ್ತೆ, ಅದಕ್ಕೆ ಮೆಡಿಸಿನ್ಸ್ ಕೊಡ್ತಿದ್ದೀವಿ. ಫಸ್ಟ್ ಏನಾಗುತ್ತೆ, 40 ಇಯರ್ಸ್ಗಿಂತ ಕಡಿಮೆ ಇದ್ರೆ ಡಯಟ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡಿಬಿಟ್ಟು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೊಳೋದಕ್ಕೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಅದಾದಮೇಲೆ ನಾವು ಮೆಡಿಕೇಶನ್ಸ್ ಕೊಡ್ತಿರೋದು ಸ್ಟ್ಯಾಟಿನ್ಸ್ ಅಂತೀವಿ, ಕೊಲೆಸ್ಟ್ರಾಲ್ ರಿಡಕ್ಷನ್ ಮೆಡಿಕೇಶನ್ಸು, ಅದು ಪ್ರಿವೆಂಟಿವ್ ಕಾರ್ಡಿಯೋಜನೆ. ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಫರ್ದರ್ ಆಗೋ ಪ್ರಾಬ್ಲಮ್ನ ನಾವು ಪ್ರಿವೆಂಟ್ ಮಾಡ್ತಿದ್ವಿ. ಅಥವಾ ಬೇರೆ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆಲ್ಲ ಎಲ್ಲಿಂದ ಹುಡುಕಿದ್ವಿ ನಾವು ರಿಸ್ಕ್ ಫ್ಯಾಕ್ಟರ್ಸು, ಪೇಷಂಟ್ಗಳ ಮೇಲೆ ನೋಡಿ ಇಷ್ಟೆಲ್ಲ ಆಗ್ತಿರೋ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಇದು ಮಾಡಿ ಡೈರೆಕ್ಟ್ ಕೋರಿಲೇಷನ್ ಇದರಿಂದ ಇದಕ್ಕೆ ಕೋರಿಲೇಟ್ ಆಗ್ತಿದೆ ಅಂತ ಇದು ಮಾಡಿದ್ದು. ಸೊ ಹಾಗಾಗಿ ನಮಗೆ ಎದರಿಂದ ಆಗ್ತಿದೆ ಅಂತ ಆಗಲೇ ಸಾಕಷ್ಟು ಗೊತ್ತಾಗ್ತಿದೆ, ಅದನ್ನ ನಾವು ಪ್ರಿವೆಂಟ್ ಮಾಡೋಕೆ ನೋಡ್ತಿದ್ವಿ. ಅದು ಅನ್ಎಕ್ಸ್ಪ್ಲೈನ್ಡ್, ಈಗ ನಮಗೆ ಗೊತ್ತಿರೋ ಕಾರಣಗಳು ಇಲ್ಲದಂಗೆ ಅದರಿಂದ ಆಗಿದೆ ಅಂದಾಗ ಇಮಿಡಿಯೇಟ್ಲಿ ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನೇನು ಪ್ರಿವೆಂಟ್ ಮಾಡಬೇಕು, ಎಲ್ಲದಕ್ಕೂ ಬಂದಿದೆ. ಪ್ಲಸ್ ಈಗ ನಾನು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳಿದೆ ಮುಂದೆ ನಿಮಗೆ, ಇವೆಲ್ಲ ಬಂದಿದ್ದು ಯಾಕೆ, ಜೆನೆಟಿಕ್ ಕೌನ್ಸಿಲಿಂಗ್ ಒನ್ ಆಫ್ ದ ಪ್ರಿವೆಂಟಿವ್ ಪಾರ್ಟ್ಸ್. ಈಗ ಯಾರಿಗೋ ಒಂದು ಜೆನೆಟಿಕಲಿ ಪ್ರೋನ್ ಇದ್ದಾರೆ ಕ್ಲಾಟ್ಗಳಾಗೋದಕ್ಕೆ ಅಥವಾ ಹಾರ್ಟ್ ನಿಲ್ಲೋದಕ್ಕೆ, ಹಾರ್ಟ್ ಅರೆಸ್ಟ್ ಆಗೋದಕ್ಕೆ, ಸೊ ಇವೆಲ್ಲದೂ ಜೆನೆಟಿಕ್ ಫ್ಯಾಕ್ಟರ್ಸ್ನ ಮುಂಚೆ ನಾವು ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಸ್ಕ್ರೀನ್ ಮಾಡ್ಬೋದು. ಸೊ ಅಥವಾ ಇಬ್ಬರು ಮದುವೆ ಆಗ್ತಿದ್ದಾರೆ, ಸೊ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅದರಲ್ಲಿ ಇವ್ರದ್ದು ಅವ್ರದ್ದು ಎಲ್ಲ ಇದು ತೊಗೊಂಡು ಡಿ ಎನ್ ಎ ಯಾವುದು ಡಿಫೆಕ್ಟಿವ್ ಜೀನ್ಸ್ ಇದಾವೆ ಅಂತೆಲ್ಲ ಎವಾಲ್ಯೂಟ್ ಮಾಡಿ ನಾವು ಮ್ಯಾಚ್ ಮಾಡ್ಬೋದು, ಇವ್ರಿಗಿಂತ ಪ್ರಾಬ್ಲಮ್ ಬರ್ಬೋದು ಅಂತ ಮುಂದೆ. ಸೊ ವಿ ಕ್ಯಾನ್ ಪ್ರಿವೆಂಟ್ ದಟ್. ಸೊ ಬಹಳಷ್ಟು ಈ ನಿಟ್ಟಲ್ಲಿ ಕೆಲಸ ಆಗ್ತಿದೆ ಮತ್ತೆ ಗೊತ್ತೂ ಆಗ್ತಿದೆ. ಬಟ್ ಏನಾಗ್ತಿದೆ, ಎಲ್ಲ ಆಯ್ತಪ್ಪ, ಪ್ರಿವೆನ್ಷನ್ ಇಸ್ ನಾಟ್ 100%. ಎಷ್ಟು ಪರ್ಸೆಂಟ್ ಪ್ರಿವೆಂಟ್ ಮಾಡ್ತೀರಾ, ಮತ್ತೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಅಡೇಜೆ ಹೇಳ್ತೀವಲ್ಲ. ಯಾಕಂತ ಹೇಳಿದ್ರೆ ಪ್ರಿವೆನ್ಷನ್ ಈಸಿ, ಪ್ರಾಣಕ್ಕೆ ರಿಸ್ಕ್ ಕಡಿಮೆ, ಖರ್ಚು ಕಡಿಮೆ,
1: ಆರ್ಥಿಕವಾಗಿ ಹೌದು, ಆರೋಗ್ಯದ ದೃಷ್ಟಿಯಿಂದನೂ ಪ್ರಿವೆನ್ಷನ್ನೇ ಒಳ್ಳೇದು ಅಂತ ಹೇಳ್ತೀರಿ. ಓಕೆ ಡಾಕ್ಟ್ರೆ, ಕಾರ್ಯಕ್ರಮ ಮುಗಿಸುವಂತ ಅವಧಿ ಬಂದಿದೆ, ಹಾಗಾಗಿ ಕೊನೆಯ ಮಾತು, ಹೃದಯದ ಮಾತು ಏನು ಹೇಳ್ತೀರಿ?
0: ಹೃದಯ ಅನ್ನೋದು ನಾವು ಯೂಸ್ ಮಾಡ್ಕೋಬೇಕು ಹೊರತು ಅಬ್ಯೂಸ್ ಮಾಡಬಾರ್ದು. ಸೊ ಯೂಸ್ ಅಂತ ಹೇಳಿದ್ರೆ ಒಳ್ಳೇದಕ್ಕೆ ನೀವು ಯೂಸ್ ಮಾಡ್ಕೋಬೇಕು, ಎಕ್ಸಸೈಸ್ ಮಾಡಿದ್ವಿ, ಇದು ಮಾಡಿದ್ವಿ, ಏನೋ ಕೆಲಸ ಮಾಡಿದ್ವಿ ಎಲ್ಲ ಓಕೆ. ಅಬ್ಯೂಸ್ ಅನ್ನೋದು ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಮಾಡೋದು, ಸ್ಟ್ರೆಸ್ ಮಾಡ್ಕೊಳೋದು, ಅದಕ್ಕೆ ನಾವು ಟೆನ್ಷನ್ ಇದು ಮಾಡಿಕೊಂಡು ಎಲ್ಲ ಇದು ಮಾಡೋದು, ಅಥವಾ ಎಲ್ಲ ಹ್ಯಾಬಿಟ್ಸಿಂದ ಅದನ್ನ ಅಬ್ಯೂಸ್ ಮಾಡೋದು. ಎಷ್ಟು ಯೂಸ್ ಮಾಡಿದ್ರೂ ಹೃದಯ ಚೆನ್ನಾಗಿದ್ದೇ ಇರುತ್ತೆ, ಯಾವಾಗ ನಾವು ಅದನ್ನ ಅಬ್ಯೂಸ್ ಮಾಡೋಕೆ ಶುರು ಮಾಡ್ತೀವೋ ಅವಾಗ ಕೈ ಕೊಡುತ್ತೆ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ. ಧನ್ಯವಾದಗಳು, ನಮಸ್ತೆ.
0: ನಮಸ್ತೆ.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ, ಕಾರಣಗಳು ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು MS ದ್ಯಾಮಲಾಂಬಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಬಿಮಾ ಯೋಜನೆಯ ಕುರಿತು ಸಂವಾದ.
2: ಅರಿ ರೂಪಕ, ಎಲ್ಲಿ ಹೊರಟಿದ್ದೀರಿ?
3: ಓ ಸುವರ್ಣಕ್ಕ, ಬನ್ನಿ ಬನ್ನಿ, ನಡೀತಾ ಮಾತಾಡ್ತಾ ಹೋಗೋಣ. ಏನ್ ಮತ್ತೆ ಹೇಗಿದ್ದೀರಿ, ಆರಾಮಿದ್ದೀರಾ?
2: ಹೌದು, ಆರಾಮಿದ್ದೇನೆ. ಆದ್ರೆ ಇಲ್ಲೇ ಒಬ್ರಿಗೆ ಹಾಸ್ಪಿಟಲ್ ಬಂದಿದ್ದೆ, ನಮ್ಮ ಕಡೆಯವರೊಬ್ರಿಗೆ ನೋಡ್ಕೊಂಡು ಹೋಗೋಣ ಅಂತ. ಅವರು ಅಡ್ಮಿಟ್ ಆಗಿದ್ದಾರೆ.
3: ಏನಾಯ್ತು?
2: ಅವರು ಅಂದ್ರೆ ಮೊನ್ನೆ ಈ ಮಳೆ ಶುರು ಆಗಿದೆ ಅಲ್ಲ, ಅವರು ತೆಂಗಿನ ಮರಕ್ಕೆ ಹತ್ತಿದ್ರಂತೆ, ತೆಂಗಿನಕಾಯಿ ತೆಗಿಲಿಕ್ಕೆ. ಯಾವತ್ತು ಸರಳವಾಗಿ ಹತ್ತೋರೆ ಅವರು, ಆದ್ರೆ ಈಗ ಮಳೆ ಬಿದ್ದು ಅದು ಜಾರ್ತಾ ಇತ್ತು, ಸಡನ್ ಆಗಿ ಅವರು ಜಾರಿ ಬಿದ್ದಿದ್ದಾರೆ. ಬಿದ್ದ ರಭಸಕ್ಕೆ ಅವರ ಸೊಂಟದ ಮೂಳೆ ಮುರಿದಿದೆ.
3: ಓಹೋ, ಹೀಗಾಗಿದ್ಯಾ?
2: ಹೌದು. ಮತ್ತೆ ಒಂದು ಕಾಲು ಮುರಿದಿದೆ.
3: ಕಾಲು ಮುರಿದಿದೆ?
2: ಹೌದು.
3: ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ,
2: ಸೊಂಟದ ಕೆಳಗೆ ಯಾವ ಕೆಲಸನೂ ಆಗ್ತಾ ಇಲ್ಲ ದೇಹದಲ್ಲಿ, ಆತರ ಆಗಿದೆ. ಅದೇ ಅವರನ್ನ ನೋಡಿ ಹೋಗೋಣ ಅಂತ ಹಾಸ್ಪಿಟಲ್ ಬಂದಿದೆ. ಹಾಗೆ ರೂಪಕ ನೀವು ಕಂಡ್ರಿ,
3: ಎಷ್ಟು ಕಷ್ಟ ಅಲ್ಲ ಸುವರ್ಣಕ್ಕ ಈ ರೀತಿ ಆದ್ರೆ. ಏನಾದ್ರೂ ಅವರು ಆರೋಗ್ಯ ವಿಮೆ ಅಂತ ಏನಾದ್ರು ಮಾಡಿಸಿದ್ರ?
2: ಅದನ್ನ ಕೇಳಲಿಕ್ಕೆ ಮರ್ತಿ ನಾನು. ಆರೋಗ್ಯ ವಿಮೆ ಮಾಡಿಸಿದ್ರೆ ಅವರಿಗೆ ಸವಲತ್ತು ಸಿಗಬಹುದಾ?
3: ಹೌದು ಸುವರ್ಣಕ್ಕ, ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಈ ಸಾಮಾಜಿಕ ಭದ್ರತಾ ಯೋಜನೆಗಳಿವೆ. ಅದರಲ್ಲಿ ಸುರಕ್ಷಾ ಬಿಮಾ ಯೋಜನೆ ಅಂತಾನು ಒಂದಿದೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ.
2: ಹೌದಾ?
3: ಹಾ. ಈಗ ಅದರಲ್ಲಿ ವಿಮೆ ಮಾಡಿಸಿದ್ರೆ ಈ ಒಂದು ಸಮಯದಲ್ಲಿ ಅವರಿಗೆ 1 ಲಕ್ಷ ಪರಿಹಾರನಾದ್ರೂ ಸಿಕ್ತಿತ್ತು.
2: ಹೌದಲ್ವಾ?
3: ಹೌದು.
2: ನಾನು ಮೊದ್ಲೇ ನೆನಪಿಗೆ ಬರಲಿಲ್ಲ ನೋಡು ರೂಪಕ.
3: ಅದೇ ಸುವರ್ಣಕ್ಕ, ಹೇಳಲಿಕ್ಕೆ ಬರುದಿಲ್ಲ, ಮನುಷ್ಯನ ಜೀವನ ಅಲ್ವಾ, ಒಂದೇ ನಿಮಿಷದಲ್ಲಿ ಚೇಂಜ್ ಆಗಬಹುದು. ನೋಡಿ, ಅವರಿಗೆ ಈಗ ಅವರೇ ಮನೆಯನ್ನು ನಡೆಸಿಕೊಂಡು ಹೋಗುವವರಾಗಿದ್ರೆ, ಈಗ ನೋಡಿ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಮುಂದೆ ನಡೀಲಿಕ್ಕೆ ಆಗ್ತದೋ ಇಲ್ವೋ. ಈಗ ಮನೆಯವರಿಗೆ ಎಷ್ಟು ಕಷ್ಟ ಅಲ್ವಾ ಸುವರ್ಣಕ್ಕ. ಈಗ ಅವರು ಒಂದು ವಿಮೆಯನ್ನ ಮಾಡಿಸಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು, ಒಂದು ಸ್ವಲ್ಪ ಮಟ್ಟಿನ ಒಂದು ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಕ್ಷಣೆಯನ್ನಾದ್ರೂ ಸಿಕ್ತಿತ್ತಲ್ಲ.
2: ಮತ್ತೆ ಅವರು ವೈದ್ಯಕೀಯ ವೆಚ್ಚಕ್ಕಾದ್ರೂ ಸುಲಭವಾಗಿ
3: ಸಿಗ್ಬಹುದು, ಸಿಕ್ತಿತ್ತಲ್ಲ.
2: ಅದನ್ನ ಹೇಗೆ ಅವರು ಈಗ ಈ ಒಂದು ವಿಮೆಯನ್ನ ಹೇಗೆ ಪಡೆದುಕೊಳ್ಬಹುದು?
3: ಎಲ್ಲರೂ ಮಾಡಿಸಬಹುದು ಸುವರ್ಣಕ್ಕ. ಇದು ಈ 18 ವರ್ಷದಿಂದ 70 ವರ್ಷದವರೆಗೂ ಎಲ್ಲರೂ ಮಾಡಿಸಬಹುದು. ಇದಕ್ಕೆ ಈಗ ಬಡವರು ಅಥವಾ ಶ್ರೀಮಂತರು, ಮಧ್ಯಮ ವರ್ಗದವರು, ದಿನಗೂಲಿ ನೌಕರರು, ಖಾಸಗಿ ನೌಕರರು ಅಂತ ಇಲ್ಲ, ಯಾರು ಬೇಕಿದ್ರು ಮಾಡಬಹುದು. 18 ರಿಂದ 70 ವರ್ಷದ ಒಳಗಿನವರು ಮಾಡಬಹುದು. ಏನಿಲ್ಲ, ಅವರು ಬ್ಯಾಂಕಿಗೆ ಹೋಗ್ಬೇಕು, ನನಗೆ ಈ ರೀತಿ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅವರೊಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿಯನ್ನೆಲ್ಲ ಎಲ್ಲ ತುಂಬಬೇಕು, ಅವ್ರ ಹೆಸರು, ವಿಳಾಸ, ಆಧಾರ್ ನಂಬರು, ಮೊಬೈಲ್ ನಂಬರು.
2: ಸಹಾಯ ಕೂಡ ಮಾಡಬಹುದು,
3: ಅವ್ರಿಗೆ ಕೇಳಿದ್ರೆ ಅವರು ಹೇಳ್ಕೊಡ್ತಾರಲ್ಲ. ತುಂಬಿಟ್ಟು ಅವರಿಗೆ ಅದನ್ನ ಕೊಟ್ಟು ಬರಬೇಕು. ಮೊಬೈಲ್ ಅಲ್ಲೂ ಮಾಡಬಹುದು. ಇದು ಸರ್ಕಾರದ ಅಧಿಕೃತ ಜನಸುರಕ್ಷಾ ಪೋರ್ಟಲ್ ಅಂತ ಇದೆ, ಅಲ್ಲಿ ನಾವು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿಯೂ ನಾವು ಇದನ್ನ ಫಿಲ್ಅಪ್ ಮಾಡಿ ಕಳ್ಸಿಕೊಡಬಹುದು
2: ಸುಲಭವಾಗಿ.
3: ಹೌದು. ಎಷ್ಟು ಪ್ರೀಮಿಯಂ ಹಣ ಅಂತ ಅನ್ಕೊಂಡಿದ್ದೆ ನೀನು?
2: 1,000 2,000 ಇರಬಹುದು.
3: ಇಲ್ಲ ಸುವರ್ಣಕ್ಕ, ಬರೇ ವರ್ಷಕ್ಕೆ 20 ರೂಪಾಯಿ.
2: ಹೌದಾ?
3: ಹಾ. ಇದು ನಮ್ಮ ದೇಶದ ಅತಿ ಕಡಿಮೆ ದರದ ಆರೋಗ್ಯ ವಿಮೆ. ವರ್ಷಕ್ಕೆ 20 ರೂಪಾಯಿ ಯಾರಿಗೆ ಕಟ್ಟಲಿಕ್ಕೆ ಆಗುದಿಲ್ಲ ಹೇಳು.
2: ತಿಂಗಳಿಗೆ 20 ರೂಪಾಯಿ ಅಂದ್ರು ಕೂಡ ಅದು.
3: ಹೌದು.
2: ಆದ್ರೆ ವರ್ಷಕ್ಕೆ 20 ರೂಪಾಯಿ ಅಂದ್ರೆ
3: ಎಷ್ಟು ಕಡಿಮೆ. ಮತ್ತೆ ನಮ್ಮ ಉಳಿತಾಯ ಖಾತೆಯಲ್ಲಂತೂ ಈ ಒಂದು 20 ರೂಪಾಯಿ ಅಂತೂ ಇದ್ದೇ ಇರುತ್ತೆ, ಕನಿಷ್ಠ ಹಣ ಇದ್ದೇ ಇರ್ತದಲ್ಲ. ಈಗ ನಾವು ಅದು ಅರ್ಜಿ ತುಂಬಿ ಬಂದ್ಬಿಟ್ರೆ ಈ ಒಂದು ಪ್ರೀಮಿಯಂ ವರ್ಷ June 1 to May 31 ಆ ಸಮಯದಲ್ಲಿ, May 31 ಸಮಯದಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಈ ಒಂದು ಕನಿಷ್ಠ ಮೊತ್ತ ಇರುವಂಗ್ ನೋಡ್ಕೊಳ್ಬೇಕು. ಯಾಕೆಂದ್ರೆ ನಾವೇ ಬ್ಯಾಂಕಿಗೆ ಹೋಗಿ ಅದನ್ನ ಕಟ್ಟಬೇಕಂತಿಲ್ಲ, ಅದು ತಾನಾಗಿ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದು ಕಟ್
2: ಆಗ್ತದೆ. ಈ 20 ರೂಪಾಯಿ ತುಂಬಹುದಾ ರೂಪಕ?
3: ಹೌದು.
2: ಜಾಸ್ತಿ ಕೂಡ ತುಂಬಹುದು?
3: ಇಲ್ಲ, 20 ರೂಪಾಯಿ ವರ್ಷಕ್ಕೆ 20 ರೂಪಾಯಿ ಅದು ನಾವು ತುಂಬೋದಲ್ಲ, ತಾನಾಗಿ ಅದು ಕಟ್ ಆಗ್ತದೆ. ಅಲ್ಲಿ 20 ರೂಪಾಯಿ ಇರುವಂಗ್ ನೋಡ್ಕೊಂಡ್ರೆ ಆಯ್ತು.
2: ಅಂದ್ರೆ ಈ ವಿಮೆಗೆ ಇಂತಿಷ್ಟೇ ಅಂತ ನಿಗದಿ ಮಾಡಿದ್ದಾರೆ?
3: ಹೌದು. ಒಂದು ಆಕಸ್ಮಿಕ ಘಟನೆ ನಡೆದು ಹೋಯ್ತು ಅವ್ರ ಜೀವನದಲ್ಲಿ, ಈಗ ಅವರಿಗೆ ಒಂದು ಕಾಲು ಕಳ್ಕೊಂಡಿದ್ರೆ ಅವರಿಗೆ 1 ಲಕ್ಷ ಪರಿಹಾರ ಸಿಗ್ತದೆ. ಈಗ ಒಂದ್ ವೇಳೆ ಈ ಅಪಘಾತದಲ್ಲಿ ಮರಣ ಹೊಂದಿದ್ರೆ, ಯಾರಿಗೂ ಆ ರೀತಿ ಆಗೋದು ಬೇಡ ಸುವರ್ಣಕ್ಕ ಅಲ್ವಾ, ಹೀಗೆ ಆದ್ರೆ 2 ಲಕ್ಷದವರೆಗೂ ಅವ್ರಿಗೆ ಪರಿಹಾರ ಸಿಗ್ತದೆ. ಒಂದ್ ವೇಳೆ 2 ಕಣ್ಣು ಹೋಗಿದ್ರೆ ಅಥವಾ 2 ಕಾಲು ಅವ್ರು ಕಳ್ಕೊಂಡಿದ್ರೆ, 2 ಕೈ ಕಳ್ಕೊಂಡಿದ್ರೆ ಅವರಿಗೆ ಅದು ಸಹ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗ್ತದೆ ಅವರಿಗೆ.
2: ಹಾಗಾದ್ರೆ ರೂಪಕ, ನಾಳೆ ನಾನು ಅವರನ್ನ ಮತ್ತೆ ಭೇಟಿ ಮಾಡ್ಲಿಕ್ಕೆ ಹೋಗುದಿದೆ, ಈ ಎಲ್ಲ ವಿಷಯವನ್ನ ಹೇಳ್ತೇನೆ.
3: ಮತ್ತೆ ಸುವರ್ಣಕ್ಕ ಇನ್ನೊಂದು ತಿಳ್ಕೊಳ್ಬೇಕು ನಾವು, ಇದು

0: ಬರೀ ಅಪಘಾತ ವಿಮೆ, ಈಗ ಸಹಜ ಸಾವು ಆದ್ರೆ ಇದು ಸಿಗುದಿಲ್ಲ, ಮತ್ತೆ ಆತ್ಮಹತ್ಯೆ ಆಗಿರ್ಬಹುದು ಅಥವಾ ಅನಾರೋಗ್ಯದಿಂದ ಮರಣ ಹೊಂದಿರ್ತಾರಲ್ಲ ಅವರಿಗೂ ಕೂಡ ಇದು ಸಿಗುದಿಲ್ಲ. ಅಪಘಾತ ವಿಮೆ ಇದು ಏನ್ ಗೊತ್ತಾ, ಇದು ನಮ್ಮ ಭಾರತ ಸರ್ಕಾರ ಸಾಮಾನ್ಯ ಜನರಿಗೂ ಒಂದು ಆರೋಗ್ಯ ವಿಮೆ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರೋದು. ನೋಡಿ, ಈಗ ಕೂಲಿ ಕಾರ್ಮಿಕರು ಮತ್ತೆ ಈಗ ದಿನ ದಿನ ದುಡಿತಾರಲ್ಲ ಅವರಿಗೆ ಜಾಸ್ತಿ ಒಂದು ಅಪಘಾತದ ಒಂದು ಇದಿರ್ತದೆ ಚಾನ್ಸ್, ಹೊರಗಡೆ ದುಡಿತಾ ಇರ್ತದೆ, ಈಗ ರೈತರಾಗಿರ್ಬಹುದು ಇವರಿಗೆಲ್ಲ. ಆದ್ರೆ ಅವ್ರ ಹತ್ರನೇ ಈ ಆರೋಗ್ಯ ವಿಮೆ ಇರುವುದಿಲ್ಲ, ಮತ್ತೆ ಇದು ಇಷ್ಟು ಕಡಿಮೆದು ಯಾರು ಬೇಕಿದ್ರು ಮಾಡಬಹುದಲ್ಲ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ ಎಲ್ಲಾ ಜನರಿಗೂ ಒಂದು ಕೈಗೆಟಕುವಂತ ದರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಯೋಜನೆ ಮಾಡಿದ್ದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ.
1: ರೂಪಕ, ನಮ್ಮ ಸಂಬಂಧಿಕರು ಈಗಾಗಲೇ ಈ ವಿಮೆಯನ್ನ ಮಾಡಿದ್ರೆ ಅವರಿಗೆ ಸುಲಭವಾಗಬಹುದಲ್ವಾ?
0: ಹೌದು, ವಿಮೆ ಮಾಡಿಸಿದ್ರೆ ಮುಂಚೆ ಅವರು ಮಾಡಿಸಿದ್ರೆ ಅವರಿಗೂ ಖಂಡಿತ ಈಗ ಅದು ಪರಿಹಾರ ಸಿಕ್ಕೇ ಸಿಗ್ತಾ ಇತ್ತು,
1: ಸ್ವಲ್ಪ ದಿನಗಳಲ್ಲಿ ಸಿಗಬಹುದಲ್ವಾ?
0: ಹೌದು ಹೌದು, ಮಾಡಿದ್ರೆ ಸಿಗ್ತದೆ ಅವರಿಗೆ ಅಂತಲ್ಲ ಸುವರ್ಣಕ್ಕ, ಯಾರಿಗೆ ಆಗ್ಲಿ ಈ ರೀತಿ ಒಂದು ಅಪಘಾತ ಆದಾಗ, ಒಂದು ಸಮಸ್ಯೆ ಆದಾವಾಗ, ಅಂಗ ನ್ಯೂನತೆ ಏನಾದ್ರೂ ಆದ್ರೆ ಅವರಿಗೆ ಈ ಒಂದು ಯೋಜನೆಯಲ್ಲಿ ಅವರಿಗೆ 2 ಲಕ್ಷದವರೆಗೆ ಪರಿಹಾರ ಸಿಗ್ತದೆ. ಹೌದು
1: ರೂಪಕ, ನೀನಿವತ್ತು ಸಿಕ್ಕಿದ್ದು ಒಳ್ಳೇದಾಯ್ತು, ಮತ್ತೆ ಇದರ ಬಗ್ಗೆ ಮಾಹಿತಿ ಹೇಳಿದ್ದು ಕೂಡ ಒಳ್ಳೇದಾಯ್ತು. ನಾನೀಗ ನಮ್ಮ ಸಂಬಂಧಿಕರಿಗೆ ಕೇಳ್ತೇನೆ, ಅವ್ರ ವಿಮೆ ಮಾಡಿಸಿದ್ರೆ ಒಳ್ಳೇದಾಯ್ತು. ಹಾಗೆ ಇನ್ನೂ ಗೊತ್ತಿಲ್ಲದಿದ್ದವರಿಗೆ ಈ ಒಂದು ಯೋಜನೆ ಬಗ್ಗೆ, ವಿಮೆ ಬಗ್ಗೆ ಹೇಳ್ತೇನೆ.
0: ಆಗ್ಲಿ ಸುವರ್ಣಕ್ಕ, ಎಲ್ಲರೂ ಆದಷ್ಟು ಮಾಡಿಕೊಂಡ್ರೆ ಅವರಿಗೆ ಒಂದು ಆರ್ಥಿಕವಾಗಿ ಅವರು ಸದೃಢರಾಗ್ತಾರಲ್ವಾ?
1: ಹೌದು, ದೇಶದಲ್ಲಿ ನಮ್ಮ ಪ್ರಧಾನಿಗಳು ಈ ತರ ಒಂದು ಯೋಜನೆ ಮಾಡಿರುವುದರಿಂದ ತುಂಬಾ ಜನರಿಗೆ ಸಹಾಯವಾಗ್ತಾ ಇದೆ.
0: ಹೌದು ಸುವರ್ಣಕ್ಕ, ನೀವು ಆದಷ್ಟು ಬೇಗ ಅವರಿಗೆ ಹೇಳಿ.
1: ಸರಿ ರೂಪಕ್ಕ, ಸಿಗೋಣ.
0: ಆಯ್ತಾಯ್ತು ಸುವರ್ಣಕ್ಕ, ಬರ್ತೀನಿ.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಭೀಮಾ ಯೋಜನೆಯ ಕುರಿತು ಸಂವಾದವನ್ನ ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಸುವರ್ಣ ಶಿವಾನಂದ ನಾಯ್ಕ ಹಾಗೂ ರೂಪಾ ಗೌಡ. ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಒಡ್ಡಿದ ಬೊಗಸೆಯಲ್ಲಿ ಬೀಡುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ-85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಆಸ್ಟ್ರೇಲಿಯಾಕ್ಕೆ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಸಂಪನ್ನಗೊಳಿಸಿದ್ದಾರೆ. ಈ ಭೇಟಿಯು ಭಾರತ ಆಸ್ಟ್ರೇಲಿಯಾ ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ, ಆರ್ಥಿಕ ಮತ್ತು ಭದ್ರತಾ ಸಂಬಂಧಗಳನ್ನು ಮುನ್ನಡೆಸಿದೆ. ಇದಕ್ಕೂ ಮುನ್ನ ಪ್ರವಾಸದ ಅಂತಿಮ ದಿನವಾದ ಇಂದು ಮೆಲ್ಬೋರ್ನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾದ ವಿರೋಧ ಪಕ್ಷದ ನಾಯಕ ಆಂಗಸ್ ಟೇಲರ್ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ರಕ್ಷಣೆ, ವ್ಯಾಪಾರ, ಶಿಕ್ಷಣ, ಇಂಡೋ ಪೆಸಿಫಿಕ್ ಭದ್ರತೆ, ಹೂಡಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಉಭಯ ನಾಯಕರು ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದರು. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬೆಂಬಲಿಸುತ್ತಾ ಆಂಗಸ್ ಟೇಲರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಸ್ಟ್ರೇಲಿಯಾದ ನಿಜವಾದ ಸ್ನೇಹಿತ ಎಂದು ಕರೆದಿದ್ದಾರೆ. ಅಲ್ಲದೆ ಸಾರ್ವಭೌಮತ್ವವನ್ನು ರಕ್ಷಿಸಲು ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಸ್ಥಿರತೆಯನ್ನು ಬೆಂಬಲಿಸಲು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. 2 ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ಸರ್ಕಾರ ಇ-85 ಇಂಧನ ಪರಿಚಯಿಸಲು ಯೋಜನೆ ರೂಪಿಸಿದೆ. ಇದು ಇ-20 ಪೆಟ್ರೋಲ್ಗಿಂತ ಪ್ರತಿ ಲೀಟರ್ಗೆ ಸುಮಾರು 20 ರೂಪಾಯಿ ಕಡಿಮೆ ಬೆಲೆಯಲ್ಲಿರಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಇ-85 ಇಂಧನವನ್ನು ಈ ರೀತಿಯ ಇಂಧನ ಬಳಕೆಗೆ ವಿನ್ಯಾಸಗೊಳಿಸಲಾದ ವಾಹನಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಗ್ರಾಹಕರಿಗೆ ಆರ್ಥಿಕ ಪರಿಹಾರ ಒದಗಿಸುವುದರ ಜೊತೆಗೆ ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುವುದು ಈ ಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. 2ನೇ ಬಾರಿಗೆ ದೇಶದ ವಿದ್ಯುತ್ ಬೇಡಿಕೆಯ ಶೇಕಡ 50%+ ಭಾಗವನ್ನು ಶುದ್ಧ ಇಂಧನ ಮೂಲಗಳು ಪೂರೈಸಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ತಿಂಗಳ 6ರಂದು ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ಶೇಕಡ 50.2% ಕೊಡುಗೆ ನೀಡಿವೆ. ಇದು ಭಾರತದ ಶುದ್ಧ ಇಂಧನ ಪರಿಸರ ವ್ಯವಸ್ಥೆಯ ಹೆಚ್ಚುತ್ತಿರುವ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವೇಗ ಮತ್ತು ದೃಢ ಸಂಕಲ್ಪದೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಶಕ್ತಿ ತುಂಬುವ ಕಾರ್ಯವನ್ನು ಮುಂದುವರಿಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿಂದು ಮಾನವ ವನ್ಯಜೀವಿ ಸಂಘರ್ಷ ಕುರಿತ ಉತ್ಕೃಷ್ಟ ಕೇಂದ್ರವನ್ನು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಉದ್ಘಾಟಿಸಿದರು. ಬಳಿಕ ನಡೆದ ಮಾನವ ವನ್ಯಜೀವಿ ಸಂಘರ್ಷ ಕುರಿತ ರಾಷ್ಟೀಯ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ನೀತಿ ನಿರೂಪಕರು, ಅರಣ್ಯ ಅಧಿಕಾರಿಗಳು, ವಿಜ್ಞಾನಿಗಳು, ಸಂಶೋಧಕರು, ತಂತ್ರಜ್ಞಾನ ತಜ್ಞರು ಹಾಗೂ ಪರಿಣಿತರು ಭಾಗವಹಿಸಿ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚಿಸಿದರು. ಕಾರ್ಯಾಗಾರದಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಉಪಸ್ಥಿತರಿದ್ದರು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ಪರಿಹಾರ ಕೇಂದ್ರಿತ ದೃಷ್ಟಿಕೋನದೊಂದಿಗೆ ಆಧುನಿಕ ತಂತ್ರಜ್ಞಾನದ ಪ್ರಗತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹೊಸದಾಗಿ ಸ್ಥಾಪಿಸಲಾದ ಈ ಉತ್ಕೃಷ್ಟತಾ ಕೇಂದ್ರವು ಮಾನವ ವನ್ಯಜೀವಿ ಸಂಘರ್ಷದ ವೈಜ್ಞಾನಿಕ ಮತ್ತು ಸಾಕ್ಷ್ಯಾಧಾರಿತ ನಿರ್ವಹಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಸಂಶೋಧನೆ

0: ನಾವಿನ್ಯತೆ, ನೀತಿ ಬೆಂಬಲ, ಸಾಮರ್ಥ್ಯ ವೃದ್ಧಿ ಹಾಗೂ ಉತ್ತಮ ಕಾರ್ಯಪದ್ಧತಿಗಳ ಪ್ರಸಾರದ ರಾಷ್ಟೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಕುವೈತ್ ಪ್ರವಾಸ ಮುಕ್ತಾಯಗೊಳಿಸಿ ಇಂದು ಒಮಾನ್ಗೆ ಆಗಮಿಸಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವಾಲಯದ ಮಹಾನಿರ್ದೇಶಕ ಶೇಖ್ ಅಹಮದ್ ಅಲ್ ಮಸ್ಕರಿ ಅವರು ಡಾ ಜಯಶಂಕರ್ ಅವರನ್ನು ಸ್ವಾಗತಿಸಿದರು. ಒಮಾನ್ ಭೇಟಿ ಪೂರ್ಣಗೊಳಿಸಿದ ಬಳಿಕ ಅವರು ನ್ಯೂಯಾರ್ಕ್ಗೆ ತೆರಳಿ 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕಾಗಿ ಭಾರತದ ಅಧಿಕೃತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಅವರು ಇದೇ 14 ಮತ್ತು 15 ಬ್ರೆಸೆಲ್ಸ್ಗೆ ಭೇಟಿ ನೀಡಿ ಭಾರತ ಐರೋಪ್ಯ ಒಕ್ಕೂಟದ 3ನೇ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಐರೋಪ್ಯ ಒಕ್ಕೂಟ ಹಾಗೂ ಬೆಲ್ಜಿಯಂನ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ನಿಟ್ಟಿನಲ್ಲಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದಲ್ಲಿ 7 ಸದಸ್ಯರ ಸಮಿತಿಯನ್ನು ರಚಿಸುವುದಾಗಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಸಮಿತಿಯು ಮುಂದಿನ 6 ತಿಂಗಳೊಳಗೆ ತನ್ನ ವರದಿಯನ್ನು ಮಹಾರಾಷ್ಟ ಸರ್ಕಾರಕ್ಕೆ ಸಲ್ಲಿಸಲಿದೆ. ಮಕ್ಕಳ ಕೇಂದ್ರಿತ ಅಭಿವೃದ್ಧಿ, ಶಾಲಾ ಶಿಕ್ಷಣ ಮತ್ತು ಮಾನವ ಅಭಿವೃದ್ಧಿಯ ಕುರಿತು ಸಹಯೋಗವನ್ನು ಬಲಪಡಿಸಲು ನೀತಿ ಆಯೋಗದ ಸದಸ್ಯೆ ಡಾ ಜೋರಾಮ್ ಅನಿಯಾ ಅವರು ನವದೆಹಲಿಯಲ್ಲಿ ಯುನಿಸೆಫ್ಗೆ ಭಾರತದ ಪ್ರತಿನಿಧಿ ಸಿಂಥಿಯಾ ಮೆಕ್ಕ್ಯಾಫ್ರಿ ನೇತೃತ್ವದ ನಿಯೋಗದೊಂದಿಗೆ ಸಂವಾದ ನಡೆಸಿದರು. ನೀತಿ ಆಯೋಗದ ಪ್ರಕಾರ ಸಭೆಯಲ್ಲಿ ಸುರಕ್ಷಿತ ಮತ್ತು ಎಲ್ಲರನ್ನು ಒಳಗೊಳ್ಳುವ ಕಲಿಕಾ ವಾತಾವರಣ, ಸಾಕ್ಷರತೆ, ಶಿಕ್ಷಕರ ಜ್ಞಾನ, ವಿದ್ಯಾರ್ಥಿಗಳ ಯೋಗಕ್ಷೇಮ, ಸೈಬರ್ ಸುರಕ್ಷತೆ ಹಾಗೂ ಡಿಜಿಟಲ್ ಭದ್ರತೆ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ, ಸಮುದಾಯದ ಭಾಗವಹಿಸುವಿಕೆ, ವಿಪತ್ತು ನಿರೋಧಕ ಸಾಮರ್ಥ್ಯ ಹಾಗೂ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರದ ಮಹತ್ವವನ್ನು ಡಾ ಜೋರಾಮ್ ಅನಿಯಾ ಒತ್ತಿ ಹೇಳಿದರು. ಮಹಿಳಾ ಕ್ರಿಕೆಟ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಇಂದು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. ಈ ಪಂದ್ಯವು ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಒಂದು ಮಹತ್ವದ ಸಂದರ್ಭವಾಗಿದೆ, ಏಕೆಂದರೆ ಇದು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯವಾಗಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ 33,000 ಹೆಚ್ಚು ಜನರು ತಮ್ಮ ಆಸನಗಳನ್ನು ಕಾಯ್ದಿರಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಪೇನ್ ತಂಡ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 12:30 ಆರಂಭವಾಗಲಿದೆ. ಇದಕ್ಕೂ ಮುನ್ನ ಅಮೆರಿಕದ ಮೆಸಚ್ಯೂಸೆಟ್ಸ್ನ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನ್ ಡೆಂಬೆಲೆ ತಲಾ 1 ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಟೆನಿಸ್ನಲ್ಲಿ ಮಾರ್ಸೆಲೋ ಅರೆವಾಲೋ ಮತ್ತು ಎಲೆನಾ ಆಸ್ಟಾಪೆಂಕೋ ಜೋಡಿ ವಿಂಬಲ್ಡನ್ ಮಿಶ್ರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಡೆದ 1:56 ರೋಮಾಂಚಕ ಪಂದ್ಯದಲ್ಲಿ ಈ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಮಾರ್ಕ್ ಪೋಲ್ಮನ್ಸ್ ಜೋಡಿಯನ್ನು 4-6, 7-5, 6-2 ಸೆಟ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. E85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ %50.2 ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಸಮಯ ಸರಿಯಾಗಿ 1:20:20 ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಕೆಲವು ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

ಚಿತ್ರಗೀತೆಗಳ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿರುವಂತಹ ಆಲೆಮನೆ ಚಿತ್ರದ ಗೀತೆ. ದೊಡ್ಡ ರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದ್ಯ ಅವರ ಸಂಗೀತವಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 22ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
2: ಕವಿ ಲಕ್ಷ್ಮೀಶ ಕದನ ಭೂಮಿಯ ವರ್ಣನೆಯನ್ನು ವಿಸ್ತಾರವಾಗಿ ನೀಡುತ್ತಾ ಇಂತಹ ರಣಾಂಗಣದಲ್ಲಿ ಭೂತ ಪ್ರೇತ ಬೇತಾಳಗಳು ಅಟ್ಟಹಾಸ ಗೈಯುತ್ತಿದ್ದವು. ಇಂತಹ ಘೋರ ಸಂಗ್ರಾಮ ಯಕ್ಷ ರಾಕ್ಷಸರಲ್ಲಿ ಎಲ್ಲಿಯೂ ಕಂಡಿಲ್ಲವೆನ್ನುತ್ತಿದ್ದಾನೆ ಕವಿ.

0: ಸಾಮಾನ್ಯವಾಗಿ ರಣರಂಗದ ವರ್ಣನೆಯನ್ನು ಮಾಡುವಾಗ ದೆವ್ವ ಪಿಶಾಚಿ ಶಾಕಿನಿ ಡಾಕಿನಿಯರನ್ನು ವರ್ಣಿಸುವುದು ಕವಿಗಳು ರೂಢಿಸಿಕೊಂಡು ಬಂದ ಬಗೆ. ಪ್ರಾಣಿಗಳ ರಕ್ತ ಮಾಂಸವನ್ನು ಮೆಲ್ಲಲು ಅವು ಕಾಯುತ್ತಿರುತ್ತವೆ. ಸಾಮಾನ್ಯವಾಗಿ ಯುದ್ಧ ಭೂಮಿಯ ಬಳಿಗೆ ಅವುಗಳಿಗೆ ಯಥೇಚ್ಛ ಆಹಾರ ದೊರಕುತ್ತದೆಂಬ ಪ್ರತೀತಿ. ಅಂತೆ ಇಲ್ಲಿ ಕವಿ ಇನ್ನೂ ಮುಂದಕ್ಕೆ ಕ್ರಮಿಸಿ ಆನೆಯ ತಲೆಬುರುಡೆಯನ್ನು ತಂಬೂರಿಯನ್ನಾಗಿ ಮಾಡಿದವು, ಕುದುರೆಗಳ ಖುರಪುಟವನ್ನು ತಾಳವನ್ನಾಗಿ ಮಾಡಿಕೊಂಡವು, ನರಗಳನ್ನು ತಂತಿಯನ್ನಾಗಿ ಮಾಡಿಕೊಂಡವು, ಹೀಗೆ ಯುದ್ಧ ಭೂಮಿಯಲ್ಲಿ ಬಿದ್ದ ಹೆಣಗಳ ಮೇಲೆ ಕುಣಿದಾಡಿದವು ಎಂಬ ಉತ್ಪ್ರೇಕ್ಷಾಲಂಕಾರವನ್ನು ಸಲ್ಲಿಸುತ್ತಿದ್ದಾನೆ.
1: ಹರಿಸುತಂ ತನ್ನ ಮೋಹಕರವನು ಇಂತೈರೆ ಸಂ

ಈ ಪರಿಯಲ್ಲಿ ರಣರಂಗವು ಭೀಕರವಾಗಿ ಭೀಭತ್ಸ್ಯವಾಗಿ ಅಸಹ್ಯವನ್ನುಂಟು ಮಾಡುತ್ತಿರುವ ಸಂದರ್ಭ, ಪ್ರದ್ಯುಮ್ನನು ಮತ್ತೆ ಯುದ್ಧಕ್ಕೆ ಸಿದ್ಧನಾಗುತ್ತಿದ್ದಂತೆ ಬಬ್ರುವಾಹನು ಬದ್ಧ ಬ್ರುಕುಟಿಯಾಗಿ ಕೆಚ್ಚದೆಯಿಂದ ವೈರಿ ಯೋಧರನ್ನು ಕೊಚ್ಚಿ ಹಾಕುತ್ತಾ ಪಾರ್ಥನ ಸೇನೆಯ ನಡುವೆ ನುಗ್ಗಿ ಅವರನ್ನು ಸೊಪ್ಪು ಅರಿಯುವಂತೆ ಅರೆದು ನಾಶ ಮಾಡಿದ. ಇಲ್ಲಿ ರಣರಂಗದಲ್ಲಿ ಸೊಪ್ಪು ಅರಿಯುವಂತೆ ಮಾಡಿದ ಅಂದರೆ ಸೈನಿಕರನ್ನು ಯಾವ ರೀತಿಯಲ್ಲಿ ಆತ ಕೊಚ್ಚಿ ಹಾಕಿದ್ದಾನೆ, ಕೊಂದಿದ್ದಾನೆ ಎಂಬುದನ್ನು ನಾವು ಊಹಿಸಬಹುದು. ದೆಸೆಗೆಡುವಂತೆ ಮಾಡಿದ, ಸೈನಿಕರೆಲ್ಲ ಅತ್ಯಂತ ದಿಕ್ಕಾಪಾಲಾಗಿ ಓಡತೊಡಗಿದರು.

0: ಮಾಂಸಗಳ ಮುದ್ದೆ ಎದ್ದೆದ್ದು ಕಾಣುತ್ತಿದೆ, ರಕ್ತದ ಕೋಡಿ ಹರಿಯುತ್ತಿದೆ. ಆನೆಯೇ ಯುದ್ಧರಂಗದಲ್ಲಿ ಅತಿದೊಡ್ಡ ಪ್ರಾಣಿ. ಅಂತಹ ಬೃಹತ್ ಗಾತ್ರದ ನೂರಾರು ಅಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರಣಾಂಗಣದಲ್ಲಿ ಸತ್ತು ಬಿದ್ದಿವೆ ಎಂದರೆ ಆ ಹೆಣಗಳ ರಾಶಿ ಇನ್ನೆಷ್ಟು ಎತ್ತರದಲ್ಲಿ ಆಗಿರಬಹುದು. ಮತ್ತೆ ಲಕ್ಷ ಲಕ್ಷ ಸಂಖ್ಯೆಯ ಕುದುರೆಗಳು, ಅವುಗಳ ರಾಶಿ ಇನ್ನೆಷ್ಟು ಎತ್ತರವಾಗಿರಲಿಕ್ಕಿಲ್ಲ. ಹೀಗೆ ಹೆಣಗಳಿಂದ ಕೊಬ್ಬು, ನೆಣ, ನೆತ್ತರೋ, ಮಾಂಸ ಭೀಕರವಾಗಿ ಸುರಿಯುತ್ತಿತ್ತು. ಈ ರೀತಿ ಘೋರ ದುರಂತವನ್ನು ಉಂಟು ಮಾಡಿದ ಪಾರ್ಥಸುತನು ಪಾರ್ಥನ ಸೇನೆಯಲ್ಲಿ ನುಗ್ಗಿದ
1: ಶಕ್

ರಾಶಿ ಇನ್ನೆಷ್ಟು ಎತ್ತರದಲ್ಲಿ ಆಗಿರಬಹುದು, ಮತ್ತೆ ಲಕ್ಷ ಲಕ್ಷ ಸಂಖ್ಯೆಯ ಕುದುರೆಗಳು ಅವುಗಳ ರಾಶಿ ಇನ್ನೆಷ್ಟು ಎತ್ತರವಾಗಿರಲಿಕ್ಕಿಲ್ಲ. ಹೀಗೆ ಹೆಣಗಳಿಂದ ಕೊಬ್ಬು ನೆಣ ನೆತ್ತರೋ ಮಾಂಸ ಭೀಕರವಾಗಿ ಸುರಿಯುತ್ತಿತ್ತು. ಈ ರೀತಿ ಘೋರ ದುರಂತವನ್ನು ಉಂಟು ಮಾಡಿದ ಪಾರ್ಥಸುತನು ಪಾರ್ಥನ ಸೇನೆಯಲ್ಲಿ ನುಗ್ಗಿದ

ಇನ್ನು ಇಂದ್ರನ ಮಗನ ಮಗನು ಶ್ರೀಕೃಷ್ಣನ ಮಗನಾದ ಪ್ರದ್ಯುಮ್ನನ ಸಾರಥಿಯನ್ನು ರಥವನ್ನು ನಾಶಗೊಳಿಸಿದ. ಆತನ ಬಿಲ್ಲನ್ನು ಕತ್ತರಿಸಿ ಕೆಡಹಿದ. ರಥವನ್ನು ಕಳೆದುಕೊಂಡ ಪಾರ್ಥ ಸಾರಥಿಯ ಪುತ್ರ ತಕ್ಷಣ ರಥದ ಮೇಲೇರಿ ಯುದ್ಧಕ್ಕೆ ಸಿದ್ಧನಾದ. ಅದನ್ನು ವೀರಾವೇಶದಿಂದ ವೀರ ಪಾರ್ಥನ ಪುತ್ರ ನಾಶಗೊಳಿಸಿದ. ಕೆರಳಿದ ಕೇಸರಿಯಂತೆ ಕೌಂತೆಯನ ಕುಮಾರನ ಆರ್ಭಟವು ಮುಗಿಲು ಮುಟ್ಟಿತ್ತು. ರಣಾಂಗಣ ನಡೆಯುತ್ತಿದೆ.

ಒಂದು ರಥ ಪುಡಿಯಾದರೆ ಇನ್ನೊಂದು ಸಿದ್ಧವಾಗಿದೆ. ತಕ್ಷಣ ಶ್ರೀಕೃಷ್ಣನ ಕುಮಾರನು ಇನ್ನೊಂದರಲ್ಲಿ ಹಾರಿ ಬಬ್ರುವಾಹನನ ಸಂಗಡ ಸಂಗ್ರಾಮಕ್ಕೆ ತೊಡಗಿದ. ಅನೇಕ ಸಂಖ್ಯೆಯ ಶರಗಳ ಆಘಾತವು ಅಚ್ಯುತನ ಸುತನ ಸೋಲಿಗೆ ಕಾರಣವಾಗುತ್ತವೆಯೋ ಎನ್ನುವಂತೆ ಸೈನಿಕರೆಲ್ಲ ಹೆಮ್ಮೆಟ್ಟಿಸಿ ಅವಕಾಶ ನೀಡಿದರೆ ಅರ್ಜುನನ ಮಗನು ತಮ್ಮನ್ನು ಹಿಂದಕ್ಕೆ ಅಟ್ಟುತ್ತಾನೆ ಎಂದು ತಿಳಿದು ಉಗ್ರ ಕೋಪದಿಂದ ಅತ್ಯಂತ ಹರಿತವಾದ ದಿವ್ಯ ಶರಗಳನ್ನು ಪ್ರಯೋಗಿಸತೊಡಗುತ್ತಾನೆ.

ಈಗ ಕವಿ ಕದನವನ್ನು ಅತ್ಯಂತ ಮಾರ್ಮಿಕವಾಗಿ ಅಚ್ಚರಿ ಪಡುವಂತೆ ವಿವರಿಸುತ್ತಿದ್ದಾನೆ. ಒಮ್ಮೆ ರಥದಿಂದ ಮೇಲಕ್ಕೆ ಹಾರಿ ಯುದ್ಧ ಮಾಡಿದರೆ ಇನ್ನೊಮ್ಮೆ ಕೆಳಕ್ಕೆ ಬಿದ್ದು ಹೆಣಗುತ್ತಾರೆ. ಒಮ್ಮೆ ಗದೆಯ ಹೊಡೆತ, ಮಗದೊಮ್ಮೆ ಗುದ್ದಾಟ, ಎಚ್ಚರ ತಪ್ಪಿ ಅರಕ್ಷಣ ಬಿದ್ದರೆ ಮತ್ತೆ ಎದ್ದು ಮದ್ದಾನೆಯಂತೆ ಸೆಣಸುತ್ತಾರೆ. ಹೀಗೆ ಪಾರ್ಥ ಸುತನ ಮತ್ತು ಪಾರ್ಥ ಸಾರಥಿಯ ಸುತನ ಬಡಿದಾಟ ಭೂಮಂಡಲದಲ್ಲಿಯೇ ಅಚ್ಚರಿಯನ್ನುಂಟು ಮಾಡಿತ್ತು.

ಕನ್ನಡದ ಮೇರುಕವಿ ಲಕ್ಷ್ಮೀಶನ ಶಬ್ದ ಭಂಡಾರ ಕಂಡರೆ ಹೆಮ್ಮೆಯಾಗುತ್ತಿದೆ. ರಣಾಂಗಣದ ವರ್ಣನೆಯನ್ನು ಅನೇಕ ಹೊಸ ಶಬ್ದಗಳಿಂದ ಸಂಪನ್ನಗೊಳಿಸಿದ್ದಾನೆ. ಸಮರ ಸಾಹಸದಲ್ಲಿ ಇರುವರು ಸಮಾನರು. ಇಬ್ಬರು ಗಗನಕ್ಕೆ ಚಿಮ್ಮಿ ಯುದ್ಧ ಮಾಡುತ್ತಾರೆ, ಅಂತರಿಕ್ಷದಲ್ಲಿ ಹೊಡೆದಾಡುತ್ತಾರೆ. ಇಬ್ಬರಲ್ಲೂ ಆತ್ಮವಿಶ್ವಾಸ ತುಂಬಿಕೊಂಡಿದೆ. ಭುಜಬಲ ಪರಾಕ್ರಮದಲ್ಲಿ ಅತ್ಯಂತ ಉನ್ನತಿ ಪಡೆದವರು. ಇಷ್ಟು ಕಾಲವಾದರೂ ಬೇಸರಿಸದೆ ಒಂದೇ ಸವನೆ ಹೋರಾಟ ಮಾಡುತ್ತಿದ್ದಾರೆ. ಯಾರೂ ಸೋಲುತ್ತಿಲ್ಲ, ಯಾರೂ ಗೆಲ್ಲುತ್ತಿಲ್ಲ.

ಯುದ್ಧವೆಂದ ಮೇಲೆ ಏಳು ಬೀಳು ಇರಲೇಬೇಕು. ಹಾಗೆ ಈ ಇಬ್ಬರು ಯೋಧರು ದುರವನ್ನು ಮುಂದುವರಿಸುತ್ತಿದ್ದರೆ ಒಮ್ಮೆ ಈತ ಬೀಳುತ್ತಾನೆ ಆತ ಏಳುತ್ತಾನೆ, ಇನ್ನೊಮ್ಮೆ ಆತ ಬೀಳುತ್ತಾನೆ ಈತ ಏಳುತ್ತಾನೆ. ವಿಕ್ರಮ ಎಂಬ ಯಜ್ಞದ ಅಗ್ನಿಗೆ ವೈರಿಯ ಶರೀರದ ಹವಿಸ್ಸನ್ನು ಕೊಡಲು ಕಾತರಿಸುತ್ತಿದ್ದಾರೆ. ಬಾಣವನ್ನು ಬಿಡುವುದು, ತಮಗೆ ನೆಟ್ಟ ಬಾಣವನ್ನು ಕೀಳುವುದು, ಬಂದ ಬಾಣವನ್ನು ಕತ್ತರಿಸುವುದು ಇವರ ಕಾಯಕವಾಗುತ್ತಿದ್ದಂತೆ ಒಮ್ಮೆ ಪ್ರದ್ಯುಮ್ನನ ದೇಹದಿಂದ ನೆತ್ತರು ಒತ್ತರಿಸಿ ಬಂದರೆ ಇನ್ನೊಮ್ಮೆ ಬಬ್ರುವಾಹನನ ದೇಹದಿಂದ ಕೆನ್ನೀರು ಹರಿದು ಬರುತ್ತಿತ್ತು. ಹೀಗೆ ಯುದ್ಧ ಭೀಕರವಾಗಿದೆ, ಒಂದೇ ರೀತಿಯಲ್ಲಿ ಮುಂದುವರಿಯುತ್ತಿದೆ.

ಲಕ್ಷ್ಮೀಕಾಂತನ ಭಕ್ತನಾದ ಕವಿ ಲಕ್ಷ್ಮೀಶ ಶ್ರೀಮದ್ ರಾಮಾಯಣದ ಘಟನಾವಳಿಗಳನ್ನು ಅಲ್ಲಲ್ಲಿ ಸಂದರ್ಭಕ್ಕೆ ತಕ್ಕುದಾಗಿ ಸಂಗ್ರಹಿಸಿ ಹೇಳುತ್ತಿದ್ದಾನೆ. ಇಲ್ಲಿ ಪ್ರದ್ಯುಮ್ನ ಬಬ್ರುವಾಹನರ ಸಂಗ್ರಾಮವನ್ನು ಹನುಮಂತ ಗರುಡರ ಕಾಳಗಕ್ಕೆ ಹೋಲಿಸುತ್ತಾನೆ. ಸದಾ ಶ್ರೀಕೃಷ್ಣನನ್ನು ಹೊತ್ತು ತಿರುಗುತ್ತಾ ಸೇವೆಗೈಯುತ್ತಿರುವ ಸುಪರ್ಣನನ್ನೂ ಕಡೆಗಣಿಸುವಂತಿಲ್ಲ. ಮತ್ತೆ ಸರ್ವಸ್ವವನ್ನು ಶ್ರೀರಾಮನ ಪದ ತಲಕ್ಕೆ ಸಮರ್ಪಿಸಿ ಮಂತ್ರಿ ಪದವಿಯನ್ನು ತೊರೆದು ಮಹಾಬಂಟನಾಗಿ ಸದಾ ಸೇವೆಗೈಯುತ್ತಿರುವ ಶ್ರೀರಾಮನ ಭಕ್ತನನ್ನೂ ಮರೆಯುವಂತಿಲ್ಲ. ಪ್ರಸ್ತುತ ಹೋರಾಟ ಮಾಡುತ್ತಿರುವವರು ಶ್ರೀಹರಿಯ ಸುತ ಮತ್ತು ಶ್ರೀಹರಿಯ ಭಕ್ತನ ಭಾವನ ಸುತ, ಇಬ್ಬರಿಗೂ ಕೆಡುಕಾಗಬಾರದಲ್ಲವೇ? ಪಾರ್ಥಸುತ ರುಕ್ಮಿಣಿ ಸುತನ ಬಿಲ್ಲನ್ನೇ ಕಡಿದು ಬಿಟ್ಟಾಗ ಗದೆಯನ್ನು ತೆಗೆದು ಆತನೆದೆಗೆ ಎಸೆದರೆ ಅದನ್ನು ತಡೆದು ಬಬ್ರುವಾಹನ ಮತ್ತೆ ಶರ ಪ್ರಯೋಗಕ್ಕೆ ಪ್ರಾರಂಭ ಮಾಡಿದ. ಸಮರ ಮತ್ತೆ ಮುಂದುವರಿಯುತ್ತಿದೆ.

ಮತ್ತೆ ಕದನದ ಕಥೆಯನ್ನು ಮುಂದುವರಿಸುತ್ತಾ ಇಬ್ಬರು ಗುಡುಗು ಸಿಡಿಲಿನಂತೆ ಮೇಲುವಾಯುತ್ತಿದ್ದಾರೆ, ಅಂತರಿಕ್ಷಕ್ಕೆ ಹಾರುತ್ತಿದ್ದಾರೆ, ಕೆಳಕ್ಕೆ ಉರುಳುತ್ತಿದ್ದಾರೆ. ಯಾರಿಗೂ ಸೋಲಿಲ್ಲ, ಯಾರಿಗೂ ಗೆಲುವಿಲ್ಲ. ಕವಿ ಎಂತಹ ಹೋಲಿಕೆಯನ್ನು ಕೊಡುತ್ತಿದ್ದಾನೆಂದರೆ ಮೊದಲು ಪರ್ವತಗಳೆಲ್ಲ ಹಾರುತ್ತಿದ್ದುವಂತೆ, ನೆಗೆಯುತ್ತಿದ್ದುವಂತೆ, ಇಂದ್ರನ ವಜ್ರಾಯುಧಕ್ಕೆ ಆಘಾತಕ್ಕೆ ಸಿಲುಕಿ ಪರ್ವತಗಳು ದೊಪ್ಪನೆ ಬಿದ್ದುವಂತೆ, ಹಾಗೆ ಇಬ್ಬರು ಯೋಧರೂ ಕೂಡ ದೊಪ್ಪನೆ ನೆಲದ ಮೇಲೆ ಬಿದ್ದರು ಎಂದು ಕವಿ ವರ್ಣಿಸುತ್ತಿದ್ದಾನೆ.

ದಪ್ಪೆಂದು ಧರೆಗೆ ಬಿದ್ದ ಬಬ್ರುವಾಹನನು ತಕ್ಷಣ ಸಾವರಿಸಿ ಎದ್ದು ಬೇರೊಂದು ಮಹಾರಥವನ್ನು ಏರಿ ಹರಿಕುಮಾರನನ್ನು ಸದೆಯಲು ಮುಂದತ್ತಿ ಬರುತ್ತಿರುವಾಗ ಶತ್ರುವಿನ ಸುಳುವು ಕಾಣದೇ ಪಾರ್ಥನ ಸೇನೆಯ ನಡುವೆ ನುಗ್ಗಿದ. ನುಗ್ಗುವಿಕೆಯನ್ನು ಹೇಗೆ ವರ್ಣಿಸುತ್ತಿದ್ದಾನೆಂದರೆ, ಮೃಗಗಳ ಸಂಕುಲವನ್ನು ಹೊಕ್ಕ ಹಸಿದ ಹೆಬ್ಬುಲಿಯಂತೆ, ಅಲ್ಲಲ್ಲ, ಕದಳಿ ತೋಟಕ್ಕೆ ಕಾಡಾನೆ ನುಗ್ಗಿದಂತೆ ಸೈನ್ಯವನ್ನು ಚೆಲ್ಲಾಪಿಲ್ಲಿಗೊಳಿಸಿದನೆಂದು ಕವಿ ವರ್ಣಿಸುತ್ತಿದ್ದಾನೆ.

ಇದೇ ರೀತಿ ಅಂತರಿಕ್ಷದಲ್ಲಿ ಹಾರಿ ಪಾರ್ಥನ ಯೋಧರ ಬಲವನ್ನು ಕಳೆಗುಂದುವಂತೆ ಮಾಡುವಂತೆ ಕಣೆಗಳನ್ನು ಪ್ರಯೋಗಿಸುತ್ತಿದ್ದಾನೆ. ಕತ್ತಿಗೆ ಕತ್ತಿ ತಪ್ಪಿದರೆ ಕುತ್ತಿಗೆ, ಗದೆಗೆ ಗದೆ ತಪ್ಪಿದರೆ ಎದೆ, ಹೀಗೆ ಒಂದೇ ಸವನೆ ತ್ರೈಲೋಕ್ಯ ವೀರನ ವೀರರು ವೀರ ಬಭ್ರುವಾಹನನ್ನು ಒಂದೇ ಸವನೆ ಸೋಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಘೋರ ಕದನ ಘೋರ ರೂಪವನ್ನು ತಳೆಯುತ್ತಿದೆ.

ಯುದ್ಧ ರಂಗದ ವರ್ಣನೆಯಲ್ಲೋ ಮಹಾಕವಿ ಪದಪ್ರಾಸಗಳ ಸಂಪತ್ತನ್ನು ಕನ್ನಡಿಗರಿಗೆ ಕಟ್ಟಿಕೊಡುತ್ತಿದ್ದಾನೆ. ಇದು ಕನ್ನಡಿಗರ ಭಾಗ್ಯವೆನ್ನೋಣವೇ. ಸೂನುವಂ ಭಾನುವಂ, ಗಾಳಿಯಂ ಧೂಳಿಯಂ, ಸೋನೆಯಂ ಸೇನೆಯಂ, ಜಾತನಂ ದಾತನಂ, ಹೀಗೆ ಸಹಸ್ರಾರು ಪ್ರಾಸಬದ್ಧ ಪದ ಸಂಪತ್ತು ಕಾವ್ಯದ ಮಹತ್ವವನ್ನು ಹೆಚ್ಚಿಸಿದ ಹೆಮ್ಮೆ ಗರಿಮೆ ಲಕ್ಷ್ಮೀಕಾಂತನ ಭಕ್ತನಿಗೆ. ಪಾರ್ಥನ ಮಹಾಸೇನೆ ಪಾರ್ಥ ಸುತನನ್ನು ಸಂಪೂರ್ಣ ಸುತ್ತುವರಿದು ಸೋಲಿಸಲು ಪ್ರಯತ್ನಿಸುತ್ತಿದ್ದಾರೆ.

ಈ ಪರಿಯಲ್ಲಿ ನರನ ಸೇನೆ ಚಿತ್ರಾಂಗದೆಯ ಸೂತನನ್ನು ಮುತ್ತಿಕೊಳ್ಳಲು ಯೋಧರೆಲ್ಲ ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸುತ್ತಿರಲು, ಒಂದೇ ಸವನೆ ವೀರ ಪಾರ್ಥ ಸುತನನ್ನು ವೀರರು ಗಾಯಗೊಳಿಸುತ್ತಿರಲು, ಬಬ್ರುವಾಹನನು ಬದ್ಧ ಭ್ರುಕುಟಿಯಾಗಿ ಮಹಾರುದ್ರ ಕೋಪದಿಂದ ದಿವ್ಯಾಸ್ತ್ರಗಳ ಮಳೆಗರೆದು ಅಂತಕನ ಲೋಕಕ್ಕೆ ಅನಂತ ಜೀವಿಗಳನ್ನು ಅಟ್ಟಿದ, ರಥ ಕುದುರೆಗಳನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿದ, ಎಲ್ಲರನ್ನು ಕೊಚ್ಚಿ ಕೊಚ್ಚಿ ಕೊಲ್ಲತೊಡಗಿದ.

ಚಿತ್ರಾಂಗದೆಯ ಪುತ್ರನ ಬಾಣಗಳು ಯೋಧರನ್ನು ಕಂಗೆಡಿಸಿದವು. ಆತನ ಅಂಬುಗಳೆಂಬ ವರ್ಷಾಧಾರೆಯಲ್ಲಿ ವೀರರೆಲ್ಲ ಮುಳುಗಿ ನಡುಗುತ್ತಿದ್ದಾರೋ ಎಂಬಂತೆ ಸರ್ವ ಸೈನಿಕರ ಮೇಲೆ ಶರಗಳ ಪ್ರಯೋಗ ಮಾಡುತ್ತಿದ್ದಾನೆ. ವಿಷ್ಣು ಮಾಯಾ ಪ್ರಭಾವದಂತೆ ಬಾಣಗಳ ಗಾಯದಿಂದ ಎಲ್ಲರೂ ಮಂಕಾಗಿದ್ದಾರೆ. ಇಲ್ಲಿ ವಿಶೇಷವಾದ ಪದವನ್ನ ಕವಿ ಬಳಸಿದ್ದಾನೆ, ಆ ವಿಷ್ಣು ಮಾಯಾ ಪ್ರಭಾವ. ಸಾಮಾನ್ಯ ಬಾಣಗಳನ್ನೇ ತಡೆದುಕೊಳ್ಳಲು ಸಾಧ್ಯವಿಲ್ಲದಾಗ ಮತ್ತು ಬರಿಸುವ ಬಾಣಗಳನ್ನು ತಾಳಿಕೊಳ್ಳಲು ಸಾಧ್ಯವೇ? ಎಲ್ಲರೂ ಕಳೆಗುಂದಿದ್ದವರಾಗಿದ್ದಾರೆ ಕೌಂತೆಯನ ಸೈನಿಕರು.

ರಣರಂಗದಲ್ಲಿ ರಂಭೆ ಊರ್ವಶಿಯರ ಶೃಂಗಾರದ ಗೊಡವೆಯೇ? ಶೃಂಗಾರ ಕವಿಯಲ್ಲವೇ ಲಕ್ಷ್ಮೀಶ? ಇದನ್ನೇ ಕವಿ ಸಮಯವೆನ್ನಬಹುದು. ವೀರ ಯೋಧರು ರಣರಂಗದಲ್ಲಿ ವೀರ ಮರಣವನ್ನಪ್ಪಿದರೆ ಸ್ವರ್ಗದಲ್ಲಿ ರಂಭೆಯರು ಅವರನ್ನು ಅಪ್ಪಿಕೊಳ್ಳಲು ಸಿದ್ಧರಿರುತ್ತಾರಂತೆ. ಹೀಗೆ ಅವರ ಅಪ್ಪುಗೆಯಿಂದ ಉಂಟಾದ ತಾಕಲಾಟಕ್ಕೆ ಯೋಧರು ಕೊರಳಲ್ಲಿ ಧರಿಸಿದ ಮುತ್ತಿನ ಹಾರಗಳಿಂದ ಅವಳ ಮಣಿ ಮುತ್ತುಗಳು ಕೆಳಕ್ಕೆ ಉದುರುತ್ತವೆ. ಅಂತೆಯೇ ಬಬ್ರುವಾಹನನ ಬಾಣಗಳಿಗೆ ತುತ್ತಾದ ಆನೆಗಳ ಮಸ್ತಕದಿಂದ ಉದುರುವ ಮುಕ್ತಾವಳಿಗಳು ಉದುರುತ್ತಿದ್ದವು ಎಂಬ ಒಂದೇ ಹೋಲಿಕೆಯನ್ನು ಕವಿ ಕಟ್ಟಿಕೊಡುತ್ತಿದ್ದಾನೆ. ಶೃಂಗಾರ ಕವಿಯ ಶೃಂಗಾರದ ಉದಾಹರಣೆಯು ಸಮರಾಂಗಣದಲ್ಲಿ ಬರುತ್ತಲಿದೆ.

ಸುತನ ಸಾಮರ್ಥ್ಯವನ್ನು ಕವಿ ಒಂದೇ ಸವನೆ ವರ್ಣಿಸುತ್ತಾ ವೀರ ಪಾರ್ಥನ ಸೇನೆ ಅಡಿಗಡಿಗೆ ಸೋಲನ್ನು ಅನುಭವಿಸತೊಡಗಿತು. ಹಯವನ್ನೇರಿ ಯುದ್ಧಕ್ಕೆ ಬರುವ ಯೋಧರೊಂದಿಗೆ ಪಾರ್ಥಸುತನ ಶಸ್ತ್ರದಿಂದ ಕುದುರೆಯು ನೆಲಕ್ಕುರುಳುತ್ತಿತ್ತು.

ಆನೆಯ ಮೇಲೇರಿ ಯುದ್ಧಕ್ಕೆ ಬರುವ ಮಾವುತನೊಂದಿಗೆ ಆನೆಯೂ ಮಣ್ಣಾಗುತ್ತಿತ್ತು. ಲೆಕ್ಕಕ್ಕೆ ಸಿಗದಷ್ಟು ಕಾಲಾಳುಗಳು ಕೈಕಾಲುಗಳನ್ನು ಕಳೆದುಕೊಳ್ಳುತ್ತಿದ್ದರೆ ರಥದೊಡನೆ ರಥಿಕರು ಸಾರಥಿಗಳು ಸಾಯುತ್ತಿದ್ದರು. ಬದುಕುಳಿದವರು ಪ್ರಾಣಭಯದಿಂದ ಎದ್ದು ಬಿದ್ದು ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ.

ಅಶ್ವಮೇಧ ಯಾಗದ ಅಶ್ವದ ಬೆಂಗಾವಲಾದ ವಿಜಯನಿಗೆ ವಿಜಯವನ್ನು ಗಳಿಸಿಕೊಡಲು ಅಥಿರಥ ಮಹಾರಥಿಕರು ಮಹಾಮಹಾ ಸುಭಟರು ಸವ್ಯಸಾಚಿಯೊಡನಿದ್ದಾರೆ. ಪಾಂಡವರ ಪಕ್ಷವನ್ನು ಸೇರಿಕೊಂಡ ಹಂಸಧ್ವಜ, ಕುರುಕ್ಷೇತ್ರ ಯುದ್ಧದ ಮಹಾಕಲಿಕರ್ಣನ ಮಗ ವೃಷಕೇತು, ಅತ್ಯಂತ ಪ್ರತಾಪಶಾಲಿಯಾದ ಅನಿರುದ್ಧ, ವೀರರಾದ ಸಾತ್ಯಕಿ, ಕೃತವರ್ಮರು ಮಧ್ಯಮ ಪಾಂಡವನನ್ನು ಬೆಂಬಲಿಸುತ್ತಿದ್ದಾರೆ. ಬಬ್ರುವಾಹನನ ಪೌರುಷಕ್ಕೆ ಮೆಚ್ಚಿ ತಲೆದೂಗಿದ್ದಾರೆ. ಸೋಲನ್ನರಿಯದ ಸರದಾರರು ಸೋಲಿನ ಕಹಿಯ ಅನುಭವವನ್ನು ಪಡೆಯಬೇಕಾಗಿದೆ. ಹೀಗೆ ಎತ್ತ ನೋಡಿದ ರತ್ತ ಮಣಿಪುರದ ಅರಸನ ಶರಗಳು ಕಾಣುತ್ತಿವೆ.

0: ಆ ಮಹಾರಣಾಂಗಣದಲ್ಲಿ ವೀರ ವಿಜಯನ ಅಂದರೆ ಪಾರ್ಥನ ವಿಜಯ ವಧುವಿನ ವದನವು ಕಳೆಗೊಂದಿದೆ ಎಂದರೆ ಬಬ್ರುವಾಹನನ ಪಾಳೆಯ ಕೈಮೇಲಾಗುತ್ತಿದೆ. ಪಾಂಡವರ ಪಾಳೆಯದಲ್ಲಿ ಸೋಲಿನ ಸೂತಕದ ಛಾಯೆ ಕವಿದಿದೆ. ವೀರ ಬಬ್ರುವಾಹನನು ಬಿಟ್ಟ ಬಾಣಗಳು ಅಂಬರಕ್ಕೇರಿ ನೂರಾರು ಬಾಣಗಳಾಗಿ ಬೀಳುತ್ತಾ ಅರಿಸೈನ್ಯವನ್ನು ತರಿಯುತ್ತಿದ್ದವು. ಪೌರುಷ ಸಾಮರ್ಥ್ಯ ಕೌಶಲ್ಯಗಳು ವಯಸ್ಸಿನಿಂದ ನಿರ್ಧರಿಸಲ್ಪಡುವುದಿಲ್ಲ. ಏಕೆಂದರೆ ಪಾರ್ಥನ ಪಾಳೆಯದಲ್ಲಿ ಮಹಾಭಟರು ಸುಭಟರಿದ್ದಾರೆ. ಆದರೆ ಬಾಲಕ ಬಬ್ರುವಾಹನನ ಬಾಣಗಳ ಸುರಿಮಳೆಯನ್ನು ಮಹಾವೀರರೆನಿಸಿಕೊಂಡಿರುವವರಿಂದ ತಡೆಯಲಾಗುತ್ತಿಲ್ಲವೆಂದರೆ ಪೌರುಷದ ಪರಿಕಲ್ಪನೆ ಅತ್ಯಂತ ನಿಗೂಢ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 22ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಏನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. Prime Minister Narendra Modi to arrive shortly in Auckland on two-day visit to hold talks with his

0: ಚುನಾವಣಾಧಿಕಾರಿ ಅನ್ಬು ಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ. ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ, ಯರ್ತಿಗಾನಹಳ್ಳಿ ಮತ್ತು ದೇವನಹಳ್ಳಿಗೆ ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಅರ್ಹ ಮತದಾರರ ಪಟ್ಟಿ ತಯಾರಿಸಬೇಕೆಂದು ನಿರ್ದೇಶಿಸಿದರು. ಬಳಿಕ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲೆಯ ಎಲ್ಲಾ ಮತದಾರರ ನೋಂದಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಷ್ಕರಣೆ ವೇಳೆ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 140,124 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈವರೆಗಿನ ಮನೆ ಮನೆ ಭೇಟಿಯ ಸಂದರ್ಭದಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 1,947 ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ 297 ಶಾಶ್ವತ ವಲಸೆ ಹಾಗೂ 1,495 ಮರಣ ಹೊಂದಿದ ಪ್ರಕರಣಗಳು, 143 ದ್ವಿಪ್ರತಿಗಳು ಸೇರಿವೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ. ಜಿಲ್ಲೆಯ ಸುಮಾರು 13,35,000 ಮತದಾರರ ಪೈಕಿ ಈಗಾಗಲೇ 12,99,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 3,35,000 ಮತದಾರರ ಗಣಕೀಕರಣವನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಪಾದಚಾರಿ ಮಾರ್ಗಗಳು ಸುರಕ್ಷಿತವಾಗಿದ್ದರೆ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ವಿಶೇಷಚೇತನರು ಆತ್ಮವಿಶ್ವಾಸದಿಂದ ಸಂಚರಿಸಬಹುದು. ನಗರದ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಅಗಲೀಕರಣವಲ್ಲ, ಅಡೆತಡೆ ಇಲ್ಲದ ಪಾದಚಾರಿ ಮಾರ್ಗಗಳನ್ನು ಒದಗಿಸುವುದು ಅಷ್ಟೇ ಮುಖ್ಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ಮತ್ತಷ್ಟು ಸಕ್ರಿಯವಾಗಿಸಲು ಯೋಜನೆಗಳನ್ನು ರೂಪಿಸಲಾಗುತ್ತಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿರುವ ಆನಿಬೆಸೆಂಟ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರವನ್ನು ಅಂತಾರಾಷ್ಟೀಯ ಮಟ್ಟದ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಪುನರ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ತಿಳಿಸಿದ್ದಾರೆ. ಆನಿಬೆಸೆಂಟ್ ಪಾರ್ಕ್ನಲ್ಲಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರದಲ್ಲಿ ಕಟ್ಟಡಗಳ ಉನ್ನತೀಕರಣಕ್ಕೆ ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು ಅವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಮಕ್ಕಳು ಪರಿಸರದ ಬಗ್ಗೆ ತಿಳಿದುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಕರಾವಳಿ ಪ್ರದೇಶದ ಸಾಹಸ ಚಟುವಟಿಕೆಗಳ ಮಾದರಿಯ ತರಬೇತಿಯನ್ನು ಕೂಡ ಇಲ್ಲಿ ಪರಿಚಯಿಸುವ ಉದ್ದೇಶವಿದೆ ಎಂದು ಸಿಂಧ್ಯಾ ತಿಳಿಸಿದರು. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಾಳೆ ರಾಷ್ಟೀಯ ಲೋಕ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರೂ ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದರ ದೇವೇಂದ್ರಪ್ಪ ಎನ್ ಕೋರಿದ್ದಾರೆ. ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ್ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ ಎಂದು ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
1: ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕದಾಲತ್ಗಳನ್ನು ಹಮ್ಮಿಕೊಳ್ತೇವೆ. ಇದು 2ನೇ ರಾಷ್ಟ್ರೀಯ ಲೋಕದಾಲತ್ 11/7/2026 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲ ಸಭೆಗಳನ್ನು ನಡೆಸಿ ಯಾವ ರೀತಿ ಹೆಚ್ಚಿನ ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯ ಫಲವಾಗಿ 8,262 ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ಗುರುತು ಮಾಡಿದ್ದೀವಿ. ಆ ಪೈಕಿ ಆಲ್ಮೋಸ್ಟ್ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್. ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ರಾಷ್ಟೀಯ ಲೋಕ್ ಅದಾಲತ್ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ನೀಡಲಾಗಿದೆ. ಪ್ರಕರಣಗಳನ್ನು ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಾಗ

0: ಹಣದ ಉಳಿತಾಯವಾಗುತ್ತದೆ ಹಾಗೂ ಸಂಬಂಧಗಳು ಕೆಡುವುದಿಲ್ಲ, ಜೊತೆಗೆ ನೆಮ್ಮದಿ ಕಾಣಬಹುದು ಎಂದು ಅವರು ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ DJ Parameshwar ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣ

ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯೊಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರು 75ಕ್ಕೂ ಹೆಚ್ಚು ಕಾದಂಬರಿ ಧಾರಾವಾಹಿಗಳನ್ನು ಬರೆದಿದ್ದಾರೆ. ಅವರ ಕೆಲವು ಸಾಹಿತ್ಯ ಕೃತಿಗಳು ಟಿವಿ ಧಾರಾವಾಹಿಗಳಾಗಿ ಹಾಗೂ ಚಲನಚಿತ್ರಗಳಾಗಿ ಮೂಡಿಬಂದಿವೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಗೌರವಗಳಿಗೆ ಭಾಜನರಾಗಿದ್ದರು. ಕೇಂದ್ರ ಸರ್ಕಾರದಿಂದ ವಿಬಿ ಜಿರಾಮ್ಜಿ ಯೋಜನೆ ಕುರಿತು ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ 40 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 108 ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಬಿಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ರಾಣೇಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯೋಜನೆಯಡಿ ಒಂದು ಕುಟುಂಬಕ್ಕೆ ಕನಿಷ್ಠ 125 ದಿನಗಳ ಕೂಲಿ ಕೆಲಸಗಳನ್ನು ನಿಗದಿಗೊಳಿಸಲಾಗಿದೆ. ಯೋಜನೆ ಪಾರದರ್ಶಕ ಅನುಷ್ಠಾನ ಉದ್ದೇಶದಿಂದ ತಾಲೂಕಿನಲ್ಲಿ ಈಗಾಗಲೇ ಸಕ್ರಿಯ ಉದ್ಯೋಗ ಚೀಟಿ ಹೊಂದಿದ 32,701 ಫಲಾನುಭವಿಗಳ ಇ ಕೆವೈಸಿಯನ್ನು 98% ಮಾಡಲಾಗಿದೆ ಎಂದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರಿಯುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಸಂಗ್ರಹಣೆಯಲ್ಲಿ ಏರಿಕೆಯಾಗುತ್ತಿದೆ. ಇಂದು ಒಳಹರಿವಿನ ಪ್ರಮಾಣ 12,312 ಇದ್ದು ಗರಿಷ್ಠ 124.80 ಅಡಿ ವಿಸ್ತೀರ್ಣ ಹೊಂದಿರುವ ಜಲಾಶಯದಲ್ಲಿ ಪ್ರಸ್ತುತ 87.50 ಅಡಿ ನೀರಿದೆ. ಸೌಹಾರ್ದ ಕಾಯ್ದೆಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಹಾಗೂ ಹಣಕಾಸಿನ ದುರುಪಯೋಗ ಕಂಡುಬಂದಲ್ಲಿ ಕಾನೂನಿನಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಯುಕ್ತ ಸಹಕಾರಿ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿದ್ದ ಸಂಪರ್ಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಡಿದ್ದು ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಗತಿಯಲ್ಲಿ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಸಮಯ 2:40
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಬಹಳಷ್ಟು ಚರ್ಚೆ ಮಾಡಿ ಸಾವಧಾನದಿಂದ ಆಲೋಚನೆ ಮಾಡಿ 1906 ಬ್ರಹ್ಮಚಾರ್ಯ ವೃತವನ್ನು ಕೈಕೊಂಡರು. ಅಲ್ಲಿವರೆಗೆ ಹೆಂಡತಿ ಜೊತೆಗೆ ವಿಚಾರ ಮಾತಾಡಲಿಲ್ಲ. ವೃತ ಹಿಡಿಯುವಾಗ ಮಾತ್ರ ಆಕೆ ಸಲಹೆಯನ್ನು ಕೇಳಿದ್ರಂತೆ. ಅವ್ರದ್ದೇನೂ ಆಕ್ಷೇಪಣೆ ಇರಲಿಲ್ಲ. ಆದರೆ ಕೊನೆ ನಿರ್ಣಯ ತಗೊಳ್ಳೋದಕ್ಕೆ ಇವರಿಗೆ ಬಹಳ ಕಷ್ಟ ಆಯಿತು. ಇವರಲ್ಲಿ ಶಕ್ತಿ ಇರಲಿಲ್ಲ. ವಿಕಾರಗಳನ್ನು ಇಟ್ಕೊಳ್ಳೋದು ಹೇಗೆ? ಹೆಂಡತಿ ಜೊತೆಗೆ ಸಹ ವಿಕಾರದಿಂದ ಅಲಿಪ್ತನಾಗಿರೋದು ಒಂದು ವಿಚಿತ್ರ ಅನ್ನಿಸ್ತು. ಆದರೆ ಈಶ್ವರನ ಮೇಲೆ ಭಾರ ಹಾಕಿ ವೃತ ಕೈಕೊಂಡೆ. ಆ ವೃತ ಕೈಕೊಂಡು 20 ನಂತರ ಕೂಡ ಗಾಂಧೀಜಿ ಹೇಳ್ತಾರೆ, ನನಗೆ ಆಶ್ಚರ್ಯನೂ ಆಗ್ತದೆ, ಆನಂದನೂ ಆಗ್ತದೆ. ಹೆಚ್ಚು ಕಡಿಮೆ ಈ ಪ್ರಯತ್ನ 1901 ಆದರೂ ಕೂಡ, ಆದರೆ 1906 ನಂತರ ನನಗೆ ದೊರೆತಂಥ ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಚರ್ಯದ ಮಹಿಮೆ ದಿನ ದಿನಕ್ಕೆ ಸ್ಪಷ್ಟವಾಗ್ತಾ ಬಂತು. ವೃತ ಇವರು ಹಿಡಿದಿದ್ದು ಫೀನಿಕ್ಸ್ನಲ್ಲಿದ್ದಾಗ. ರೋಗಿಗಳ ಶುಶ್ರೂಷೆ ಕಾರ್ಯದಿಂದ ಬಿಡುಗಡೆ ಆದ ಕೂಡಲೇ ಇವರು ಫೀನಿಕ್ಸಿಗೆ ಹೋದರು. ಅಲ್ಲಿಂದ ಜಾನ್ಸ್ಬರ್ಗಿಗೆ ಬರಬೇಕಾಯಿತು. ಹಿಂದೂರಿಗೆ ಬಂದು 1 ಸತ್ಯಾಗ್ರಹ ಸಂಗ್ರಾಮದ ಅಂಕುರಾರ್ಪಣೆ ಆಯಿತು. ಗೊತ್ತಿಲ್ಲದಂತೇನೋ ಎಂಬಂತೆ ಬ್ರಹ್ಮಚಾರ್ಯವಿತ ಅದಕ್ಕೆ ಸಿದ್ಧಪಡಿಸ್ತಾ ಇತ್ತು. ಇವರು ಜೋಹಾನ್ಸ್ಬರ್ಗಲ್ಲಿ ಮನೆ ಹೆಚ್ಚು ವೆಚ್ಚ ಎಲ್ಲ ತಗ್ಗಿಸ್ಬಿಟ್ಟು ಬ್ರಹ್ಮಚಾರ್ಯ ವೃತ ಪಾಲನೆಗೆ ಅನ್ನೋ ಹಾಗೆ ಫೀನಿಕ್ಸಿಗೆ ಹೋದಂಗಾಗಿತ್ತು. ಅವ್ರು ಹೇಳ್ತಾರೆ, ಬ್ರಹ್ಮಚಾರ್ಯ ವೃತವನ್ನು ಸರಿಯಾಗಿ ಪಾಲಿಸೋದು ಅಂದರೆ ಬ್ರಹ್ಮದರ್ಶನ ಅಂತ. ಇದು ನನಗೆ ಶಾಸ್ತ್ರಾಭ್ಯಾಸದಿಂದ ಉಂಟಾಗಲಿಲ್ಲ, ಅನುಭವದಿಂದ ಸಿದ್ಧಿಯಾಯಿತು ಅಂತ ಹೇಳ್ತಾರೆ. ಈ ವಿಷಯದ ಬಗ್ಗೆ ಶಾಸ್ತ್ರಗ್ರಂಥಗಳನ್ನು ಆಮೇಲೆ ಓದಿದರು. ಈ ವೃತಾನುಷ್ಠಾನದಲ್ಲಿ ಒಂದೊಂದು ದಿನ ಬ್ರಹ್ಮಚರ್ಯದ ದೇಹದ ಮನಸ್ಸಿನ ಮತ್ತು ಆತ್ಮದ ರಕ್ಷಣೆ ಇದೆ ಅಂತನ್ನುವಂಥ ಜ್ಞಾನದ ಸಮೀಪಕ್ಕೆ ಅವ್ರನ್ನ ಕರ್ಕೊಂಡು ಹೋದಂಗೆ ಅನ್ನಿಸ್ತು. ಈಗ ಅವರಿಗೆ ಬ್ರಹ್ಮಚರ್ಯ ಘೋರವಾದ ತಪಸ್ಸೆ ಆಗಲಿಲ್ಲ, ಅದರ ಬದಲು ಅತ್ಯಂತ ಶಾಂತಿಮಯವಾದಂಥ ಆನಂದದಾಯಕವಾದಂಥ ಒಂದು ಪ್ರಯೋಗ ಆಯಿತು. ಪ್ರತಿದಿನ ಅದರ ಹೊಸ ಸೊಬಗು ಕಾಣಿಸ್ತಾ ಇತ್ತು. ಹೀಗೆ ದಿನ ದಿನ ಆನಂದದಾಯಕ ಆಗ್ತಾ ಇದ್ದರೂ ಅದು ಆಚರಣೆ ತುಂಬ ಸುಲಭ ಆಗಿತ್ತು ಅಂತ ಯಾರೂ ಭಾವಿಸಬಾರ್ದು. ಗಾಂಧೀಜಿಗಾಗ 56 ಆಗಿದ್ದರೂ ಕೂಡ ಅದು ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಅದು ಕತ್ತಿ ಅಲಿಗಿನ ಮೇಲೆ ನಡೆಯುವಂತೆ ಎಂಬುದು ದಿನ ದಿನಕ್ಕೆ ಅವರ ಅನುಭವಕ್ಕೆ ಬರ್ತಾ ಇತ್ತು. ನಿರಂತರವಾದ ಜಾಗರೂಕತೆ ಬಹಳ ಮುಖ್ಯ ಅಂತನಿಸ್ತು. ಇನ್ನೊಂದು ವಿಷಯ ಅವ್ರಿಗೆ ಅರ್ಥ ಆದದ್ದು, ಬ್ರಹ್ಮಚಾರ್ಯ ವೃತವನ್ನು ಪಾಲಿಸೋರಿಗೆ ನಾಲಿಗೆ ಮೇಲೆ ಹತೋಟಿ ಇರಬೇಕು. ನಾಲಿಗೆ ರುಚಿ ಮೇಲೆ ಪೂರ್ಣ ಹತೋಟಿ ಇಡೋದರಿಂದ ಬ್ರಹ್ಮಚಾರ್ಯ ವೃತಾನುಷ್ಠಾನ ಸುಲಭ ಆಗ್ತದೆ ಅಂತ ಗೊತ್ತಾಯಿತು. 6-7 ಅನುಭವದಿಂದ ಅವ್ರಿಗೆ ಅನಿಸಿದ್ದೇನು ಅಂದರೆ, ಬ್ರಹ್ಮಚಾರಿಗೆ ಉತ್ತಮವಾದ ಆಹಾರ ಅಂದರೆ ಹೊಸ ಮಾಗಿದ ಹಣ್ಣುಗಳು ಮತ್ತು ನೆಲಗಡಲೆ ಮತ್ತು ಉಳಿದ ಬೀಜಗಳು ಅಂತ ಗೊತ್ತಾಯಿತು. ಈ ಬಗೆಯ ಆಹಾರವನ್ನು ತಿಂತಾ ಇದ್ದಾಗ ಇವರಿಗೆ ವಿಕಾರ ಭಾವನೆಗಳು ಕಮ್ಮಿ ಆಗ್ತಾ ಇತ್ತು. ಬ್ರಹ್ಮಚರ್ಯ ವೃತ ಮಾಡೋ ಕಷ್ಟನೇ ಆಗಲಿಲ್ಲ. ಹಾಲು ಕುಡಿಯೋಕೆ ಶುರು ಮಾಡಿದ ಮೇಲೆ ಬ್ರಹ್ಮಚರ್ಯ ಪಾಲನೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಹಾಲಿನಂತೆ ಇರುವಂಥ ಪುಷ್ಟಿಕರವಾದ ಮತ್ತು ಸುಲಭವಾಗಿ ಜೀರ್ಣವಾದಂಥ ಆಹಾರ ಇನ್ಯಾವುದೂ ಇಲ್ಲ. ಅದಕ್ಕೆ ವೈದ್ಯರು ಡಾಕ್ಟರು ಅದನ್ನು ಹೇಳ್ತಾರೆ. ಆದರೆ ಹಾಲು ಸ್ವಲ್ಪ ಮಟ್ಟಿಗೆ ಇಂದ್ರಿಯ ವಿಕಾರಕ್ಕೆ ಉತ್ಪಾದನೆ ಮಾಡ್ತದೆ ಅಂತ ಗೊತ್ತಿದ್ರು ಕೂಡ ನಾವು ಬೇರೆದವ್ರು ಬಿಡು ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಪಾಲನೆಯಲ್ಲಿ ಆಹಾರದಲ್ಲಿ ಸಂಯಮ ಹೇಗೆ ಅವಶ್ಯನೋ ಹಾಗೆ ಉಪವಾಸ ಕೂಡ ಅವಶ್ಯ. ಇಂದ್ರಿಯಗಳು ಅತ್ಯಂತ ಬಲಿಷ್ಠವಾದವು. ಅವನು ಅದಿಮಿಡದ ಹೊರತು ಅಂಕೆಯಲ್ಲಿ ಇಡೋಕ್ಕೆ ಸಾಧ್ಯ ಇಲ್ಲ. ಆಹಾರ ಇಲ್ಲದೆ ಹೋದಾಗ ಇಂದ್ರಿಯಗಳು ಬಲಹೀನ ಆಗ್ತವೆ ಅಂತ ಗೊತ್ತಿದೆ. ಯಾಂತ್ರಿಕ ಉಪವಾಸ ಮಾಡೋದ್ರಿಂದ ಅರ್ಥ ಇಲ್ಲ. ಉಪವಾಸ ಮಾಡುತ್ತಿರುವ ದೇಹದೊದಿಗೆ ಮನಸ್ಸು ಸಹಕರಿಸಬೇಕು. ಅಂದರೆ ದೇಹಕ್ಕೆ ದೊರಕದ ವಸ್ತುವಿಗೆ ಮನಸ್ಸಿನಲ್ಲೂ ಅರುಚಿ ಉಂಟಾಗಬೇಕು. ಮನಸ್ಸಲ್ಲಿ ತಿನ್ನಬೇಕು ಅಂತಿರ್ತದೆ, ಹಾಗೆ ತಿಂದೆ ಕೂಡೋದು ಉಪವಾಸ ಆಗೋಲ್ಲ. ಬ್ರಹ್ಮಚರ್ಯ ಪಾಲನೆಗೆ ಉಪವಾಸ ಮಾಡೋದು ಅನಿವಾರ್ಯ ನಿಯಮ ಅಂತ ಹೇಳ್ಬೋದು. ಬ್ರಹ್ಮಚರ್ಯ ಪಾಲನೆಯಲ್ಲಿ ಅನೇಕ ಸಾಧಕರು ವಿಫಲರಾಗ್ತಾರೆ. ಇದಕ್ಕೆ ಕಾರಣ, ಅವು ತಮ್ಮ ಇಂದ್ರಿಯಗಳ ವಿಷಯದಲ್ಲಿ ಬ್ರಹ್ಮಚಾರಿಗಳು ಅಲ್ಲದವರು ನಡೆಯುವಂತೆ ನಡ್ಕೊಳ್ತಾರೆ. ಅವರ ಪ್ರಯತ್ನ ಹೇಗಿದೆ ಅಂದರೆ, ಬೇಸಿಗೆಯಲ್ಲಿ ಕೊರೆಯೋ ಚಳಿಯನ್ನು ಅನುಭವಿಸಬೇಕು ಅನ್ನುವಂತೆ ವ್ಯರ್ಥ ಆಗ್ತದೆ. ಈ ದೇಹ ಅನ್ನೋದು ಒಂದು ಪರಮಾತ್ಮನ ದೇವಾಲಯ. ಬ್ರಹ್ಮಚರ್ಯ ಅಂದರೆ ಕಾಯ ವಾಚ ಮನಸ ಪೂರ್ಣ ಇಂದ್ರಿಯ ನಿಗ್ರಹ. ಈ ಸಂಯಮಗಳ ಅವಶ್ಯಕತೆ ದಿನ ದಿನ ಹೋದಾಗ ಅವ್ರು ಹೆಚ್ಚು ಅರ್ಥ ಆಗ್ತಾ ಹೋಯ್ತಂತೆ. ಅವ್ರು ಹೇಳ್ತಾರೆ, ಇದು ಕಷ್ಟದ ಕೆಲಸ. ಕಷ್ಟದ ಕೆಲಸ ಅಂತ ಮಾತ್ರಕ್ಕೆ ಅಸಾಧ್ಯ ಅಂತ ಯಾರೂ ಭಾವಿಸಬಾರ್ದು. ಬ್ರಹ್ಮಚರ್ಯ ಅನ್ನುವಂಥದ್ದು ಅತ್ಯುಚ್ಚ ಧ್ಯೇಯ. ಅದನ್ನು ಸಾಧಿಸೋದಕ್ಕೆ ಅತ್ಯುಚ್ಚ ಪ್ರಯತ್ನ ಕೂಡ ಅವಶ್ಯಕ ಅನ್ನೋದು ಬಹಳ ಮುಖ್ಯ. ಅದಂತ ಅವ್ರು ಹೇಳ್ತಾರೆ, ಇಂಥ ಬ್ರಹ್ಮಚರ್ಯವನ್ನು ಬರೀ ಮನುಷ್ಯ ಪ್ರಯತ್ನದಿಂದ ಸಾಧಿಸೋದು ಅಸಾಧ್ಯ. ಅಲ್ಲಿವರೆಗೆ ನಾನು ಫಲಗಳ ಆಹಾರದಿಂದ ಮನೋವಿಕಾರಗಳನ್ನು ಜಯಿಸಬೇಕು ಅಂತ ಭ್ರಾಂತಿಯಲ್ಲಿದ್ದೆ ಅಂತ ಹೇಳ್ತಾರೆ. ನಾನು ಮಾಡಬೇಕಾದ ಮತ್ತೇನಿಲ್ಲ ಅಂತ. ಅವ್ರ ಕೊನೆಗೆ ಅರ್ಥ ಆದದ್ದೇನು ಅಂದರೆ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆತ್ಮಾರ್ಥಿಯ ಅಂತಿಮ ಸಾಧನ ಭಗವಂತ ಮತ್ತು ಅವನ ಅನುಗ್ರಹ. ಅವನ ಅನುಗ್ರಹ ಇದ್ದಾಗ ಮಾತ್ರ ನಾನು ಮಾಡಿದಂಥ ವೃತ ಸಾರ್ಥಕ ಆಗ್ತದೆ. ಅನುಗ್ರಹ ಇಲ್ಲದೆ ಹೋದರೆ ಯಾವುದೂ ಸಾರ್ಥಕ ಆಗೋದಿಲ್ಲ ಅನ್ನೋ ವಿಚಾರವನ್ನು ಕಂಡುಕೊಂಡೆ ಅಂತ ಗಾಂಧಿ ಹೇಳ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಒಂಥರ ಭೋಗ ಜೀವನ, ಅಲಂಕಾರ ಬಟ್ಟೆ

ಭರ್ಜರಿ ಇರಬೇಕು. ಆದರೆ ಬಹುಕಾಲ ನಡೆಯಲಿಲ್ಲ ಅದು ಅಂತ ಹೇಳ್ತಾರೆ. ಇವರು ಎಚ್ಚರಿಕೆಯಿಂದ ಮನೆಯನ್ನು ಸಾಮಾನುಗಳಿಂದ ಸಜ್ಜೆ ಮಾಡಿದರೂ ಅದರ ಬಗ್ಗೆ ಮೋಹ ಇರಲಿಲ್ಲ. ಆ ಜೀವನ ಪ್ರಾರಂಭ ಮಾಡಿದ ತಕ್ಷಣ ಮನಸ್ಸಲ್ಲಿ ಬಂತು ಇನ್ನು ಜೀವನ ಸರಳ ಮಾಡ್ಕೋಬೇಕು ಅಂತ. ಆಗ ತಕ್ಷಣ ಖರ್ಚು ವರ್ಚುಗಳನ್ನು ಕಮ್ಮಿ ಮಾಡೋಕ್ಕೆ ಶುರು ಮಾಡಿದರು. ಈ ಅಗಸನಿಗೆ ತಿಂಗಳು ತಿಂಗಳು ಕೊಡಬೇಕಾದಂಥ ಹಣ ಹೆಚ್ಚಾಗ್ತಾಯಿತ್ತು. ಅವನು ಕಾಲಕ್ಕೆ ಸರಿಯಾಗಿ ಬಟ್ಟೆಗಳನ್ನು ಮಡಿ ಮಾಡಿ ತಂದು ಕೊಡ್ತಿರಲಿಲ್ಲ. ಹೀಗಾಗಿ 2-3 ಡಜನ್ ಶರ್ಟ್ ಕಾಲರ್ಗಳು ಇದ್ದರೂ ಸಾಕಾಗ್ತಿರಲಿಲ್ಲ. ಪ್ರತಿದಿನವೂ ಮಡಿ ಮಾಡಿದ ಕಾಲರ್ ಹಾಕ್ಕೋಬೇಕಾಗ್ತಿತ್ತು. ಮತ್ತು ಶರ್ಟ್ಗಳನ್ನು ನಿತ್ಯ ಬದಲಾಯಿಸದೆ ಹೋದರೂ ಕೂಡ ದಿನ ಬಿಟ್ಟು ದಿನ ಬದಲಾಯಿಸಬೇಕಾಗ್ತಿತ್ತು. ಖರ್ಚು ಜಾಸ್ತಿ ಆಗ್ತಾಯಿತ್ತು. ಇದು ಅನಾವಶ್ಯಕ ಅಂತ ತೋರಿಸ್ತು ಗಾಂಧಿಗೆ. ಈ ಹಣವನ್ನು ಉಳಿಸಬೇಕು ಅಂತ ತಾವೇ ಒಗೆಯೋ ಉಪಕರಣಗಳನ್ನು ಕೊಂಡ್ಕೊಂಡ್ರಂತೆ. ಬಟ್ಟೆಗಳನ್ನು ಮಡಿ ಮಾಡೋ ವಿಷಯವಾಗ ಒಂದು ಪುಸ್ತಕ ತೊಗೊಂಡು ಓದಿದರು. ಅಧ್ಯಯನ ಮಾಡಿ ಹೆಂಡತಿಗೂ ಹೇಳಿಕೊಟ್ರು. ಅದರಿಂದ ಕೆಲಸನ ಹೆಚ್ಚಾಯಿತು. ಆದರೆ ಈ ಹೊಸ ಕೆಲಸದಿಂದ ಮನಸ್ಸಿಗೆ ಆನಂದ ಆಗ್ತಿತ್ತಂತೆ. ಅವರೇ ಮೊದಲೇ ಸಲ ಮಡಿ ಮಾಡಿದ ಕಾಲರನ್ನು ಎಂದೂ ಮರೆಯೋಕೆ ಸಾಧ್ಯ ಇಲ್ಲ. ಅದನ್ನು ಏನು ಮಾಡಿದರು ಅಂದರೆ ಬೇಕಾದಕ್ಕಿಂತ ಹೆಚ್ಚು ಗಂಜಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇಸ್ತ್ರಿ ಪೆಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಇರಲಿಲ್ಲ. ಕಾಲರ್ ಎಲ್ಲಿ ಸುಟ್ಟು ಹೋಗ್ತದೋ ಅಂತ ಇಸ್ತ್ರಿ ಪೆಟ್ಟಿಗೆಯನ್ನು ಬಿಸಿ ಕಮ್ಮಿ ಮಾಡಿದರು. ಮತ್ತು ಜಾಸ್ತಿ ಊರಿ ಊರಿ ಇಸ್ತ್ರಿ ಮಾಡಲಿಲ್ಲ. ಇದ್ರ ಫಲವಾಗಿ ಏನಾಯಿತು ಅಂದರೆ ಕಾಲರ್ ತಕ್ಕ ಮಟ್ಟಿಗೆ ಬಿರುಸಾದರೂ ಕೂಡ ಅದ್ರ ಮೇಲಿನ ಹಿಟ್ಟು ಉದುರುತ್ತಾ ಇತ್ತಂತೆ. ಅದೇ ಕಾಲರ್ನ ಹಾಕ್ಕೊಂಡು ಕೋರ್ಟಿಗೆ ಹೋದರು. ಈ ಥರ ಬ್ಯಾರಿಸ್ಟರ್ಸ್ ಎಲ್ಲ ಅಪಹಾಸ್ಯ ಮಾಡಿದ್ರಂತೆ ಇವ್ರನ್ನ. ಇವ್ರಿಗೇನು ಬೇಜಾರಾಗ್ತಿರ್ಲಿಲ್ಲ. ಇವ್ರು ಹೇಳ್ಕೊಂಡ್ರಂತೆ, ನನ್ನ ಬಟ್ಟೆಗಳನ್ನು ನಾನೇ ಮಡಿ ಮಾಡ್ಕೊಳ್ತೇನೆ, ಇದು ಮೊದಲೇ ಸಲ ಪ್ರಯೋಗ ಮಾಡಿರೋದು, ಗಂಜಿ ಹೆಚ್ಚಾ ಹಿಟ್ಟು ಉದುರ್ತಾ ಇದೆ, ನನಗೇನು ತೊಂದರೆ ಇಲ್ಲ, ನಿಮಗೆ ವಿನೋದಕ್ಕೆ ಅವಕಾಶ ಆಯ್ತಲ್ಲ, ಅದು ಒಂದು ಲಾಭನೇ ಅಲ್ವಾ ಅಂದರು. ಅಲ್ಲ, ಇಲ್ಲಿ ಅಗಸ್ರಿಗಿಲ್ಲದೆ ಬರಗಾಲ ಬಂತ, ಅಗಸ್ರಿ ಇಲ್ವಾ ಇಲ್ಲಿ ಅಂತ. ಇವ್ರು ಹೇಳಿದ್ರು ಅಗಸ್ರವ್ ಇದ್ದಾನೆ, ಆದರೆ ಕೊಡೋ ಹಣ ಜಾಸ್ತಿ ಆಗ್ತಾಯಿದೆ. ಒಂದು ಕಾಲರ್ನ ಮಡಿ ಮಾಡೋ ಕೂಲಿ ಆ ಕಾಲರ್ ಬೆಲೆಯಷ್ಟೇ ಆಗ್ತಾಯಿದೆ. ಜೊತೆಗೆ ಅವನ ಮೇಲೆ ಅವಲಂಬನೆ ಮಾಡಬೇಕಲ್ವ ನಾವು, ಆದರೆ ನನ್ನ ವಸ್ತುಗಳನ್ನು ನಾನೇ ಮಡಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ಅಂದ್ರಂತೆ. ಇವ್ರ ಮಿತ್ರರಿಗೆ ಇವ್ರ ಸ್ವಾವಲಂಬನ ಸುಖ ಅರ್ಥ ಆಗಲಿಲ್ಲ. ಆದರೆ ಸ್ವಲ್ಪ ಕಾಲದೊಳಗೆ ಇವ್ರ ಬಟ್ಟೆಗಳಿಗೆ ಅದ್ಭುತವಾದ ನಿಪುಣನಾದ ಅಗಸ ಇವರೇ ಆಗ್ಬಿಟ್ರು. ಇವ್ರು ಮಡಿ ಮಾಡ್ತಿದ್ದುದು ಅಗಸರ್ ಮಡಿ ಯಾವ ವಿಧದಲ್ಲೂ ಕಡಿಮೆ ಆಗಲಿಲ್ಲ. ಇವ್ರ ಕಾಲರ್ಗಳು ಬೇರೆದವ್ರು ಧರಿಸ್ತಾ ಇದ್ದಿರಲ್ಲ, ಆ ಕಾಲರ್ಗಳಿಗಿಂತ ಗಟ್ಟಿಯಾಗಿ ಹೊಳಪಿನಲ್ಲಿ ಚೆನ್ನಾಗಿತ್ತಂತೆ. ಗೋಖಲೆ ಅವರು ದಕ್ಷಿಣ ಆಫ್ರಿಕಾಗೆ ಬಂದಾಗ ಅವ್ರ ಹಸ್ತ್ರ ಮಹಾದೇವ್ ಗೋವಿಂದ್ ನನಡೆಯವರು ನೆನಪಾಗಿ ಕೊಟ್ಟಂಥ ಒಂದು ಅಂಗವಸ್ತ್ರ ಆಯಿತು. ಆ ನೆನಪಿನ ಗುರುತನ್ನು ಗೋಖಲೆಯವರು ಬಹಳ ಜೋಪಾನವಾಗಿ ಇಟ್ಕೊಳ್ತಾ ಇದ್ರಂತೆ. ವಿಶೇಷ ಸಂದರ್ಭದಲ್ಲಿ ಧರಿಸ್ತಾ ಇದ್ರು. ಜೋಹಾನ್ಸ್ಬರ್ಗ್ ಭಾರತೀಯರು ಅವರೊಂದು ಔತಣಕೂಟ ಕೊಟ್ಟಿದ್ರು, ವಿಶೇಷ ಸಮಾರಂಭ. ಅಂಗವಸ್ತ್ರ ಇಸ್ತ್ರಿ ಮಾಡಬೇಕಾಗಿತ್ತು. ಅದನ್ನು ಅಗಸ್ತ್ನೊಳಗೆ ಕಳಿಸಿ ಸಕಾಲದಲ್ಲಿ ತರಿಸೋದಕ್ಕೆ ಸಮಯ ಇರಲಿಲ್ಲ. ಗಾಂಧೀಜಿ ನಾನೇ ಮಾಡಿಕೊಡ್ತೇನೆ ಅಂತ ಗೋಖಲೆಯವ್ರಿಗೆ ಅಂದ್ರಂತೆ. ಗೋಖಲೆ ಹೇಳಿದರು, ನೋಡಪ್ಪ, ವಕೀಲಿ ವೃತ್ತಿಯಲ್ಲಿ ನೀವು ಗಟ್ಟಿಗರು ಅಂತ ನಂಬಲ್ಲೇ ನಾನು, ಆದರೆ ನಿಮ್ಮನ್ನು ಅಗಸ್ತನಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೆಡಿಸ್ಬಿಟ್ರೆ ಈ ಅಂಗವಸ್ತ್ರ ಎಷ್ಟು ಬೆಲೆ ಆದದ್ದು ನಿಮ್ಗೆ ಗೊತ್ತಲ್ಲ ಅಂತ ಹೇಳಿದರು. ಆ ವಸ್ತ್ರ ಹೇಗೆ ಬಂತು ಕಥೆಯನ್ನು ಗೋಖಲೆಯವರು ತುಂಬ ಸಲುಲಾಸ್ತಿಯಿಂದ ಹೇಳಿದ್ರಂತೆ. ಆದರೂ ಇವರು, ಹೌದು, ನೀವು ಚಿಂತೆ ಮಾಡಬೇಡಿ, ಅದನ್ನು ಚೆನ್ನಾಗಿ ಮಾಡ್ತೇನೆ, ಅದು ಹಾಳು ಮಾಡೋದಿಲ್ಲ ಅಂತ ಹೇಳಿ ಅವರು ಅನುಮತಿ ತಗೊಂಡು ಇಸ್ತ್ರಿ ಮಾಡಿಕೊಟ್ಟು ಅವ್ರ ಮೆಚ್ಚುಗೆ ಪಡ್ಕೊಂಡ್ರಂತೆ. ಅದಕ್ಕೆ ಹೇಳ್ತಾರೆ, ಗೋಖಲೆಯವ್ರ ಮೆಚ್ಚುಗೆ ಸಿಕ್ಕ ಮೇಲೆ ಜಗತ್ತೆಲ್ಲ ಮೆಚ್ಚುಗೆ ಕೊಡದೆ ಹೋದರೂ ನನಗೇನು ದುಃಖ ಇರಲಿಲ್ಲ ನನಗೆ ಅಂತ. ಈ ಅಗಸ್ರವನ ಮೇಲೆ ಅವಲಂಬನೆ ತಪ್ಪಿಸ್ಕೊಂಡಂಗೆ ಇವರು ಕ್ಷೌರಿಕನ ಕೈಯಿಂದನೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಇಂಗ್ಲೆಂಡಿಗೆ ಹೋಗೋರೆಲ್ಲ ಮುಖ ಕ್ಷೌರ ಮಾಡೋದು ಕಲ್ಕೋತಾರೆ. ಅದು ಸ್ವಂತವಾಗಿ ತಲೆ ಕೂದಲು ಕತ್ತರಿಸ್ಕೊಳ್ಳೋದನ್ನು ಕಲಿತವ್ರು ಯಾರಾದರೂ ತಿಳಿದು. ಅದಕ್ಕೆ ಅವ್ರೇನು ಮಾಡಿದ್ರು, ತಾವೇ ಕಲ್ಕೋಬೇಕಾಗಿತ್ತಲ್ಲ. ಪ್ರಿಟೋರಿಯಾದಲ್ಲಿ ಒಂದು ಬಾರಿ ಇಂಗ್ಲೀಷ್ ಶೌರ್ಯಕನ ಅಂಗಡಿಗೆ ಹೋದರು. ಅವನು ಇವ್ರು ಕೂದಲ ಕತ್ತರಿಸೋಕೆ ಒಪ್ಪಲಿಲ್ಲ, ನೀ ಕಪ್ಪ ಮನುಷ್ಯ, ನಾನೇನು ಕೂದಲ ಕತ್ತರಿಸಿದೆ ಅಂತ. ಅವನು ತೋರಿಸಿದಂಥ ತಿರಸ್ಕಾರ ಬಹಳ ಕೆಟ್ಟ ಅನ್ನಿಸ್ತು, ದುಃಖ ಆಯಿತು. ತಕ್ಷಣ ಅಂಗಡಿಗೆ ಹೋಗಿ ಒಂದು ಕತ್ತರಿ ಕೊಂಡ್ಕೊಂಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಕೂದಲ ಸ್ವಲ್ಪ ಕತ್ತರಿಸ್ತಾ ಹೋದರು. ಆದರೆ ಹಿಂಭಾಗದಲ್ಲೆಲ್ಲ ಕೆಟ್ಟೋಯ್ತು. ಕೋರ್ಟಿನ ಮಿತ್ರರೆಲ್ಲ ತಮಾಷೆ ಮಾಡಿ ನಕ್ಕರಂತೆ, ಇವ್ರು ನೋಡಿ ನೋಡಿ ಗಾಂಧಿ, ನಿಮ್ಮ ಕೂದಲಿಗೆ ಏನಾಗಿದೆ, ಇಲಿಗಳು ತಿಂದಂತೆ ಕಾಣ್ತಾ ಇದೆಯಲ್ಲ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇಲಿ ಏನು ತಿಂದಿಲ್ಲ, ಬಿಳಿ ಕ್ಷೌರಿಕ ನನ್ನ ಕಪ್ಪು ತಲೆಗೂದಲನ್ನು ಹೇಗೆ ಮುಟ್ಟಿಯಾನು, ನಾನೇ ಕತ್ತರಿಸ್ಕೊಂಡೆ, ಎಷ್ಟು ಕೆಟ್ಟ ಹೋದರೂ ಪರವಾಗಿಲ್ಲ ಅಂತ ಉತ್ತರ ಕೊಟ್ಟೆ. ಈ ಉತ್ತರದಿಂದ ಇವ್ರ ಮಿತ್ರರಿಗೆ ಏನು ಆಶ್ಚರ್ಯ ಆಗಲಿಲ್ಲ, ಗೊತ್ತಿತ್ತಲ್ಲ ಅವ್ರ ಸ್ವಭಾವ. ನನ್ನ ಕೂದಲನ್ನು ಕತ್ತರಿಸೋದಕ್ಕೆ ನಿರಾಕರಿಸಿದ್ರಲ್ಲಿ ಕ್ಷೌರಿಕನ ತಪ್ಪೇನಿರಲಿಲ್ಲ. ಯಾಕಂದರೆ ಅವನು ಕಪ್ಪು ಜನರ ಸೇವೆ ಮಾಡಿದರೆ ಅವನು ಬಿಳಿ ಗಿರಾಕಿಗಳೆಲ್ಲ ಬಿಟ್ಟು ಹೋಗ್ತಾ ಇದ್ವಲ್ಲ. ಸ್ವಾವಲಂಬನ ಮತ್ತು ಸರಳತೆ ಯಾವ ತೀವ್ರದಲ್ಲಿ ಪ್ರಕಟಣೆ ಆಯಿತು ಅನ್ನೋದನ್ನು ಮುಂದೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದರ ಬೀಜಾರೋಹಣ ಬಹಳ ಹಿಂದೆ ಆಗಿತ್ತು, ಅದಕ್ಕೆ ಈಗ ನೀರು ಹಾಕೋ ಕಾಲ ಬಂದಿದೆ, ನನ್ನ ಜೀವನ ಹೆಚ್ಚು ಸರಳ ಆಗ್ತಾ ಬಂತು ಅಂತ ಹೇಳ್ತಾರೆ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ആകാശവാണി കാരവാര. ഗീതയൊന്തു പ്രശ്നെ നേര ഫോണിൻ കാര്യക്രമ. ಹಾಡು ಕೇಳುತ್ತಾ ಕರೆ ಮಾಡಿ ಪ್ರಶ್ನೆಗೆ ಉತ್ತರಿಸಿ.

0: ಹಲೋ ಸ್ನೇಹಿತರೆ, ನಮಸ್ಕಾರ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಗೀತಕ್ಕೊಂದು ಪ್ರಶ್ನೆ ನೇರ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಶಿವಾನಂದ್, ನನ್ನ ಜೊತೆ
1: ನಾನು ಸಾಕ್ಷಿ ಜೋಶಿ
0: ಉಪಸ್ಥಿತರಿದ್ದೇವೆ. ಎಲ್ಲ ಕೇಳುಗರು ಸ್ವಾಗತ ಹಾಗೂ ನಮಸ್ಕಾರ ತಿಳಿಸ್ಬಿಡೋಣ.
1: ಹಾಗೆ ದೂರವಾಣಿ ಸಂಖ್ಯೆಯನ್ನು ಹೇಳೋಣ ಶಿವಾನಂದ್ ಅವರ.
0: ಹೇಳಿ.
1: 2253452 STD ಕೋಡ್ ಸಂಖ್ಯೆ 08382.
0: ಮತ್ತೆ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳು, ನಿಯಮಗಳು ಶ್ರೋತೃಗಳಿಗೆ ಗೊತ್ತಿದೆ.
1: ಮೊಬೈಲ್ ಸಂಖ್ಯೆ ಬಂದಿದೆ 9408024947740.
0: ನಾವು ಚಿತ್ರಗೀತೆಯೊಂದನ್ನು ಪ್ರಸಾರ ಮಾಡ್ತೀವಿ, ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತೀವಿ. ಕೇಳುಗರು
1: ಅದಕ್ಕೆ ಉತ್ತರವನ್ನು
0: ನೀಡಬೇಕು. ಈಗ ಮೊದಲ ಗೀತೆಯನ್ನು ಪ್ರಸಾರ ಮಾಡೋಣ.

0: ಕರೆ ಬರ್ತಾ ಇದೆ
1: ನೋಡೋಣ. ಒಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ,

0: हेलो नमस्ते। हेलो
1: हेलो।
0: हेलो,
2: हेलो।
0: हाँ ಹೇಳಿ, ತಮ್ಮ ಹೆಸರು?
2: ನಮಸ್ತೆ ನಮಸ್ತೆ ದಾಕ್ಷಿ ಮೇಡಮ್, ನಮಸ್ತೆ
0: ನಮಸ್ತೆ
1: ಹಿರಣ್ಣ
0: ಅವರ?
2: ಸರ್, ಗಂಗಾವತಿ ಗಂಗಾವತಿರಣ ಕಡೆಯಿಂದ ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರಗಳು.
0: ಓಕೆ, ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ ಹಿರಣ್ಣ.
2: ಧನ್ಯವಾದ ಧನ್ಯವಾದ ಸಾಕ್ಷಿ ಮೇಡಮ್, ನಮಸ್ಕಾರ ರೀ.
1: ನಮಸ್ಕಾರ
0: ಹಿರಣ್ಣ ಅವರೇ. ಒಂದು ಮುತ್ತಿನ ಕತೆಯ ಮುತ್ತೊಂದ ತಂದೆ ಗೀತೆಯನ್ನು ಪ್ರಸಾರ ಮಾಡಿದ್ವಿ.
2: ಹಾಂ ಸರ್.
0: ಇದು ಚಿತ್ರ ನೋಡಿದಿರಲ್ಲ, ಮೀನುಗಾರರ ಬದುಕಿನ
2: ಮೀನುಗಾರರ ಒಂದು ಜೀವನ ಕುರಿತಾಗಿ.
0: ಇವತ್ತು ಜುಲೈ 10 ರಾಷ್ಟ್ರೀಯ ಮೀನು ಕೃಷಿಕರ ದಿನ ಕೂಡ. 2001 ಈ ಇದನ್ನ ಆಚರಿಸ್ತಾ ಬಂದಿದೀವಿ, ರಾಷ್ಟ್ರೀಯ ಮೀನು ಕೃಷಿಕರ ದಿನ ಅಂತೇಳಿ. ನಿಮ್ಗೆ ಪ್ರಶ್ನೆ ಹೀಗಿದೆ, ಕರ್ನಾಟಕದ ಅತ್ಯಂತ ದೊಡ್ಡ ಮೀನುಗಾರಿಕಾ ಬಂದರು ಎಲ್ಲಿದೆ?
2: ಮಂಗಳೂರು.
0: ಪರ್ಟಿಕ್ಯುಲರ್ ಹೆಸರು ಹೇಳಬೇಕು ಬಂದರಿನ ಹೆಸರು.
2: ಮಂಗಳೂರು ಬಂದರು.
0: ಅದಕ್ಕೊಂದು ಹೆಸರಿದೆ, ಹೆಸರಿದೆ ಮಂಗಳೂರು ಆದ್ರೂ ಅದಕ್ಕೆ ಈಗ 2 ಜಿಲ್ಲೆ ಆಗಿದೆ ಅದು.
2: ಮೊದಲೇ ಉಡುಪಿ ಅಂತ.
0: ಅದೇ ಹೆಸರು ಹೇಳಬೇಕು ಊರಿನ ಹೆಸರು. ಎಸ್, ರೈಟ್, ಎಕ್ಸಾಕ್ಟ್ಲಿ. ಮಲ್ಪೆ ಬಂದರು ಕೇವಲ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಏಷ್ಯಾದಲ್ಲಿಯೇ ತಂತ್ರಜ್ಞಾನದಿಂದ ವೈಜ್ಞಾನಿಕವಾಗಿ ಅತ್ಯಂತ ದೊಡ್ಡ ಮೀನುಗಾರಿಕಾ ಬಂದರಂತೆ. ವಹಿವಾಟು ಕೂಡ ಅಷ್ಟೇ. ಹಿರಣ್ಣ ಅವರೇ, 1957 ಇಂಡಸ್ಟ್ರಿ ಬ್ರೀಡಿಂಗ್ ಪ್ರೇರಿತ, ಅಂದರೆ ಇದು ಪ್ರೇರಿತ ಸಂತಾನೋತ್ಪತ್ತಿ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಆವಿಷ್ಕರಿಸಿದಂಥ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ ಜೆ ಚೌಧರಿ ಮತ್ತೆ ಕೆ ಎಚ್
1: ಅಲಿಕುನ್ನಿ
0: ಇವರ ಸ್ಮರಣಾರ್ಥವಾಗಿ ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಮತ್ತೊಂದಂದರೆ ಈ ಮೀನುಗಾರರಿಗೆ ಸಂಬಂಧಿಸಿದಂತೆ, ಈ ಮತ್ಸ್ಯೋದ್ಯಮ ಏನದೆ, ಮತ್ಸ್ಯೋದ್ಯಮಕ್ಕೆ ಸಂಬಂಧಿಸಿದಂತೆ ಈ ದಿನವನ್ನು ಭಾರತೀಯ ಸರ್ಕಾರ ಆಚರಿಸ್ತಾ ಇದೆ ಮಹತ್ವ ಕೊಡುವ ಸಲುವಾಗಿ.
2: ನಿಜ ಸರ್, ನಿಜ. ಯಾಕಂತಂದ್ರೆ ಹಲವಾರು ಮೀನುಗಳು,
0: ಹೌದು,
2: ಆಮೇಲೆ ಮೀನು ಮೀನುಗಾರ.
0: ನಿಮ್ಮ ಧ್ವನಿ ಕ್ಲಿಯರ್ ಆಗಿ ಬರ್ತಾ ಇಲ್ಲ, ಕಟ್ ಆಗ್ತಾ ಇದೆ. ಹಾ, ಈಗ ಕೇಳ್ತಾ ಇದೆ, ಈಗ ಕೇಳ್ತಾ ಇದೆ.
2: ಈ ಒಂದು ಮೀನು ಒಂದು ಕಾರ್ಮಿಕರು ತುಂಬಾ ಆಳವಾದ ಪ್ರದೇಶಕ್ಕೆಲ್ಲ ಹೋಗ್ತಾ ಇರ್ತಾರೆ ಮೀನು ಒಂದು ತರ್ಲಿಕ್ಕೆ.
0: ಹೌದೌದು,
2: ಕೆಲವೊಂದ್ಸಾರಿ ಅಲೆಗಳು ಏನಾದ್ರು ಸ್ವಲ್ಪ ಹವಾಮಾನ ಇಲಾಖೆಯವರು ವರದಿ ಕೊಟ್ಟರು ಕೂಡ ಸ್ವಲ್ಪ ತಡವಾಗಿ ಬರ್ಬೇಕಾದ್ರೆ ಕೆಲವೊಂದು ಘಟನೆಗಳು ನಡೆದಿದಾವೆ.
0: ಹೌದು,
2: ಆದ್ರೂ ಕೂಡ ಒಂದು ಎಷ್ಟು ಕಾರ್ಮಿಕರು ತುಂಬಾ ದೂರ ಪ್ರದೇಶಕ್ಕೆ ಹೋಗಿ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಮೀನುಗಳನ್ನು ತಂದು ಮತ್ತು ವಿಶೇಷವಾದ ಮೀನುಗಳನ್ನು ತಂದು ಕೂಡ ಪರಿಚಯಿಸುತ್ತಿದೆ.
0: ಇದು ಆಳ ಸಮುದ್ರದ ಮೀನುಗಾರಿಕೆ.
2: ಹೌದು ಸರ್.
0: ಅದು ಇದು ಮೀನು ಕೃಷಿಕರ ದಿನ ಅಂತಂದ್ರೆ, ಈಗ ನಮ್ಮಲ್ಲಿ ನಿಮ್ ಕಡೆ ಹೊಳೆಯಲ್ಲಿ, ಕೆರೆಯಲ್ಲಿ, ಕೃಷಿ ಹೊಂಡದಲ್ಲಿ, ಸರೋವರಗಳಲ್ಲಿ, ಬಾವಿಯಲ್ಲಿ ಮೀನುಗಳನ್ನ ಕೃತಕವಾಗಿ ಸಾಕ್ತೇವಲ್ಲ, ಅದು ಒಂದು ಕೃಷಿ. ಹಾ, ಮೀನುಗಾರಿಕೆ ಕೂಡ ಒಂದು ಕೃಷಿಯನ್ನಾಗಿ ಉದ್ಯಮವಾಗಿ ಮಾಡ್ಬೇಕಂತೇಳಿ ಭಾರತ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಒಂದು
2: ಮೀನುಗಾರಿಕೆ ಒಂದು ಸಾಕಾಣಿಕೆ ಒಂದು ಹೊಂಡಗಳನ್ನು ಅಂದ್ರೆ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡು.
0: ಹೌದು,
2: ಅದರಲ್ಲಿ ಕೂಡ ಸಾಕ್ತಾರೆ. ಆದ್ರೆ ನನಗೆ ವಿಶೇಷವಾಗಿ ನಿಮ್ಮಿಂದ ಇವತ್ತು ಒಂದು ವಿಶೇಷ ಏನಂದ್ರೆ, ನಾನು ಆಕ್ಚುಲಿ ನೀವು ಪ್ರಶ್ನೆ ಬಂದಾಗ ನನಗೆ ಮಂಗಳೂರು ಕಾರವಾರ ಅಂತ ಎರಡು ಉಡುಪಿ.
0: ಹೌದು,
2: ಉಡುಪಿ ಆದ್ಮೇಲೆ ನೀವು ಇಲ್ಲ, ಅದಕ್ಕೊಂದು ವಿಶೇಷ ಇದೆ ಅಂದಾಗ ಮಲ್ಪೆ ಅಂತ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಭಾಗದ್ರು ಉತ್ತರ ಕರ್ನಾಟಕ ಭಾಗದವ್ರು ದುಡ್ಲಿಕ್ಕೆ ಹೋಗ್ತಾ ಇರ್ತಾರೆ.
0: ಅಲ್ಲ, ನಿರ್ದಿಷ್ಟವಾದ ಹೆಸರು ಮಲ್ಪೆ ಬಂದರು ಅಂತಾನೆ ಇದೆ.
2: ಸರ್, ಅಂದ್ರೆ ಎಷ್ಟೋ ಜನ ಈ ಉತ್ತರ ಕನ್ನಡ ಭಾಗದಿಂದ ಈ ಒಂದು ರಾಯಚೂರು, ಕೊಪ್ಪಳ, ಹುಬ್ಳಿ, ಧಾರವಾಡ, ಗದಗ ಮತ್ತೆ ಈ ಕಡೆ ಹಾವೇರಿ, ಇಷ್ಟೆಲ್ಲ ಜನಗಳಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೋಸ್ಕರ ದುಡ್ಲಿಕ್ಕೆ ಹೋಗ್ತಾ ಇರ್ತಾರೆ ನಮ್ಮ ಭಾಗದವ್ರು.
0: ಹಾ, ನಿಮ್ ಭಾಗದವ್ರು. ಹೌದು,
2: ಬಹಳ ಜನ ಹೋಗ್ತಾ ಇರ್ತಾರೆ.
0: ಹಾಗೆ ಮೀನುಗಾರಿಕೆ ತರಬೇತಿಗಾಗಿ GKVK ಹೆಸರುಘಟ್ಟ, ಆನಂತರ ನಿಮ್ಮ ಇದರಲ್ಲಿ ಇಲ್ಲಿ ಬಳ್ಳಾರಿಯಲ್ಲೋ ಎಲ್ಲೋ ಒಂದು ಮೀನುಗಾರಿಕೆ ಇದಿದೆ, ತರಬೇತಿ ಕೇಂದ್ರ ಇದೆ. ತುಂಬಾ ತರಬೇತಿಗಳನ್ನು ಈ ಕೇಂದ್ರ, ಈ ಸರ್ಕಾರ ಮೀನುಗಾರಿಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೂಡ ನೀಡ್ತಾ ಇದೆ. ತುಂಬಾ ಒಳ್ಳೇದು ಹಿರಣ್ಣ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ನಮಸ್ತೆ ಸರ್. ನಮಸ್ತೆ ಮೇಡಮ್.
0: ಧನ್ಯವಾದ, ಧನ್ಯವಾದ ಹಿರಣ್ಣ ಅವರು ಕರೆ ಮಾಡಿ ತಮ್ಮ
1: ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ದಾರೆ.
0: ಅವರಿಗೆ ಉತ್ತರ ಗೊತ್ತಿತ್ತು. ಈಗ ಮುಂದಿನ ಒಂದು ಗೀತೆಗೆ ಹೋಗುವ ಮೊದಲು ಒಂದು ವಾಣಿಜ್ಯ ಪ್ರಕಟಣೆ ಕೇಳೋಣ.
3: ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ, ಸಾಯಿ ಬಾಲ್ ಗುಳ್ಳೆ ಗಜಕರ್ಣ, ಸಾಯಿ ಬಾಲ್ ಕೆಸರು ಹುಣ್ಣ,
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾ.

0: ಹಲೋ,
1: ನಮಸ್ಕಾರ.
2: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ.
0: ಬೆಂಗಳೂರಿನಿಂದ?
2: ಹೌದು ಮೇಡಮ್.
0: ಹಾಂ, ಹೆಸರೇನಂದ್ರಿ?
2: ಸುಬ್ರಹ್ಮಣ್ಯ.
0: ಸುಬ್ರಹ್ಮಣ್ಯ. ಹಾಂ,
1: ಸುಬ್ರಹ್ಮಣ್ಯ ಜಯ.
0: ಸರಿ, ನಿಮಗೆ
1: ಹಾಂ ಜಯಂತ್, ಸುಬ್ರಹ್ಮಣ್ಯ ಜಯಂತ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪ್ರಶ್ನೆಯನ್ನು
0: ಕೇಳ್ತೇನೆ.
2: ಕೇಳಿ ಮೇಡಮ್.
0: ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ?
2: ಉಷಾರಾಣಿ ಮೇಡಮ್.
0: ಅಲ್ಲ ಅಲ್ಲ,
2: ಕಬಡ್ಡಿ ರಾಣಿ ಅವರೇ ಅಲ್ವಾ ಮೇಡಮ್?
0: ಅಲ್ಲ ಅಲ್ಲ, ಕರ್ನಾಟಕದ ಕಬಡ್ಡಿ ರಾಣಿ.
1: ಇದೊಂದು ಈಗ ವಿಶ್ವಮಟ್ಟದ ಕ್ರೀಡೆ ಆಗಿದೆ ಕಬಡ್ಡಿ. ಮೊದಲು ಗ್ರಾಮೀಣ
2: ಮಮತಾ ಪೂಜಾರಿ.
0: ಹೌದು ಹೌದು,
2: ಪೂಜಾರಿ ಪೂಜಾರಿ.
0: ಹೌದು, ಮಮತಾ ಪೂಜಾರಿ ಅವರು.
1: ಸುಬ್ರಹ್ಮಣ್ಯ ಜಯಂತ ಅವರೇ, ಏನ್ ಮಾಡ್ಕೊಂಡಿದ್ದೀರಾ?
2: ನಾನು ವೃತ್ತಿನಲ್ಲಿ ದರ್ಜಿ ಸರ್.
1: ಓಕೆ ಓಕೆ, ಟೈಲರ್. ತುಂಬಾ ಸಂತೋಷ.
0: ಇವರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಮಮತಾ ಪೂಜಾರಿ ಅವರು. ಇವರು ಅಂದ್ರೆ ಕಬಡ್ಡಿಯಲ್ಲಿನ ಇವರದ್ದು ಸಾಧನೆಯನ್ನ ಗುರುತಿಸಿ 2014 ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಅವರಿಗೆ ಅರ್ಜುನ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ.
2: ಇವರು ಮೂಲತಃ ಕಾರ್ಕಳದವರಲ್ವಾ ಮೇಡಮ್?
1: ಕಾರ್ಕಳ,
0: ಕಾರ್ಕಳ ತಾಲೂಕಿನವರು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನವರು.
1: ಕಬಡ್ಡಿಯಲ್ಲಿ ನಮ್ಮ ರಾಷ್ಟ್ರ ಮುಂದಿದೆ, ನಂಬರ್ ಒನ್. ಹೌದು, ಜಯಂತಿ ಅವರೇ ತುಂಬಾ ಸಂತೋಷ, ಧನ್ಯವಾದ.
0: ಹೌದೌದು, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಧನ್ಯವಾದ ಸರ್.
1: ಧನ್ಯವಾದ, ಹೀಗೆ ಕರೆ ಮಾಡ್ತೇವೆ. ಬೆಂಗಳೂರಿನಿಂದ
0: ಸುಬ್ರಹ್ಮಣ್ಯ ಜಯಂತ
1: ಅವರು ಕರೆ ಮಾಡಿದ್ರು. ಈಗ ಮುಂದಿನ ಒಂದು ಗೀತೆಗೆ ಹೋಗೋಣ. ಗೀತೆಯನ್ನು ಪ್ರಸಾರ ಮಾಡಿ ಪ್ರಶ್ನೆಯನ್ನು ಕೇಳೋಣ ಅಂತ. ಹಾಂ,

0: ಹಲೋ ನಮಸ್ತೆ.
1: ಹಲೋ
0: ಹಲೋ ಹೇಳಿ, ತಮ್ಮ ಹೆಸರು? ಹಲೋ
1: ಹಲೋ
0: ಹಲೋ ಹಲೋ.
1: ಧ್ವನಿ ತುಂಬ ಚಿಕ್ಕದಾಗಿ ಕೇಳಿಸ್ತಾ ಇದೆ.
0: ಧ್ವನಿ ಕೇಳಿಸ್ತಾ ಇಲ್ಲ ನಿಮ್ಮದು, ಸ್ವಲ್ಪ ದೊಡ್ಡದಾಗಿ ನೆಟ್ವರ್ಕ್ ಬರುವಲ್ಲಿ ನಿಂತು ಮಾತಾಡಿ. ಮೊಬೈಲಿಂದ ಮಾಡ್ತಿದ್ದೀರಾ? ಹಾಂ. ಹೆಸರು? ಆದರೂ ಸ್ಪಷ್ಟ ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ. ರವಿ? ಹೌದಾ, ಸರಿಯಾಗಿ ಕೇಳಿಸ್ತಾ ಇಲ್ಲ ಧ್ವನಿ. ಇವರೇ
1: ಪ್ರಶ್ನೆಯನ್ನ ಕೇಳಿ.
0: ಪ್ರಶ್ನೆ ಕೇಳ. ಓಕೆ. ನಾಳೆ ಜುಲೈ 11 ವಿಶ್ವ ಜನಸಂಖ್ಯಾ ದಿನ.

0: ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆರಂಭವಾದ ವರ್ಷ ಯಾವುದಂತ ಹೇಳಬೇಕು. ಯಾವ ವರ್ಷದಿಂದ ಆಚರಿಸ್ತಾ ಇದ್ದೇವೆ ಗೊತ್ತಿದೆಯಾ? ಯಾವ ವರ್ಷದಿಂದ ಈ ಜನಸಂಖ್ಯಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ? ಯಾವ ಸಾಲಿನಿಂದ?
1: 1900
0: ಇಲ್ಲ ಇಲ್ಲ, ಅಷ್ಟು ಭಾಳ ಹಿಂದಿನಿಂದ ಇಲ್ಲ. ಹೌದು, ನೋಡೋಣ, ಪ್ರಯತ್ನ ಮಾಡಿ. ಮತ್ತಾರು ಪ್ರಯತ್ನ ಮಾಡ್ತಾರೆ ನೋಡೋಣ. ರವಿ ಅವರು, ಓಕೆ ಓಕೆ ಓಕೆ, ರವಿ ಅವರು ಪ್ರಯತ್ನ ಮಾಡಿದ್ರು, ಅದಾಗಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
2: ಹಲೋ
0: ಹಲೋ,
2: ನಮಸ್ಕಾರ ಸರ್. ತಮ್ಮ ಹೆಸರು?
0: ಗಜಾನಂದ ಭಟ್. ಗಜಾನಂದ ಭಟ್ ಅವರೇ,
2: ಈಗಾಗಲೇ ಶಿವಾನಂದ್ ಅವರು ಪ್ರಶ್ನೆನ ಕೇಳಿದ್ರು, ಕೇಳಿಸ್ಕೊಂಡ್ರ ಸರ್?
3: ಇಲ್ಲ, ಕೇಳಿಲ್ಲ.
0: ಇದು ಶಬ್ದವೇದಿ ಚಿತ್ರದ ಜನರಿಂದ ನಾನು ಮೇಲೆ ಬಂದ ಗೀತೆಯನ್ನು ಪ್ರಸಾರ ಮಾಡಿದ್ವಿ. ನಾಳೆ ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಕೂಡ. ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಆರಂಭವಾದ ವರ್ಷ ಯಾವಾಗ ಅಂತ ಹೇಳಬೇಕು, ಗೊತ್ತಿದೆಯಾ?
2: ಯಾವ ಒಂದು ವರ್ಷದಿಂದ ವಿಶ್ವ ಜನಸಂಖ್ಯಾ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ? ಏನು
0: 80ರ ದಶಕ? ಹಾ, 80 ಹೇಳಿ ಹೇಳಿ. ಇಲ್ಲ, ಅದ 80ರ ದಶಕ ಇದ್ದೀರಾ?
2: ಆದ್ರೆ ಅದೇ ಪರ್ಟಿಕ್ಯುಲರ್ ವರ್ಷ ಹೇಳ್ಬೇಕು.
0: ಪರ್ಟಿಕ್ಯುಲರ್ ವರ್ಷ ಅಂತ ಅಲ್ಲ, ಮೊದಲೇ ಏನು ಹೇಳಿದ್ರೆ ಕರೆಕ್ಟ್ ಇರೋ ಹಂಗೆ ಸ್ಟಾರ್ಟಿಂಗಿಗೆ. ಗಜಾನ ಭಟ್, ಇಲ್ಲ 81 ಅಲ್ಲ, ಇಲ್ಲ, ಅದಕ್ಕೆ ಇನ್ನೂ ಹಿಂದೆ ಇದ್ದೀರಾ ನೀವು. ನೋಡೋಣ, ಮತ್ತೆ ಯಾರು
2: ಪ್ರಯತ್ನ ಮಾಡ್ತಾರೆ ಅಂತ ನೋಡೋಣ ಸರ್. ಧನ್ಯವಾದ ಸರ್.
0: ಧನ್ಯವಾದ, ಧನ್ಯವಾದ. ಓಕೆ, ಗಜಾನಂದ ಭಟ್ ಅವರು ಕೂಡ ಪ್ರಯತ್ನ ಮಾಡಿದ್ರು. 80ರ ದಶಕ ಇರ್ಬೋದು.
2: ನೀವು ಯಾವ ದಿನ ಅಂತ ಪ್ರಶ್ನೆ ಕೇಳಿದ್ರೆ ಅವರು ಪಟ್ಟ ಅಂತ ಹೇಳ್ತಾ ಇದ್ರೆ.
0: ಹೌದು. ಈಗ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ಹಲೋ ಹಲೋ, ಹೇಳಿ
2: ಸರ್. ತಮ್ಮ ಹೆಸರು?
0: ಯಾವೂರು? ಹಲೋ ಹೇಳಿ, ಕೇಳ್ತಾ ಇದೆ.
4: ಹಾ,
0: ತಮ್ಮ ಹೆಸರು?
2: ಉಡುಪಿಯಿಂದ. ತಮ್ಮ ಹೆಸರು ಸರ್?
0: ಹರೀಶ್. ಹರೀಶ್, ಹರೀಶ್, ಹರೀಶ್, ವಿಶ್ವ ಜನಸಂಖ್ಯಾ ದಿನಾಚರಣೆ ಆರಂಭವಾದ ವರ್ಷ ಯಾವುದಂತ ಹೇಳಬೇಕು. ಹೌದಾ, ನೋಡೋಣ ಮತ್ತೆ ಯಾರು ಪ್ರಯತ್ನ ಮಾಡ್ತಾರೆ ಅಂತೇಳಿ. ಹರೀಶ್, ತುಂಬ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಶಿವಲಿಂಗ ಅವ್ರೆ. ನಾಳೆ ವಿಶ್ವ ಜನಸಂಖ್ಯಾ ದಿನ. ಈ ವಿಶ್ವ ಜನಸಂಖ್ಯಾ ದಿನವನ್ನ ಯಾವ ವರ್ಷ ಆರಂಭವಾಗಿ ಆಚರಿಸ್ತಾ ಇದೀವಿ? ಯಾವ ವರ್ಷದಿಂದ ಆರಂಭವಾದ ವರ್ಷ?
3: 1974
0: ಇಲ್ಲ ಇಲ್ಲ ಇಲ್ಲ, ಬಹಳ ಹಿಂದೆ ಇದ್ದೀರಿ.
3: ಬಹಳ ಹಿಂದಾದ್ರಿ.
2: ಈ ಹಿಂದೆ ಒಬ್ರು ಗಜಾನಂದ ಭಟ್ ಅಂತ ಕರೆ ಮಾಡಿದ್ರು, ಅವ್ರು ಸ್ವಲ್ಪ ಹತ್ರ ಹತ್ರ
0: 80ರ ದಶಕ ಅಂತ ಹೇಳಿದ್ರು ಅವರು. ಪರ್ಟಿಕ್ಯುಲರ್ ಯಾವ ವರ್ಷ ಅಂತ ಹೇಳ್ಬೇಕು ಸರಿಯಾದ.
3: ಯಾವ ದಶಕ ಹೇಳಿದ್ರು ಅವ್ರು?
0: 80ರ ದಶಕದಲ್ಲಿ ಅಂತಂದ್ರು. ಆದ್ರೆ
3: 86 ಸರ್.
0: 86 ಹಾಗೆ ಇನ್ನೂ ಸ್ವಲ್ಪ ಹಿಂದೆ ಇದ್ದೀರಿ. ಒಂದೇ ಅಂಕೆ
3: 87ರಲ್ಲಿ
0: ಭಾರತ ಸರ್ಕಾರ ವಿಶ್ವಸಂಸ್ಥೆ ಇದನ್ನ ಆರಂಭ ಮಾಡಿತು.
2: ಹೆಚ್ಚುತ್ತಿರುವ ಜನಸಂಖ್ಯೆ, ಲಿಂಗತ್ವ ಸಮಾನತೆ, ಬಡತನ ಮತ್ತೆ ತಾಯಿ ಮಗುವಿನ ಆರೋಗ್ಯ.
0: ಆರೋಗ್ಯ ಆವಾಗ ವಿಶ್ವದಲ್ಲಿ ಏನು 87ರಲ್ಲಿ ಆರಂಭ ಮಾಡ್ತಲ್ಲ, ಆವಾಗ ವಿಶ್ವದ ಒಟ್ಟು ಜನಸಂಖ್ಯೆ 5 ಬಿಲಿಯನ್ ಇತ್ತಂತೆ.
3: 5 ಬಿಲಿಯನ್
0: ವಿಶ್ವದ ಒಟ್ಟು ಜನಸಂಖ್ಯೆ. ಬಟ್ ಇವತ್ತು ಅದು 2 ಪಟ್ಟು 3 ಪಟ್ಟು ಮೇಲಾಗಿದೆ. ಆ ಕಾರಣದಿಂದ ಈ ಜನಸಂಖ್ಯಾ ದಿನವನ್ನು ಆಚರಿಸ್ತಾರೆ.

0: ಇದ್ದೀವಿ, ಜನಸಂಖ್ಯೆ ನಿಯಂತ್ರಣ ಮಾಡ್ಬೇಕಂತ. ಆದರೂ ಒಂದು ವಿಚಾರ ಅಂದರೆ ಬಹಳಷ್ಟು ಇದರಲ್ಲಿ ಜನಸಂಖ್ಯೆ ತುಂಬ ಕಡಿಮೆ ಇರೋ ರಾಷ್ಟ್ರಗಳು ಕೂಡ ಇವೆ. ಈ ವೆಟಿಕನ್ ಸಿಟಿ ಅತ್ಯಂತ ಜನಸಂಖ್ಯೆ ಕಡಿಮೆ ಇರುವಂಥ ಜನ 764 ಜನ ಇದ್ದಾರಂತೆ. ಈ ರೋಮ್ ನಗರದ ಒಳಗಡೆ ಇದೆ. ಇನ್ನು ಟವಾಲು, ಪಲಾವ್ ಮತ್ತು ಡೊಮಿನಿಕಾ ರಿಪಬ್ಲಿಕ್ ಇವೆಲ್ಲ ಚಿಕ್ಕ ಚಿಕ್ಕ ರಾಷ್ಟ್ರಗಳು, ಮತ್ತು ಅಲ್ಲಿ ಜನಸಂಖ್ಯೆ ಕೂಡ ಕಡಿಮೆ ಇದೆ. ಅತ್ಯಂತ ನಮ್ಮ ಅತ್ಯಂತ ಜನಸಂಖ್ಯೆ ಭಾರಿ ಇರುವ 10 ಚೀನಾ, ನಂತರ ನಾವಿದ್ದೇವೆ. ಭಾರತ, ಅಮೇರಿಕಾ, ಇಂಡೋನೇಷ್ಯಾ, ಬ್ರೆಜಿಲ್, ಪಾಕಿಸ್ತಾನ, ನೈಜೀರಿಯಾ, ಬಾಂಗ್ಲಾದೇಶ್, ರಷ್ಯಾ, ಜಪಾನ್, ಇವು ಅತ್ಯಂತ ಜನನಿಮಿಟ ಮತ್ತು ಜನಸಂಖ್ಯೆ ಹೆಚ್ಚಿರುವ ರಾಷ್ಟ್ರಗಳು. ಒಳ್ಳೆಯದು ಶಿವಲಿಂಗಯ್ಯ, ಕರೆ ಮಾಡಿ ಉತ್ತರ ಹೇಳಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ
0: ಶಿವಲಿಂಗಯ್ಯ ಅವರು ಉತ್ತರವನ್ನು ಹೇಳಿದರು. ಈಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಮತ್ತೆ ಕಾರ್ಯಕ್ರಮ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು ಬಜೆಟ್ ನಿಂದು.
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: हेलो नमस्ते
1: हेलो
0: हेलो
1: हेलो सर तम हेसरु
0: नागराज ಎಲ್ಲಿಂದ ಮಾತಾಡ್ತಿದ್ದೀರಾ?
1: ಹರಿಹರ ತಾಲೂಕು. ಸರಿ, ನಿಮಗೆ ಪ್ರಶ್ನೆ ಕೇಳ್ತಾರೆ. ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯಲಾಗುತ್ತದೆ?
0: ಬಡವರ ಊಟಿ ಅಂತ ಕರೆಸ್ಕೊಂಡಿರೋ ಊರು ಯಾವುದು?
2: ಕೊಡಗು.
0: ಕೊಡಗು ಅಂತಿದ್ದಾರೆ ಸಾಕ್ಷಿ.
1: ಅಲ್ಲ,
0: ಕೊಡಗು ಅಲ್ಲ.
2: ವಿಜಯಪುರ.
1: ಅಲ್ಲ ಸರ್, ಇದು ಅಂದ್ರೆ ಪ್ರವಾಸಿಗರನ್ನ ಆಕರ್ಷಿಸುವಂತ ಒಂದು ಮಲೆನಾಡಿನ ಸೌಂದರ್ಯ ಭರಿತವಾದ ಸ್ಥಳ.
0: ಮಲೆನಾಡಿನ ಸ್ಥಳ.
1: ಇಲ್ಲಿ ಹೇಮಾವತಿ ನದಿ ಕೂಡ.
0: ಹಾಸನ ಅಂತಿದ್ದಾರೆ ಅವರು.
1: ಹಾಸನ ಜಿಲ್ಲೆ ಸರ್, ಆದ್ರೆ ಅದು ಪರ್ಟಿಕ್ಯುಲರ್ ಊರ ಹೆಸರು ಯಾವುದು?
2: ಸಕಲೇಶ್ಪುರ.
1: ಸಕಲೇಶ್ಪುರ, ಸರಿಯಾದ ಉತ್ತರ ಸರ್.
2: ಬಡವರ ಊಟಿ
0: ಅಂದ್ರೆ ಕಾಫಿ ತೋಟಗಳು, ಚಾ ತೋಟಗಳು ಸಕಲೇಶ್ಪುರದಲ್ಲಿ ಮಾಡಿವೆ. ಪ್ರಕೃತಿ ಸೌಂದರ್ಯ
1: ಅಂದ್ರೆ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಗಳು ಇದ್ದಾವಲ್ಲಿ.

0: ಕೃಷಿ ಪ್ರಧಾನವಾದಂಥ ಒಂದು ಊರು ಸಕಲೇಶ್ಪುರ. ಒಳ್ಳೇದು ನಾಗರಾಜ್ ಅವರು ಕರೆ ಮಾಡಿದ್ದಕ್ಕೆ. ಹಾಂ, ಧನ್ಯವಾದ. ಸಾಕ್ಷಿ, ಈಗ ಮತ್ತೊಂದು ವಾಣಿಜ್ಯ ಪ್ರಕಟಣೆಯನ್ನು ಪ್ರಸಾರ ಮಾಡೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಸಾಕ್ಷಿ, ನಮಗೆ ಕರೆ ಮಾಡುವಂಥ ಶ್ರೋತೃಗಳು ಮೊಬೈಲ್ನಿಂದ ಮಾಡುವಂಥವ್ರು ಮೊಬೈಲನ್ನು ಹತ್ತಿರ ಇಟ್ಕೊಂಡು
1: ನೆಟ್ವರ್ಕ್ ಬರುವಂಥ ಸ್ಥಳದಲ್ಲಿ
0: ಇಟ್ಕೊಂಡು ನಮಗೆ ಕರೆ ಮಾಡಬೇಕು. ಯಾಕಂದರೆ ಧ್ವನಿ ತುಂಬ ಕಡಿಮೆ ಕೇಳಿಸ್ತಾ ಇದೆ, ಸ್ಲೋ ಆಗಿ ಕೇಳಿಸ್ತಾ ಇದೆ. ಅದಕ್ಕಾಗಿ ಮೊಬೈಲನ್ನು ಹತ್ತಿರ ಇಟ್ಕೊಂಡು, ಅಂದರೆ ಮುಖದ ಹತ್ತಿರ ಇಟ್ಕೊಂಡು ಮಾತನಾಡಿದರೆ ಒಳ್ಳೆಯದು. ಈಗ ನಾವು ಆಟವೇನೋ ನೋಟವೇನೋ ವಸಂತ ಗೀತ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಗೀತೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳೋಣ. ಯಾರು ಕರೆ ಮಾಡ್ತಾ ಇದ್ದಾರಂತೆ, ಕರೆ ಮಾಡಿ ಉತ್ತರ ಹೇಳ್ತಾರೆ ನೋಡೋಣಂತೆ. ಈಗ ಈ ವಿಂಬಲ್ಡನ್ ಸೀಸನ್ ನಡೀತಾ ಇದೆ, ವಿಂಬಲ್ಡನ್ ಟೆನಿಸ್. ಇದು ವಿಶ್ವದ ಪ್ರತಿಷ್ಠಿತ ಒಂದು ಟೆನಿಸ್ ಟೂರ್ನಿ. US ಓಪನ್, ಆಸ್ಟ್ರೇಲಿಯನ್ ಓಪನ್, ಯುರೋಪಿಯನ್ ಓಪನ್, ಹೀಗೆ ಪ್ರತಿಷ್ಠಿತ ಈ ಟೆನಿಸ್ ಟೂರ್ನಿಮೆಂಟ್ಗಳಿವೆ. ಅದರಲ್ಲಿ ವಿಂಬಲ್ಡನ್ ಎನ್ನುವುದು ತುಂಬ ಬಹಳ ಮುಖ್ಯವಾದದ್ದು. ಇಂಗ್ಲೆಂಡ್ನ ಇದು ಲಂಡನ್ನಲ್ಲಿ ನಡೀತದೆ. ಈಗ ನಮ್ಮ ಭಾರತದ ಅರ್ನವ್ ಪಾಪರ್ಕರ್ ಎನ್ನುವರು ಜೂನಿಯರ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ಗೆ ಹೋಗಿದ್ದಾರೆ. ಇದು 36 ವರ್ಷಗಳ ನಂತರ ಭಾರತೀಯರೊಬ್ಬರು ಈ ಟೂರ್ನಮೆಂಟಲ್ಲಿ ಕ್ವಾರ್ಟರ್ ಫೈನಲ್ ತಲುಪಿದಂಥ 36 ವರ್ಷಗಳ ನಂತರ. ಈಗ ನಮ್ಮ ಪ್ರಶ್ನೆ ಹೀಗಿದೆ, ಒಂದು ಕರೆ ಬರ್ತಾ ಇದೆ ನೋಡೋಣ. ಹಲೋ, ಹಲೋ, ಇಲ್ಲ, ಸಂಪರ್ಕ ಆಗಿಲ್ಲ. ಪ್ರಶ್ನೆ ಹೀಗಿದೆ, 36 ವರ್ಷಗಳ ಹಿಂದೆ ವಿಂಬಲ್ಡನ್ ಬಾಲಕರ ಸಿಂಗಲ್ಸ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಸಾಧನೆ ಮಾಡಿದ ಟೆನಿಸ್ ತಾರೆ ಯಾರು ಅಂತ ಹೇಳಬೇಕು? ಹಾಂ, ಅಂದರೆ 36 ವರ್ಷಗಳ ಹಿಂದೆ ಕ್ವಾರ್ಟರ್ ಫೈನಲನ್ನು ಯಾರು ತಲುಪಿದ್ರು ಅಂತ ಹೇಳಬೇಕು. ಈಗ ಅರ್ನವ್ ಪಾಪರ್ಕರ್ 2026 ಪ್ರಸ್ತುತ ವಿಂಬಲ್ಡನ್ ಟೂರ್ನಿಯ ಜೂನಿಯರ್ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. 36 ವರ್ಷಗಳ ನಂತರ ಭಾರತೀಯ ಒಂದು ಸಾಧನೆ ಇದು. ಬಟ್ 36 ವರ್ಷದ ಹಿಂದೆ ಈ ಸಾಧನೆ ಯಾರಿದ್ರು, ಯಾರು ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ವಿಂಬಲ್ಡನ್ನಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು ಇದ್ದಾರೆ.
1: ಕರೆ ಬರ್ತಾ ಇದೆ,
0: ಕರೆ ಬರ್ತಾ ಇದೆ ನೋಡೋಣ, ಸ್ವೀಕರಿಸೋಣಂತೆ. ಹಲೋ, ನಮಸ್ತೆ. ಹಾಂ, ತಮ್ಮ ಹೆಸರು?
2: ಚನ್ನಗಿರಿ ತಾಲೂಕು ಮರಮನಹಳ್ಳಿಯಿಂದ ಟಿಸಿ ಬಸವರಾಜ.
1: ಟಿಸಿ ಬಸವರಾಜ್,
0: ಮೊಬೈಲನ್ನು ಸ್ವಲ್ಪ ಮುಖದ ಹತ್ತಿರ, ಮೊಬೈಲ್ನಿಂದ ಮಾಡ್ತಿದ್ದೀರಾ?
2: ಹಾಂ, ಮೊಬೈಲಿಂದ.
0: ಅವ್ರು ಸ್ವಲ್ಪ ಮುಖದ ಹತ್ತಿರ, ಬಾಯಿ ಹತ್ತಿರನೇ ಇಟ್ಕೊಂಡು ಮಾತಾಡಿ, ಯಾಕಂದರೆ ಶಬ್ದ ತುಂಬ ಲೋ ಆಗಿ ಕೇಳಿಸ್ತದೆ.
2: ಕೇಳಿಸ್ತಾ ಇದ್ರಾ?
0: ಹಾಂ, ಕೇಳಿಸ್ತಾ ಇದೆ.
1: ಪ್ರಶ್ನೆನ ಕೇಳಿ.

0: ಮಾಡ್ಕೊಂಡ್ರಾ?
1: ಕೇಳಲಿಲ್ಲಲ್ವಾ, ಹೆಸರೇನಂದ್ರೆ?
0: ಟಿ ಸಿ ಬಸವರಾಜ್.
1: ಹಾಂ, ಟಿ ಸಿ ಬಸವರಾಜ್ ಅವರೇ, ಈಗ ವಿಂಬಲ್ಡನ್ ಟೆನಿಸ್ ಟೂರ್ನಮೆಂಟ್ ನಡೀತಾ ಇದೆಯಲ್ಲ, ಜುಲೈ 4ರಿಂದ ಆರಂಭವಾಗಿದೆ, ಆಗಸ್ಟ್ 1ನೇ ವಾರದವರೆಗೆ ನಡೀತಾ ಇದ್ದು. ಈಗ ಅರ್ನವ್ ಪಪ್ಪರ್ಕರ್ ನಮ್ಮ ಭಾರತದ ಟೆನಿಸ್ ಸ್ಟಾರೇ ಜೂನಿಯರ್ ವಿಭಾಗದಲ್ಲಿ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. 36 ವರ್ಷಗಳ ನಂತರ ಒಬ್ಬ ಭಾರತೀಯ ಈ ಕ್ವಾರ್ಟರ್ ಫೈನಲ್ ತಲುಪಿದ ಭಾರತೀಯ ಮೊದಲ ಸಾಧನೆ ಇದು. 36 ವರ್ಷದ ಹಿಂದೆ ಈ ಸಾಧನೆಯನ್ನು ಯಾರು ಮಾಡಿದರು? ಹತ್ತೊಂಬತ್ತರಲ್ಲಿ ಈ ಸಾಧನೆಯನ್ನು ಯಾರು ಮಾಡಿದರು ಗೊತ್ತಿದೆಯಾ? ಹಲೋ,
2: ಗೊತ್ತಾಗ್ತಲ್ಲ,
1: ಗೊತ್ತಾಗ್ತಿಲ್ವಾ? ಪ್ರಶ್ನೆ ಅರ್ಥ ಆಯ್ತಾ?
2: ಹಾ, ಪ್ರಶ್ನೆ ಅರ್ಥ ಆಯ್ತು.
1: ಹಾ, ಭಾರತ ಟೆನಿಸ್ ತಾರೆಗಳ ಹೆಸರಾದ್ರೂ ಗೊತ್ತಿದೆಯಾ?
2: ಟೆನಿಸ್ ತಾರೆ ಅದ್ ಮರ್ತಿತ್ತು, ಪ್ರಕಾಶ್ ಪಡ್ಕೊಂಡಿ ಅಲ್ಲ, ಇವ್ ಬ್ಯಾಡ್ಮಿಂಟನ್ ಅವರು.
1: ಹೌದು, ರಮೇಶ್ ಕೃಷ್ಣನ್, ರಾಮನಾಥನ್ ಕೃಷ್ಣನ್, ಅಮೃತ್ ರಾಜ್ ಸಹೋದರರು, ಭೂಪತಿ, ಲಿಯಾಂಡರ್ ಪೇಸ್.
2: ಲಿಯಾಂಡರ್ ಪೇಸ್ ಅವರು.
1: ಹಾ, ಹೀಗೆ ಯಾರು ಮಾಡಿದ್ರು ಈ ಸಾಧನೆಯನ್ನ?
2: ಅಮಿತ್ ಚೌಧರಿ.
1: ಇಲ್ಲ ಇಲ್ಲ ಇಲ್ಲ, ನೋಡೋಣ ಮತ್ತಾರು. ಇವರು ನಾಗರಾಜ್ ಅವರು ಪ್ರಯತ್ನ ಪಟ್ಟರು,
0: ಟಿ ಸಿ ಬಸವರಾಜ್ ಅವರು.
1: ಟಿ ಸಿ ಬಸವರಾಜ್ ಅವರು. ಈಗ ಸಾಕ್ಷಿ ಏನಂದ್ರೆ, ಈ ವಿಂಬಲ್ಡನ್ ಇದರಲ್ಲಿ ಇನ್ನೂ ಸಾಧನೆ ಮಾಡಿದವರು ಇದ್ದಾರೆ, ರಮೇಶ್ ಕೃಷ್ಣನ್ ಕೂಡ ಕ್ವಾರ್ಟರ್ ಫೈನಲ್ಗೆ, ಅದೇ ಜೂನಿಯರ್ ವಿಭಾಗದಲ್ಲಿ ಅಲ್ಲ, ಸೀನಿಯರ್ ವಿಭಾಗದಲ್ಲಿ.
0: ಅರ್ನವ್ ಪಾಪರ್ಕರ್ ಅವರು
1: ಜೂನಿಯರ್ ವಿಭಾಗ. ಅನಂತರ ಅಮೃತ್ ರಾಜ್ ಸಹೋದರರು, ವಿಜಯ ಅಮೃತ್ ರಾಜ್ ಮತ್ತು ಆನಂದ ಅಮೃತ್ ರಾಜ್, ಇವರು ಕೂಡ ಡಬಲ್ಸ್ನಲ್ಲಿ ವಿಂಬಲ್ಡನ್ನಲ್ಲಿ ಆಡಿದ್ದಾರೆ. ಆನಂತರ ಮಹೇಶ್ ಭೂಪತಿ, ಲಿಯಾಂಡರ್ ಪೇಸ್, ಇವರು ಕೂಡ ಆಡಿ ಸಾಧನೆಯನ್ನು ಮಾಡಿದ್ದಾರೆ. ಹಲೋ, ನಮಸ್ತೆ.
0: ಹಲೋ
1: ಹಲೋ
3: ಹಲೋ, ನಮಸ್ತೆ.
1: ಹಾಂ
0: ಸರ್, ತಮ್ಮ ಹೆಸರು?
1: ಗಜಾನ ಭಟ್ರು ಅಲ್ವಾ? ಗಜಾನ ಭಟ್ರೆ, ಅರ್ನವ್ ಪಪ್ಪರ್ಕರ್ ಈ ಸಾಲಿನ ವಿಂಬಲ್ಡನ್ ಜೂನಿಯರ್ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. 36 ವರ್ಷಗಳ ನಂತರ ಒಬ್ಬ ಭಾರತೀಯ ಈ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. 36 ವರ್ಷದ ಹಿಂದೆ ಈ ಸಾಧನೆಯನ್ನು ಯಾರು ಮಾಡಿದರು?
3: ಲಿಯಾಂಡರ್ ಪೇಸ್.
1: ಹಾಂ, ಕರೆಕ್ಟ್ ಆಗಿದೆ. ಆ ವರ್ಷ ಅವರು ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ರು ಫೈನಲ್ನಲ್ಲಿ. ಸರಿಯಾಗಿದೆ ಉತ್ತರ, ತುಂಬ ಸಂತೋಷ ಕರೆ ಮಾಡೋದಕ್ಕೆ.
3: ಧನ್ಯವಾದ.
1: ಧನ್ಯವಾದ. ಈಗ ಗಜಾನನ್ ಭಟ್ರು ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದಾರೆ. ಲಿಯಾಂಡರ್ ಪೇಸ್ ಅಂತೇಳಿ 1990ರಲ್ಲಿ ಲಿಯಾಂಡರ್ ಪೇಸ್ ಕ್ವಾರ್ಟರ್ ಫೈನಲನ್ನು ಪ್ರವೇಶಿಸಿ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ರು, ಜೂನಿಯರ್ ಪ್ರಶಸ್ತಿಯನ್ನ. ಈಗ ಮತ್ತೊಂದು ವಾಣಿಜ್ಯ ಪ್ರಕಟಣೆ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
4: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಈಗ ಹುಬ್ಬಳ್ಳಿಯಲ್ಲಿ ಈ ಗೀತೆಯನ್ನು ಪ್ರಸಾರ ಮಾಡಿದ್ದೀವಿ. ಹುಬ್ಬಳ್ಳಿ ಅನ್ನೋ ಗೀತೆ, ಹಾಂ, ಅಣ್ಣ ತಂಗಿ ಚಿತ್ರದ್ದು, ನೀವು ಹೊಸ ಅಣ್ಣ ತಂಗಿ ಚಿತ್ರದ್ದು. ಈಗ ಪ್ರಶ್ನೆಯನ್ನು ಕೇಳ್ತಾರೆ ಸಾಕ್ಷಿ,
1: ಕರ್ನಾಟಕದಲ್ಲಿ ತೊಗರಿ ಬೆಳೆಯ ಅತಿದೊಡ್ಡ ಉತ್ಪಾದಕ ನಗರ ಯಾವುದು?
0: ತೊಗರಿಯನ್ನು ಯಾವ ಊರಿನಲ್ಲಿ,
1: ತೊಗರಿ ಬೆಳೆ ಸಾಮಾನ್ಯವಾಗಿ ನಮಗೆ ಅಡಿಗೆಗೆ ಬೇಕೇ ಬೇಕು,
0: ಹೌದು, ಯಾವ ಜಿಲ್ಲೆಯಲ್ಲಿ ಬೆಳೀತಾರೆ ಅಂತ ಹೇಳಬೇಕು. ಈಗ ನಮ್ಮಲ್ಲಿ ಏನು ಗೊತ್ತಾ, ಒಂದೊಂದು ಊರಲ್ಲಿ ಒಂದೊಂದು ವಿಶೇಷತೆ ಇದೆ ಅಲ್ವಾ ಸಾಕ್ಷಿ. ಹಲೋ ನಮಸ್ತೆ, ಕರೆ ಬರ್ತಾ ಇದೆ.
1: ಹಲೋ
0: ಹೇಳಿ
1: ಸರ್, ತಮ್ಮ ಹೆಸರು?
0: ಹೆಸರು
2: ಮಹೇಶ್.
0: ಮಹೇಶ್ ಅವರು, ಓಕೆ ಮಹೇಶ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡ್ರಾ?
2: ಇಲ್ಲ ಸರ್,
0: ಹಾಂ, ಸ್ವಲ್ಪ ಮೊಬೈಲನ್ನು ಹತ್ತಿರ ಇಟ್ಕೊಂಡು ಮಾತಾಡಿ.
2: ಸರಿ ಸರ್,
0: ಸರಿ, ಓಕೆ ಸಾಕ್ಷಿ ಅವರು.
1: ಕರ್ನಾಟಕದಲ್ಲಿ ತೊಗರಿ ಬೆಳೆಯ ಅತಿದೊಡ್ಡ ಉತ್ಪಾದಕ ನಗರ ಯಾವುದು? ತೊಗರಿ ಬೆಳೆನ
0: ಎಲ್ಲಿ, ತೊಗರಿನ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾರೆ
1: ಅಂತ?
0: ನೀವು ಯಾವ ಊರಂದ್ರಿ?
2: ಶಿಕಾರಿಪುರ,
0: ಶಿವಮೊಗ್ಗ ಜಿಲ್ಲೆ. ಹಾ, ಏನು ಒಬ್ಬ ಯಾವ್ದಕ್ಕೆ ಫೇಮಸ್? ಶರಣರ ನಾಡು, ಶಿವಶರಣರ ನಾಡು, ಹೌದು, ಜಿ ಎಸ್ ಶಿವರುದ್ರ ಅವರ ಜನ್ಮಸ್ಥಳ ಕೂಡ ಶಿವ ಅಕ್ಕಮ್ಮ ದೇವಿ ವಲ್ಲಮ್ಮ ಪ್ರಭು. ಹ್ಮ್, ಹೇಳಿ. ಹಾ ಹಾ, ಸ್ವಾತಂತ್ರ್ಯದ, ಹೌದು ಹೌದು, ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತ ನಾಡು ಕೂಡ, ಸ್ವಾತಂತ್ರ್ಯ ಹೋರಾಟಗಾರರು ಕೂಡ. ಶಿಕಾರಿಪುರ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಒಂದು ಊರು ಅಲ್ವಾ. ಹಾಗೆ
1: ಮಹೇಶ್ ಅವರು
0: ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ಅಲ್ಲಿಂದ. ಹಾ, ತಾಳಗುಂದ ಶಾಸನ ಇತಿಹಾಸದಲ್ಲಿ ಬಹಳ ಪ್ರಮುಖವಾದದ್ದು. ಮೊದಲನೇದು ಅಂತ ಈಗ ಪತ್ತೆ ಆಗಿದೆ ತಾಳಗುಂದ ಶಾಸನ. ಹಾಗೆ ಐತಿಹಾಸಿಕವಾದ ಒಂದು ಊರು ಅದು, ಬಳ್ಳೆಗಾವಿ. ಬಳ್ಳೆಗಾವಿ, ಹೌದು, ಅಲ್ಲಿ ವಾಸ್ತುಶಿಲ್ಪಕ್ಕೆ ಹೆಸರಾದಂತ ದೇವಸ್ಥಾನಗಳಿವೆ.
1: ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಎರಡು ಮುಖ್ಯ ನದಿಗಳಿದ್ದಾವೆ, ಯಾವ್ದಂತ ಗೊತ್ತಾ? ಎರಡು ಮುಖ್ಯ ನದಿಗಳು ಹರಿತವೆ
0: ಕಲಬುರಗಿಯಲ್ಲಿ. ಯಾವ ನದಿಗಳು ಹರಿದಿದ್ದಾವೆ?
1: ಕೃಷ್ಣ ಮತ್ತು ಭೀಮಾ ನದಿಗಳ ಹೆಸರು.
0: ಕೃಷ್ಣ ಮತ್ತು ಭೀಮಾ ನದಿಗಳು ಹರಿದವು, ಮುಖ್ಯವಾಗಿ ಅವರು ಮಹಾರಾಷ್ಟ್ರ ಕಡೆಯಿಂದ ಹರಿತು ಬರ್ತವೆ. ತುಂಬಾ ಒಳ್ಳೇದು ಮಹೇಶ್. ಸರಿ, ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ, ಸಂಪರ್ಕ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಓಕೆ, ಧನ್ಯವಾದ,
1: ಸರಿಯಾದ ಉತ್ತರ ಹೇಳಿದಿರಿ, ಧನ್ಯವಾದ.
0: ಧನ್ಯವಾದ, ಧನ್ಯವಾದ, ಧನ್ಯವಾದ. ಸರಿಯಾಗಿ ಉತ್ತರವನ್ನ ಹೇಳಿದ್ರು. ತೊಗರಿ, ಈ ಕಲಬುರಗಿ
1: ಜಿಲ್ಲೆನ ತೊಗರಿ ಕಣಜ ಅಂತಾನೆ ಕರೀತಾರೆ.
0: ನಮ್ಮಲ್ಲಿ ಕೆಲವೊಂದು ಒಂದೊಂದು ವಿಶೇಷಗಳಲ್ಲಿ ಗಂಗಾವತಿ ಭತ್ತದ ಬೆಳೆಗೆ,
1: ಹೌದು,
0: ಹಾಗೆ ನಮ್ಮ ಕರಾವಳಿ ಬಂದ್ರೆ
1: ತೆಂಗು ಅಡಿಕೆ,
0: ಇದು ಮೀನುಗಾರಿಕೆ, ಹೀಗೆ ಒಂದೊಂದು ಊರಲ್ಲಿ ಒಂದು ವಿಶೇಷತೆ ಇದೆ. ಈಗ ಮುಂದಿನ ಗೀತೆಯನ್ನು ಪ್ರಸಾರ ಮಾಡಿ ಪ್ರಶ್ನೆಯನ್ನು ಕೇಳೋಣಂತೆ.

ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಡು ಅಲ್ಲ. ಈ ಭೂಮಿ ಎನ್ನುವುದು ಗೊತ್ತಿದೆ, ಭೂಮಿ ಮುನಿಸ್ಕೊಂಡ್ರೆ, ಭೂಮಿ ಅಥವಾ ಭಾನು ಅಂದರೆ ಪ್ರಕೃತಿ ಮುನಿಸ್ಕೊಂಡ್ರೆ ಏನಾಗ್ತದೆ ಅಂದರೆ ಏನಾಗ್ಬೋದು ಭಯಂಕರ ಅನ್ನೋದನ್ನು, ಅಂದರೆ ಪ್ರಕೃತಿ ಒಲಿದ್ರೆ ಚೆಂದ ಇರುತ್ತೆ, ಅದೇ ಮುನಿಸಿದ್ರೆ ಏನಾಗುತ್ತೆ.

0: ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಡು ಅಲ್ಲ. ಈ ಭೂಮಿ ಎನ್ನುವುದು ಗೊತ್ತಿದೆ, ಭೂಮಿ ಮುನಿಸ್ಕೊಂಡ್ರೆ, ಭೂಮಿ ಅಥವಾ ಭಾನು ಅಂದರೆ ಪ್ರಕೃತಿ ಮುನಿಸ್ಕೊಂಡ್ರೆ ಏನಾಗ್ತದೆ ಅಂದರೆ ಏನಾಗ್ಬೋದು ಭಯಂಕರ ಅನ್ನೋದನ್ನು, ಅಂದರೆ ಪ್ರಕೃತಿ ಒಲಿದ್ರೆ ಚೆಂದ ಇರುತ್ತೆ, ಅದೇ ಮುನಿಸಿದ್ರೆ
1: ಹೌದು
0: ಏನಾಗುತ್ತೆ ಅನ್ನೋದನ್ನ
1: ಉದಾಹರಣೆಗಳು ಸಾಕಷ್ಟಿವೆ.
0: ಈಗಾಗಲೇ ವಯನಾಡಲ್ಲಿ ಸದ್ಯ ಒಂದು ದಿವಸದ ಹಿಂದೆ ವಯನಾಡಲ್ಲಿ ಭೂಕುಸಿತ ಉಂಟಾಯಿತು. ಅದಕ್ಕೂ ಮೊದಲೇ ಹೋದ ಸಲ ಕೂಡ ವಯನಾಡಲ್ಲಿ ಒಂದು ಭಯಂಕರವಾದ ಭೂಕುಸಿತ ಉಂಟಾಗಿತ್ತು. ಅಂದರೆ ಪ್ರಕೃತಿ ಮುನಿಸಿಕೊಂಡಾಗ ಎಷ್ಟೊಂದು ಭಯಂಕರವಾಗಿರುತ್ತದೆ ಅನ್ನೋದನ್ನು ಊಹೆ ಮಾಡಿಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಈಗ ಪ್ರಶ್ನೆಯನ್ನು ಕೇಳೋಣ ನಾವು. ಈ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾದದ್ದು ಎಲ್ಲಿ? ಕೆಲವು ವರ್ಷಗಳ ಹಿಂದೆ ಭೂಕುಸಿತ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಆಯಿತು. ಯಾವಾಗ ಅಂತ ಹೇಳಬೇಕು,
1: ಎಲ್ಲಿ ಮತ್ತೆ
0: ಯಾವಾಗ ಅಂತ ಹೇಳಬೇಕು, ಯಾವ ಡೇಟ್
1: ನೋಡೋಣ. ಯಾವ ಕೇಳುಗರು ಕರೆ ಮಾಡ್ತಾರೆ
0: ನಮ್ಮ ಪ್ರಶ್ನೆಗೆ ಹೇಳ್ತಾರೆ. ಮೊನ್ನೆ ನಾವು ಈ ಮೀಡಿಯಾಗಳಲ್ಲಿ ನೋಡಿದ್ದೀವಿ, ನ್ಯೂಸ್ ಮೀಡಿಯಾಗಳಲ್ಲಿ, ಟಿವಿಯಲ್ಲಿ ಭೂಕುಸಿತ ವಯನಾಡಲ್ಲಿ ಆದ ಭೂಕುಸಿತವನ್ನು ನೋಡಿದರೆ ಎಷ್ಟೊಂದು ಭಯಂಕರವಾದ ಒಂದು ಘಟನೆ ನಡೆಯಿತು ಅಂತ ನಾವು ಇದು ಮಾಡ್ಬೋದು ಅಲ್ವಾ.
1: ಹೌದು.
0: ಯಾರು ನಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ನೋಡೋಣ.

0: हेलो हेलो हेलो बहुश संपर्क आगिल्ल करे ಸರಿಯಾಗಿ ಸಂಪರ್ಕ ಆಗಿಲ್ಲ ಅಂತ ಕಾಣಿಸುತ್ತೆ. ಯಾರು? ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಹಾಂ, ನಮಸ್ಕಾರ.
2: ರೇಖಾ ಬೋರ್ಕರ್ ಅವರು?
0: ಹೌದಾ, ಬಹಳ ದಿವಸದಿಂದ ಕರೆ ಸಿಗ್ತಾ ಇದೆ ಅಂತ ಕಾಣುತ್ತೆ ರೇಖಾ ಬೋರ್ಕರ್ ಅವರಿಗೆ.
2: ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಶ್ನೆ ಸಿಕ್ಬಿಟ್ಟಿದೆ.
0: ತುಂಬಾ ಸಂತೋಷ, ನಿಮ್ಮ ಹತ್ರ ಮಾತಾಡೋದೇ ಖುಷಿ. ರೇಡಿಯೋ ಅಭಿಮಾನಿಗಳಲ್ವಾ? ಹೌದಾ. ನಿಮ್ ಪ್ರಶ್ನೆ ಹೀಗಿದೆ, ನಾವು ಮಹಾಕ್ಷತ್ರಿಯ ಚಿತ್ರದ ಈ ಭೂಮಿ ಬಣ್ಣದ ಬುಗುರಿ ಗೀತೆಯನ್ನ ಪ್ರಸಾರ ಮಾಡಿದ್ವಿ. ಭೂಮಿ ಮುನಿಸಿಕೊಂಡ್ರೆ, ಪ್ರಕೃತಿ ಮುನಿಸಿಕೊಂಡ್ರೆ ಎಷ್ಟೊಂದು ಭಯಂಕರವಾಗಿರ್ತದೆ ಎನ್ನುವುದಕ್ಕೆ ಒಂದು ಘಟನೆಯ ಉದಾಹರಣೆ ಹೇಳಿದ್ವಿ. ವಯನಾಡಲ್ಲಿ ಮೊನ್ನೆ ಆಯಿತು, ಮೊದಲೇ ಕೂಡ ವಯನಾಡಲ್ಲಿ ಭೂಕುಸಿತ ಉಂಟಾಗಿತ್ತು, ದುರ್ಘಟನೆ ಅಲ್ವಾ. ಹಾಗೆ ಕರ್ನಾಟಕ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಭೂಕುಸಿತ ಉಂಟಾಗಿತ್ತು. ಅದು ಎಲ್ಲಿ, ಯಾವಾಗ ಅಂತ ಹೇಳ್ಬೇಕು? ಕರೆಂಟಿದೆ, ಶಿರೂರು ಗುಡ್ಡ. ಎಲ್ಲಿ
2: ಎಲ್ಲಿ ಆಯ್ತು, ಯಾವಾಗ?
0: ಎರಡು ವರ್ಷದ ಹಿಂದೆ ಇದೇ ತಿಂಗಳಲ್ಲಿ. ಡೇಟ್ ಗೊತ್ತಿದ್ಯಾ?
1: ದಿನಾಂಕ
0: ಅಲ್ಲ. ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ನಂಬರ್ ಗೊತ್ತಿದೆಯಾ? ರೋಡ್ ಸೈಡ್, ರಾಷ್ಟ್ರೀಯ ಹೆದ್ದಾರಿ 66, ಶಿರೂರು ಅಂಕೋಲಾ ತಾಲೂಕು. ಹೌದು, 2024 ಜುಲೈ 16. ತುಂಬಾ ಒಳ್ಳೇದು, ಪ್ರಯತ್ನ ಪಟ್ರಿ, ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಾ ರೇಖಾ ಬೋರ್ಕರ್ ಅವರೇ, ತುಂಬಾ ಧನ್ಯವಾದ. ಓಕೆ, ರೇಡಿಯೋ ಬೆಳಗ್ಗೆಯಿಂದ ಸಂಜೆವರೆಗೆ ಕೇಳ್ತೀರಾ? ಚೆನ್ನಾಗಿದೆ. ಓಕೆ, ಧನ್ಯವಾದ ಧನ್ಯವಾದ. ರೇಖಾ ಬೋರ್ಕರ್ ಅವರು ನಮ್ಮ ಕಾಯಂ ಸೋದರಗಳು, ಬಹುತೇಕ ಎಲ್ಲ
2: ಕಾರ್ಯಕ್ರಮ
0: ಕೇಳ್ತಾರೆ. ಈಗ ಮುಂದಿನ ಗೀತೆಯನ್ನು ಪ್ರಸಾರ ಮಾಡಿ ಪ್ರಶ್ನೆ ಕೇಳೋಣಂತೆ ಸಾಕ್ಷಿ.

0: ಕರೆ ಬರ್ತಾ ಇದೆ. ಹಲೋ ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ತೆ, ಎಲ್ಲಿಂದ?
1: ಸರ್ ಬೀದರಿಂದ ಮೋಹನ್.
2: ಮೋಹನ್
0: ಬೀದರಿಂದ ಮೋಹನ್ ಅವರು ಮಾತಾಡ್ತಿದ್ದಾರೆ ಸಾಕ್ಷಿ.
2: ಸರಿ, ನಿಮಗೆ ಪ್ರಶ್ನೆನ ಕೇಳ್ತೇನೆ. ಕೃತಕ ಮಳೆ ತರಿಸಲು ಮೋಡಗಳಿಗೆ ಯಾವ ರಾಸಾಯನಿಕವನ್ನು ಸಿಂಪಡಿಸಲಾಗುತ್ತದೆ?
0: ಪಟ್ ಅಂತ
2: ಹೇಳಿಬಿಟ್ರಿ.
0: ಏನ್ ಸೈನ್ಸ್ ಸ್ಟೂಡೆಂಟ ನೀವು?
1: ಹೌದಾ,
0: ಸುಲಭವಾದ ಪ್ರಶ್ನೆ. ಏನ್ ಹೇಳಿ
2: ಸರ್?
1: ಪ್ರಶ್ನೆ
0: ಏನ್ ಮಾತಾಡ್ತಿದ್ದೀರಂತ ಕೇಳಿಸ್ತಾ ಇಲ್ಲ ಸರಿಯಾಗಿ. ಕಲೆ ವಿಭಾಗದಲ್ಲಿ
1: ಅದರಲ್ಲಿ ಕೇಳಿ ಪ್ರಶ್ನೆ.
0: ಓಕೆ ಓಕೆ. ತಮ್ಮೂರು ಯಾವ್ದಂದ್ರಿ?
1: ಬೀದರ್ ಸರ್. ಬೀದರಲ್ಲಿ ಬಸವ ಕಲ್ಯಾಣ.
0: ಬೀದರಲ್ಲಿ ಬಸವ ಕಲ್ಯಾಣ, ಬಸವಣ್ಣನವರ ಊರು. ಅನುಭವ ಮಂಟಪ ಇದೆ. ತುಂಬಾ ಸಂತೋಷ, ತುಂಬಾ ಸಂತೋಷ ಕರೆ ಮಾಡಿದ್ಕೆ. ಇದ್ ಮಾಡಿದ
2: ಎಷ್ಟೋ ಕಡೆ ಮಳೆ ಬಂದಿಲ್ಲ, ಮುಂಗಾರು ಮಳೆ ಬಂದಿಲ್ಲ. ಅವಾಗ ಈ ಕೃತಕ ಮಳೆಯನ್ನ ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಲ್ವಾ?
0: ಹೌದು. ಈಗ ನಿಮ್ಗೊಂದು ಪ್ರಶ್ನೆ, ಮತ್ತೊಂದು ಪ್ರಶ್ನೆ ಕೇಳ್ತೀವಿ. ಬಸವಣ್ಣನವರ ಐಕ್ಯ ಸ್ಥಳ ಯಾವುದು?
1: ಕೂಡಲ ಸಂಗಮ.
0: ಓಕೆ, ಸರಿಯಾಗಿ ಎಲ್ಲಾ ಪ್ರಶ್ನೆಗಳಿಗೂ ಅಲ್ವಾ? ಹೌದಾ. ಬಸವಣ್ಣನವರು ಯಾರ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ರು? ಇರ್ಬೇಕೇನು? ಕರೆಕ್ಟ್ ಇದೆ. ತುಂಬಾ ಸಂತೋಷ. ಯಾವ್ದು
1: ನೀವು ಇನ್ನೂ ಕೇಳಿ ಸ್ವಲ್ಪ.
0: ಹೌದು,
2: ನಮ್ಮ ಕಾರ್ಯಕ್ರಮ ಗೀತೆಗೆ ಒಂದೇ ಪ್ರಶ್ನೆ,
0: ಒಂದು ಪ್ರಶ್ನೆ ಕೇಳಿ ಒಂದೇ ಕೇಳುದು.
2: ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಿ, ತುಂಬಾ ಧನ್ಯವಾದ.
0: ತುಂಬಾ ಧನ್ಯವಾದ. ದೇವಲ ಗಾಣಗಾಪುರದಲ್ಲಿ ಯಾವ ದೇವಸ್ಥಾನವಿದೆ, ಯಾವ ಪೀಠ ಇದೆ? ಸರಿಯಾಗಿ ಹೇಳಿದೀರ, ತುಂಬಾ ಸಂತೋಷ. ಹೀಗೆ ಕ್ರಿಯೆ ಮಾಡ್ತೀರಿ, ಭಾಗವಹಿಸಿ ಧನ್ಯವಾದ. ಧನ್ಯವಾದ, ಧನ್ಯವಾದ. ಬಹುಶಃ ಎಲ್ಲಾ ಪ್ರಶ್ನೆಗಳಿಗೂ ಪಟಾಪಟ ಅರಳು ಹುಡ್ದಂಗೆ ಉತ್ತರ ಕೊಟ್ಟಿದ್ದಾರೆ.
2: ಸಾಮಾನ್ಯ ಜ್ಞಾನ
0: ತುಂಬಾ ಇದೆ, ಅದರಲ್ಲೂ ಕಲೆ ಬಗ್ಗೆ
2: ತುಂಬಾ ಖುಷಿ ಆಯ್ತು.
0: ಇತಿಹಾಸದ ಬಗ್ಗೆ, ಕಲೆ ಬಗ್ಗೆ ತುಂಬಾ ಇವರಿಗೆ ಜ್ಞಾನ ಇದೆ ಅಲ್ವಾ? ಸರಿ, ಮುಂದಿನ ಗೀತೆಯನ್ನ ಪ್ರಸಾರ ಮಾಡಿ ಮತ್ತೆ ಕಾರ್ಯಕ್ರಮನ ಮುಂದುವರಿಸೋಣ ಅಂತ.

0: ಈಗಾಗಲೇ ನಾವು ತೊಗರಿ ಬಗ್ಗೆ ಗುಲ್ಬರ್ಗ ಕಲಬುರ್ಗಿಯನ್ನು ಹೇಳಿದ್ವಿ. ಹಾಗೆ ಒಂದೊಂದು ಊರು, ಈಗ ಮೈಸೂರಲ್ಲೇ ಮಲ್ಲಿಗೆ ಈ ಗೀತೆಯನ್ನು ನೋಡಿ ಕೇಳಿದ್ರಲ್ಲ ಈಗ ನೀವು ಅಲ್ವಾ, ಸಂಯುಕ್ತ ಚಿತ್ರದ ಗೀತೆ ಅದು. ಮಂಗಳೂರಿನಲ್ಲಿ ಕಡಲು, ಹಾಂ, ಕೋಲಾರದಲ್ಲಿ ಚಿನ್ನದ ಗಣಿ, ಹೀಗೆ ಒಂದೊಂದು ಊರಲ್ಲಿ ಒಂದೊಂದಿದೆ. ಈಗ ನಮ್ಮ ಪ್ರಶ್ನೆ ಹೀಗಿದೆ, ಹಾಂ, ಕರ್ನಾಟಕದಲ್ಲಿ ಮೀನುಗಾರಿಕೆ ಕಾಲೇಜು ಅಥವಾ ವಿದ್ಯಾಲಯ ಎಲ್ಲಿದೆ ಅಂತ ಹೇಳಬೇಕು ಕರ್ನಾಟಕದಲ್ಲಿ. ಈ ಒಳಮೀನು ಜಲ ಸಾರಿಗೆ ಏನಿದೆ,
1: ಹೌದು,
0: ಒಳನಾಡು ಜಲ ಸಾರಿಗೆ,
1: ಈಗಾಗಲೇ ಒಂದು ನಾವು ಮೀನು ಕೃಷಿ ಬಗ್ಗೆ ಒಂದು ಪ್ರಶ್ನೆಯನ್ನು
0: ಕೇಳಿದ್ವಿ.
1: ಈಗಾದ್ರೆ ವಿದ್ಯಾಲಯ ಅಥವಾ
0: ವಿದ್ಯಾಲಯ ಎಲ್ಲಿದೆ ಅಂದ್ರೆ, ಬಹಳಷ್ಟು ಕರ್ನಾಟಕದಲ್ಲಿ ಬಹಳಷ್ಟು ಸಂಶೋಧನಾ ಸಂಸ್ಥೆ ಅಥವಾ ಮಾಹಿತಿ ಕೇಂದ್ರಗಳು ಅಥವಾ ತರಬೇತಿ ಕೇಂದ್ರಗಳು ಇವೆ. ಈಗಾಗಲೇ ಪ್ರಮುಖವಾಗಿ ಹೇಳಬೇಕಂದ್ರೆ ಹೆಸರುಘಟ್ಟ ಬೆಂಗಳೂರಿನಲ್ಲಿ ಇದೆ, ಜಿ ಕೆ ವಿಕೆಯಲ್ಲಿ ಇದೆ, ಹೆಬ್ಬಾಳದಲ್ಲಿ ಇದೆ ಬೆಂಗಳೂರಿನಲ್ಲಿ. ಆನಂತರ ವಿಜಯಪುರದ ಭೂತನಾಳ ಎಂಬುವಲ್ಲಿ ಕೂಡ ತರಬೇತಿ ಸಂಸ್ಥೆ ಇದೆ. ಈಗ ಆನಂತರ ಮೀನು ಒಳನಾಡು ಈ ಮೀನುಗಾರಿಕೆಗೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಇದ್ದಾವೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಮೀನುಗಾರಿಕೆ ಕಾಲೇಜ್ ಇದೆ. ಇಲ್ಲಿ ಒಳನಾಡು ಮೀನುಗಾರಿಕೆ ಹೇಗೆ ಅಂದರೆ, ಕೆರೆಯಲ್ಲಿ ಕೃಷಿ ಹೊಂಡದಲ್ಲಿ ಹೇಗೆ ಮೀನುಗಳನ್ನು ಸಾಕಬೇಕು, ತರಬೇತಿ ಹೇಗೆ. ಈಗ ನಮ್ಮಲ್ಲಿ ಈ ಪ್ರಾನ್ಸ್ ಏನು ಸಿಗಡಿ ಮೀನು, ಸಿಗಡಿ ಮೀನಿನ ಕೃಷಿ ಹೇಗೆ ಮಾಡ್ತೀವಿ, ಹಾಗೆ ಈ ಮೀನುಗಾರಿಕೆ ಬಗ್ಗೆ ತರಬೇತಿಗಳನ್ನು ಕೊಡುವಂಥ ಸಂಸ್ಥೆಗಳಿವೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಕಾಲೇಜ್ ಕೂಡ ಇದೆ, ಅದು ಎಲ್ಲಿ ಇದೆ ಅಂತ ಹೇಳಬೇಕು. ಇಲ್ಲಿ ವೈಜ್ಞಾನಿಕವಾಗಿ ಯಾವ ರೀತಿ ಮೀನುಗಳನ್ನು ಪಾಲನೆ ಮಾಡಬೇಕು, ಅವುಗಳ ಸಂತಾನೋತ್ಪತ್ತಿ ಯಾವ ರೀತಿ ಮಾಡಬೇಕು, ಅದು ಒಂದು ಅಂದರೆ ಮತ್ಸ್ಯೋದ್ಯಮಕ್ಕೆ ಪ್ರೋತ್ಸಾಹ ಕೊಡುವ ಸಲುವಾಗಿ, ಅಂದರೆ ಇದು ಮೀನುಗಾರಿಕೆ ಸಾಕಣೆಯಲ್ಲಿ ಒಂದು ಡಿಗ್ರಿ ಪದವಿನ ನೀಡುವಂಥ ಪಡ್ಕೊಳ್ಳುವಂಥ ಒಂದು ಕಾಲೇಜ್ ಇದೆ. ಅದು ಕರ್ನಾಟಕದ ಯಾವ ಊರಿನಲ್ಲಿ ಇದೆ ಅಂತ ಹೇಳಬೇಕು ಅಲ್ವಾ. ಈ ಉತ್ತರ ಕರ್ನಾಟಕದ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಪಡಿಸುವ ಒಂದು ಮೀನುಗಾರಿಕಾ ಸಂಶೋಧನೆ ಹಾಗೂ ವಿಸ್ತರಣಾ ತರಬೇತಿ ಮೀನುಗಾರಿಕಾ ಸಂಸ್ಥೆ ಈ ಭೂತನಾಳ ವಿಜಾಪುರ ಜಿಲ್ಲೆಯಲ್ಲಿ ಇದೆ ಅಂತೆ ಉತ್ತರ ಕರ್ನಾಟಕದಲ್ಲಿ. ಅದು ಬಿಟ್ಟರೆ ಬೆಂಗಳೂರು ಹೆಬ್ಬಾಳದಲ್ಲಿ, ಹೆಸರುಘಟ್ಟ, ಜಿ ಕೆ ವಿ ಕೆ ಇಲ್ಲಿ ಮುಂತಾದ ಕಡೆ ಎಲ್ಲ ಹೆಚ್ಚಿನ ಒಂದು ಮಾಹಿತಿಯನ್ನು ತರಬೇತಿ ಕೊಡುವಂಥ ಸಂಸ್ಥೆಗಳು ಇದ್ದಾವೆ. ಹಾಗೆ ಕಾಲೇಜ್ ಒಂದಿದೆ ಕರ್ನಾಟಕದಲ್ಲಿ, ಯಾವುದಂತ ಹೇಳಬೇಕು ನೋಡೋಣ. ಯಾರು
1: ದೂರವಾಣಿ ಸಂಖ್ಯೆ ನಾವೊಮ್ಮೆ ಹೇಳೋಣ,
0: ಹೇಳ್ಬಿಡಿ.
1: 2253452 ಎಸ್ ಟಿ ಡಿ ಕೋಡ್ ಸಂಖ್ಯೆ 0838 2. ಹಾಗೆ ಮೊಬೈಲ್ ಸಂಖ್ಯೆ 9480249740.
0: ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗವಹಿಸಬಹುದು.
1: ಈಗಾಗಲೇ ಪ್ರಶ್ನೆಯನ್ನ ಕೇಳಿದ್ದೀವಿ,
0: ಕರ್ನಾಟಕದಲ್ಲಿ ಮೀನುಗಾರಿಕೆ ಕಾಲೇಜ್
1: ಎಲ್ಲಿದೆ,
0: ಮೀನುಗಾರಿಕೆ ಬಗ್ಗೆ ಒಂದು ತರಬೇತಿಯನ್ನು ನೀಡಿ ಅಥವಾ ಆ ಬಗ್ಗೆ ಅಧ್ಯಯನವನ್ನು ಮಾಡಿ ಪದವಿಯನ್ನು ಪಡಿಬಹುದು ಈ ಕಾಲೇಜಿನಲ್ಲಿ. ತಾಂತ್ರಿಕವಾಗಿ ಮೀನನ್ನು ಹೇಗೆ ಸಾಕಬೇಕು, ಹೇಗೆ ಪಾಲನೆ ಮಾಡಬೇಕು, ಅವುಗಳ ಸಂತಾನೋತ್ಪತ್ತಿ ಹೇಗೆ, ಆಹಾರ ಕ್ರಮ ಹೇಗೆ, ಸರೋವರದಲ್ಲಿ, ಕೆರೆಗಳಲ್ಲಿ, ಬಾವಿಗಳಲ್ಲಿ, ಕೃಷಿ ಹೊಂಡದಲ್ಲಿ ಯಾವ ರೀತಿ ಈ ಮತ್ಸ್ಯ ಸಂಪತ್ತು ಅಥವಾ ಮೀನುಗಾರಿಕೆಯನ್ನು ಮಾಡಬಹುದು ಎಂಬುದರ ಬಗ್ಗೆ ಜ್ಞಾನ,
1: ಮೀನುಗಾರಿಕೆ ತಂತ್ರಗಳು, ಕೈ ಸಂಗ್ರಹ, ಈಟಿ, ಬಲೆ, ಗಾಳ ಹಾಕುವುದು ಹೇಗೆ,
0: ಅಂದ್ರೆ ಯಾವ ರೀತಿ ತರಬೇತಿ, ಎಲ್ಲಾ ರೀತಿಯ ಜ್ಞಾನವನ್ನು ಕೊಡುವಂತ ಒಂದು ಕಾಲೇಜ್ ಇದೆ ಕರ್ನಾಟಕದಲ್ಲ ಯಾವ ಊರಿನಲ್ಲಿ ಇದೆ ಅಂತ ಹೇಳಬೇಕು. ಬಹುಶಃ ನಮ್ಮ ಶತ್ರುಗಳು ವಿಚಾರ ಮಾಡ್ತಾ ಇರಬಹುದು. ಈಗಾಗಲೇ ಗೀತೆಯಲ್ಲಿ ಒಂದು ಸಣ್ಣ ಸುಳುವು ಸಿಕ್ಕಿದೆ. ಈಗ
1: ಮೈಸೂರಿನಲ್ಲಿ ಮಲ್ಲಿಗೆ ಹೂವು, ಮಂಗಳೂರಿನಲ್ಲಿ ಊರು ಹೇಳಿ,
0: ಹೌದು, ಮಂಗಳೂರಿನಲ್ಲಿ ಭಾರಿ ಸಮುದ್ರ ಇದೆ, ಕಡಲ ಇದೆ ಅಂತ ಹೇಳ್ಬಿಟ್ಟು ಯಾರು ಗೆಸ್ ಮಾಡ್ತಾರಂತ
1: ನೋಡೋಣ.
0: ಮತ್ತೊಮ್ಮೆ ಟೆಲಿಫೋನ್ ಸಂಖ್ಯೆಗಳನ್ನು ಹೇಳಿಬಿಡಿ ಸಾಕ್ಷಿ.
1: 2253452 ಎಸ್ ಟಿ ಡಿ ಕೋಡ್, 0838 2. ಮೊಬೈಲ್ ನಂಬರ್ 9480249740.
0: ಒಂದು ಕರೆ ಬರ್ತಾ ಇದೆ ನೋಡೋಣ. ಹಲೋ, ಹಲೋ ಹೇಳಿ ಪ್ರಶ್ನೆ.
1: ನಮಸ್ಕಾರ,
2: ಉಡುಪಿ ಜಿಲ್ಲೆ ಬಂಟಕಲ್ಲಿನಿಂದ.
0: ಉಡುಪಿ ಜಿಲ್ಲೆ ಬಂಟಕಲ್ಲಿನಿಂದ,
2: ಹೌದೌದು.
0: ಹೆಸರು?

0: ಸದಾನಂದ
1: ಅವರು. ಓಕೆ ಓಕೆ, ಸದಾನಂದ ನಾಯಕ್ ಅವರು ತುಂಬಾ ಕರೆ ಮಾಡ್ತಾರೆ. ಧನ್ಯವಾದ. ಇದು ಸಂತೋಷ, ಸ್ವಾಗತ. ನಾನು ಪ್ರಶ್ನೆ ಕೇಳಿ ಕೇಳಿಸ್ಕೊಂಡ್ರ?
0: ಹೌದು, ಅದು ಮಂಗಳೂರಿನಲ್ಲಿ, ಮಂಗಳೂರಿನ ಯಕ್ಕೂರಿ ಶಾಲೆ ಉಂಟು ಒಂದು ಮೀನುಗಾರಿಕಾ ಕಾಲೇಜು.
1: ಹಾ, ಎಲ್ಲಿ?
0: ಮಂಗಳೂರಿನ ಯಕ್ಕೂರಿ ಶಾಲೆ ಒಂದು ಮೀನುಗಾರಿಕಾ ಕಾಲೇಜು ಉಂಟು.
1: ಹಾ, ಕರೆಕ್ಟ್. ಅದೇ ರಾಜ್ಯದಲ್ಲಿ ಇರುವಂತ ಒಂದೇ ಒಂದು ಮೀನುಗಾರಿಕಾ ಕಾಲೇಜು, ಬಾಕಿ ಎಲ್ಲ ತರಬೇತಿ ಸಂಸ್ಥೆಗಳು.
0: ಒಮ್ಮೆ ಹೋಗಿದ್ದೇನೆ ಮಂಗಳೂರು ಆಕರ್ಷಣ ಒಂದು ಬಹುಮಾನ ವಿತರಣೆ
1: ಕಾರ್ಯಕ್ರಮ,
0: ಅಲ್ಲಿ ಹೋಗಿದ್ದೇನೆ.
1: ಹೌದೌದು, ಮಂಗಳೂರಿನಲ್ಲಿ ಈ ಕಾಲೇಜ್ ಇದೆ. ಇಲ್ಲಿ ಮೀನುಗಾರಿಕೆ ಬಗ್ಗೆ ಪದವಿಯನ್ನು ಅಧ್ಯಯನ ಮಾಡಿ ಪದವಿಯನ್ನು ಪಡ್ಕೊಳ್ಬೋದು. ರಾಜ್ಯದಲ್ಲೇ ಇದು ಏಕೈಕ ಕಾಲೇಜು. ಇನ್ನುಳಿದ ಹೆಸರಘಟ್ಟ, ಜಿ ಕೆ ವಿ ಕೆ, ಮೈಸೂರಿನಲ್ಲಿ ಅಥವಾ ವಿಜಯಪುರದಲ್ಲೆಲ್ಲ ತರಬೇತಿ ಸಂಸ್ಥೆಗಳಿವೆ. ಒಳನಾಡು ಮೀನುಗಾರಿಕೆ ತರಬೇತಿ ಸಂಸ್ಥೆಗಳು ಇವೆ ಅಲ್ವಾ. ಧನ್ಯವಾದ ಸದಾನಂದ ಅವರೇ ಕರೆ ಮಾಡಿದ್ದಕ್ಕೆ. ಧನ್ಯವಾದ, ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದೀರಾ. ಕೊನೆಗೂ ಸದಾನಂದ ಅವರು ಬಂಟ್ವಾಳದಿಂದ, ಉಡುಪಿಯಿಂದ ಕರೆ ಮಾಡಿ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಇನ್ನು ಬಹುಶಃ ಕೊನೆಯದಾಗಿ ಇನ್ನೊಂದು ಗೀತೆಯನ್ನು ಪ್ರಸಾರ ಮಾಡಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು. ಮುಂದಿನ ಒಂದು ಗೀತೆಗೆ ಹೋಗೋಣಂತೆ.

0: ಸಾಕ್ಷಿ, ಈಗ ನಾವು ಹಕ್ಕಿ ಪಿಕ್ಕಿ ಎನ್ನುವಂಥ ಗೀತೆಯನ್ನು ಪ್ರಸಾರ ಮಾಡಿದ್ವಿ ಅಲ್ವಾ, ಅಂದರ
1: ಅಂದರೆ
0: ಆಂಧ್ರ ಹೆಂಡತಿ ಚಿತ್ರದ ಗೀತೆ ಇದು. ಪಕ್ಷಿ ಬಗ್ಗೆ
1: ಪ್ರಶ್ನೆಯನ್ನು ಕೇಳೋಣ
0: ಕೇಳಿ.
1: ರಾಮದೇವರ ಬೆಟ್ಟ ಅಭಯಾರಣ್ಯವು ಯಾವ ಪಕ್ಷಿಯನ್ನು ಸಂರಕ್ಷಿಸುತ್ತದೆ?
0: ರಾಮದೇವರ
1: ಬೆಟ್ಟ
0: ಅಭಯಾರಣ್ಯ ಬಹುಶಃ ಕಾಡುಗಳು ವನ್ಯಜೀವಿಗಳಿಗೆ ಒಂದು ಆಶ್ರಯವಾದ ತಾಣ. ನಮ್ಮಲ್ಲಿ ವಿಶೇಷತೆ ಅಂದರೆ ಬಂಡೀಪುರ ಇದೆ, ಮೈಸೂರು ಅಲ್ಲಿ ಇರೋ ಒಂದೊಂದು ಇದಕ್ಕೆ ಒಂದೊಂದು ಇದ್ದಿದ್ದಾವೆ ಆನೆ.
1: ಆದರೆ ಈ ರಾಮದೇವರ ಬೆಟ್ಟದಲ್ಲಿ ಒಂದು ವಿಶೇಷವಾಗಿ ಒಂದು ಪಕ್ಷಿಯನ್ನು ಸಂರಕ್ಷಿಸಲಾಗುತ್ತೆ.
0: ಒಂದು ಪಕ್ಷಿ ಅಲ್ಲಿ ವಾಸವಾಗಿದೆ.
1: ಹೌದು,
0: ಯಾವ ಪಕ್ಷಿ ಅಂತ ಹೇಳಬೇಕು. ರಾಮದೇವರ ಬೆಟ್ಟದಲ್ಲಿ ಯಾರು ಕರೆ ಮಾಡಿ ಹೇಳ್ತಾರಂತ ನೋಡೋಣ. ಈಗಾಗಲೇ ನಾವು ಈ ನಾಗರಹೊಳೆ, ಬಂಡೀಪುರ, ಆನಂತರ ಇನ್ನು ಸಕ್ರೆಬೈಲ್ ಇಲ್ಲೆಲ್ಲ ಆನೆಗಳ ಸಂರಕ್ಷಿತ ಇದಿದೆ. ಬಂಡೀಪುರದಲ್ಲಿ ಹುಲಿ ಅಭಯಾರಣ್ಯ, ಕಾಳಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಾಳಿ ಹುಲಿ ಅಭಯಾರಣ್ಯ, ಪಕ್ಷಿಧಾಮಗಳಿವೆ, ಗುಡಿವೆ ಮೈಸೂರು ಹೀಗೆ. ಹಾಗೆ ರಾಮದೇವರ ಬೆಟ್ಟದಲ್ಲಿ ಒಂದು ವಿಶೇಷವಾದ ಪಕ್ಷಿ ಪ್ರಭೇದ ಸ್ಥಾನ ವಾಸಸ್ಥಾನವನ್ನು ಮಾಡಿಕೊಂಡಿದೆ. ಯಾವ ಪಕ್ಷಿ ಅಂತ ಹೇಳಬೇಕು, ಬಹುಶಃ ಯಾರು ಕರೆ ಮಾಡಿ ಹೇಳ್ತಾರಂತ ನೋಡೋಣ.

0: ಈ ಒಂದು ಪ್ರದೇಶದಲ್ಲಿ ಹಿಂದಿ ಚಲನಚಿತ್ರ ಶೋಲೆ ಅನ್ನುವ ಒಂದು ಪ್ರಸಿದ್ಧವಾದ ಚಲನಚಿತ್ರದ ಶೂಟಿಂಗ್
1: ಛಾಯಾಗ್ರಹಣವನ್ನು ಕೂಡ ನಡೆದಿದೆ, ಚಿತ್ರೀಕರಣ ನಡೆದಿದೆ. ಮತ್ತು ಏನು ನಾವು ಪಕ್ಷಿ ಪ್ರಭೇದದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅದು ಕೂಡ ವಿಶೇಷವಾದ ಒಂದು ಪಕ್ಷಿ ಪ್ರಭೇದ.
0: ಹಾಗೆ ಇಲ್ಲಿ ಶ್ರೀರಾಮ ಮತ್ತೆ ಆಂಜನೇಯ ಸ್ವಾಮಿಯವರ ಪ್ರಸಿದ್ಧ ದೇವಾಲಯ ಕೂಡ ಈ ಒಂದು ಪ್ರದೇಶದಲ್ಲಿ ಇದೆ.
1: ಕೇವಲ ಇದು ಬೆಟ್ಟ ಅಷ್ಟೇ ಅಲ್ಲ, ಪುರಾಣ ಪ್ರಸಿದ್ಧವಾದ ಸ್ಥಳ ಕೂಡ.
0: ಹೌದು,
1: ಯಾವ ಪಕ್ಷಿಗೆ ಆಶ್ರಯ ತಾಣವಾಗಿದೆ ರಾಮದೇವರ ಬೆಟ್ಟ ಅಲ್ವಾ? ನೋಡೋಣ, ಸಮಯ ಮುಗಿತಾ ಇದೆ, ಕೇವಲ ಇನ್ನೊಂದು 2 ನಿಮಿಷ ಇದೆ. ಬಹುಶಃ ನಮ್ಮ ಶ್ರೋತೃಗಳು ವಿಚಾರ ಮಾಡುವವರಿಗೆ ಸಮಯ ಮುಗಿಬಹುದು ಅನಿಸುತ್ತೆ,
0: ನಾವೇ ಉತ್ತರವನ್ನು ಹೇಳಿಬಿಡೋಣ. ಇದು ರಣಹದ್ದು ಪಕ್ಷಿಗೆ ಸಂರಕ್ಷಿಸುತ್ತದೆ, ಅಂದ್ರೆ ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ ಅಂತಾನೆ

0: ಇದಕ್ಕೆ ಕರೀತಾರೆ,
1: ಅದನ್ನ ಮಾನ್ಯ ಮಾಡಲಾಗಿದೆ.
0: ಹೌದು.
1: ಮತ್ತೆ ಈ ಪಕ್ಷಿ ಪ್ರಭೇದ ಏನಿದೆ, ಇದು ತುಂಬಾ ಪ್ರಕೃತಿಯನ್ನ ಸಮತೋಲನ ಮಾಡಲು, ಅಂದ್ರೆ ಅದು ಪರಿಸರವನ್ನ ಸ್ವಚ್ಛವಾಗಿಡಲು ಈ ಪಕ್ಷಿ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತದೆ.
0: ಅಂದ್ರೆ 2012ರಲ್ಲೇ ಈ ಅಭಯಾರಣ್ಯ
1: ಸ್ಥಾಪಿತವಾಗಿದ್ದು ಇವುಗಳನ್ನ ಸಂರಕ್ಷಿತ
0: ಪ್ರದೇಶದಲ್ಲಿ ಕಂಡುಬರುವಂತಹ 9 ಬಗೆಯ ರಣಹದ್ದುಗಳು
1: ಈ ಪ್ರದೇಶದಲ್ಲಿ ಕಂಡು ಬಂದಿವೆ. ಇದೊಂದು ವಿಶೇಷವಾದ ಸ್ಥಳ, ಅದಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಭೇಟಿ ಗಿಟ್ಟೆ ಆಡೋ ಇಂಥದ್ದೆಲ್ಲ ನಿಷಿದ್ಧ ಇದೆ. ನಾವು ಉತ್ತರವನ್ನು ಹೇಳಿದ್ದೀವಿ ಸಾಕ್ಷಿ. ಸಮಯ ಆಗ್ತಾ ಇದೆ, ಕೇವಲ ಇನ್ನೊಂದು ನಿಮಿಷ ಇದೆ. ಈ ನಮ್ಮ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದಂಥವರು ದಯಾನಂದ ಮೈತ್ರಿ ಮತ್ತು
0: ಮಹಾಪಲೇಶ್ವರ ಜೋಶಿ
1: ಜೋಶಿಗೆ ಅವರಿಗೂ ಧನ್ಯವಾದ ಹೇಳೋಣ. ಮತ್ತು ಭಾಗವಹಿಸಿದ ಎಲ್ಲ ನಮ್ಮ ಶ್ರೋತೃ ಬಾಂಧವರಿಗೂ ಧನ್ಯವಾದ ಹೇಳ್ತಾ
0: ಮುಂದಿನ ಕಾರ್ಯಕ್ರಮವನ್ನು
1: ಮುಗಿಸೋಣಂತ. ನಾನು ಶಿವಾನಂದ್, ಹಾಗೆ
0: ನಾನು ಸಾಕ್ಷಿ ಜೋಶಿ,
1: ಎಲ್ಲರಿಗೂ ಧನ್ಯವಾದ ಹೇಳ್ತಾ
0: ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿ
1: ಭಾಗವಹಿಸೋಣಂತೆ. ಧನ್ಯವಾದ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುವರಿಗೆಲ್ಲ ಗೀತಾ ಪಾಲೇಕರ್ ಹೇಳುವ ನಮಸ್ಕಾರಗಳು. ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೆಳಗುರಿ ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಆಕಾಶವಾಣಿ ಕಾರವಾರ, ಸಮಯ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕೆಳಗರೆ ನಿಲಯದಿಂದ ಪ್ರಸಾರವಾಗಿರುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು, ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಡಿ ಉಡಿಗೇರಿ ಮತ್ತು ಸಂಗಡಿಗರಿಂದ ಲಾವಣಿ ಹಾಡುಗಳು. 7:45 ಮಕ್ಕಳು ಪಾಲಕರು ಶಿಕ್ಷಕರು ಈ ಕುರಿತು ಮಾತನಾಡುತ್ತಾರೆ ಉಷಾ ಪಾಟೀಲ್. 8:00 ನಾಟಕ ಮರ್ಯಾದೆ, ರಚನೆ ಡಾಕ್ಟರ್ ವೀಣಾ ಶಾಂತೇಶ್ವರ, ನಿರ್ದೇಶನ ಪ್ರಭಾ ಶಿರೋರ್. 8:30 ಕನ್ನಡ ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 9:30 ಕರೆಂಟ್ ಅಫೇರ್ಸ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ವಿ ಕೆ ರಾಮನ್ ಅವರಿಂದ ಕೊಳಲು ವಾದನ, ವಯಲಿನ್ ವೆಂಕಟೇಶ್ ಜೋಶಿಯರ್, ಮೃದಂಗ ಕೆ ವಿ ಜಯಚಂದ್ರರಾವ್, ಘಟಂ ವಿದ್ವಾನ್ ಗಿರಿಧರ ಉಡುಪ. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಕೆಳಗರೆ ಇವಿಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗಲಿವೆ.

ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಕರುನಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿ ಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಬಿಂದಿಗನವಿಲೆ ಭಗವಾನ್ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಮಂಜುಳಗಾನ ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳನ್ನು ಆಲಿಸುವಿರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು

ಅರ್ಚನಾ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳ ಸಹಪ್ರಸಾರ. ಹನ್ನೊಂದು ಸ್ಟಂಪ್ಡ್. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಮತ್ತು ಸಂಗಡಿಗರಿಂದ ಜಾನಪದ ವೈವಿಧ್ಯ ಕಾರ್ಯಕ್ರಮ. ಪ್ರಸ್ತುತಿ ಸುಮಾ ಆರ್. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ. ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಮಿಷನ್ ಕುರಿತು ಮಾಹಿತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

ಮೂರು ಗಂಟೆಯಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳಲ್ಲಿ ಮಂಚಾಹೆ ಗೀತ್, 3:30 ನಾಟ್ಯ ತರಾನ, 4 ಬಾಂಬೆ ಟಾಕೀಸ್, ಸಂಜೆ 5 ಯಕ್ಷಲಹರಿ ಯಕ್ಷಗಾನ ತಾಳಮತ್ತಲೆ ಪ್ರಸಂಗ ಕನಕಾಂಗಿ ಕಲ್ಯಾಣ, ನಡೆಸಿಕೊಡುವವರು ಶ್ರೀ ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾಮಂಡಳಿ ಸದಸ್ಯರು, ಭಾಗವತರು ಕೆಜೆ ಗಣೇಶ್. 6:30 ವಿಜ್ಞಾನದ ಮುನ್ನಡೆ, 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮ, ಹಣ್ಣಿನ ಬೆಳೆಗಳು, ಜಹಡ ತಾಲೂಕು ಗುಂದದ ತಿಮ್ಮಪ್ಪ ದೇಸಾಯಿ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತತ್ವಪದಗಳು ಗುಂಡಪ್ಪ ಎಂ ಚನ್ನದಾಸರ ಮತ್ತು ಸಂಗಡಿಗರಿಂದ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ರೇಡಿಯೋ ಸ್ಪಂದನ, ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. 8:15 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ. 8:30 ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಯುವವಾಣಿ ಬೆಂಗಳೂರು ಕೇಂದ್ರದಿಂದ, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ಆರ್ ಮಾಧುರಿ ದೇವಿ ಅವರ ವೀಣಾವಾದನ, ಆಕಾಶವಾಣಿ ವಿಶಾಖಪಟ್ಟಣ ಕೇಂದ್ರದ ಕೊಡುಗೆ. ಕೆಳಗುರಿ ಇದುವರೆಗೂ ನಿಲಯದಿಂದ ಪ್ರಸಾರವಾಗಲಿರುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ.

0: ನನ್ನ ತಮ್ಮನ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲರೂ ಖಂಡಿಸೋಣ.
1: ಹೆಣ್ಣಿನಿಂದ ತಾನೇ ಮಾನ ಪ್ರಾಣ.
2: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗಲಿ.

ಕೆಳಗರೆ ನಾಳೆ ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೆಳಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು.

ಆಕಾಶವಾಣಿ ಕಾರವಾರ. ಸಮಯ 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. ನಂತರ 6:40 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.

0: ಪ್ರದೇಶವಾಣಿ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಕೂಟ ವಿಷಯ ಶಿಕ್ಷಣ ವಿಷಯ ಅಧಿಕೃತ
2: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸಮಕಕ್ಷಿಯೇಣ ಸಹ ವಾರ್ತಾಲಾಪಂ ವಿಧಾತುಂ ದ್ವಿದಿವಸೀಯ ಯಾತ್ರಾಯಾಂ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್. ಕೇಂದ್ರೇಣ ಮಾದಕ ದ್ರವ್ಯಾಣಾಂ ನಿಯಮೇಷು ಸಂಶೋಧನಂ ಕೃತ್ವಾ ಅಧಿಕ ಮದ್ಯಯುಕ್ತಾನಾಂ ಔಷಧ ಸೂತ್ರೀಕರಣಾನಾಂ ವಿನಿಯಮನಂ ವಿಹಿತಂ. ಉತ್ತರಾಖಂಡ ರಾಜ್ಯೆ ಅತ್ಯಧಿಕ ವೃಷ್ಟಿಯೈ ಋತು ವಿಭಾಗೇನ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನ ಪ್ರಸಾರಿತ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅದ್ಯ ರಾತ್ರೌ ದ್ವಿತೀಯಾಯಾಂ ಪ್ರಾಗುಪಾಂತ್ಯ ಕ್ರೀಡಾಯಾಂ ಸ್ಪೇನ್ ದೇಶ ಬೆಲ್ಜಿಯಂ ದೇಶೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ತಿಸೃಣಾಂ ರಾಷ್ಟ್ರಾಣಾಂ ಯಾತ್ರಾಯಾಃ ಅಂತಿಮೆ ಚರಣೆ ಅದ್ಯ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್. ಯತ್ರ ನ್ಯೂಜಿಲೆಂಡ್ ದೇಶಸ್ಯ ಪ್ರಧಾನಮಂತ್ರಿಣಾ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ತಸ್ಯ ಭವ್ಯಂ ಔಪಚಾರಿಕಂಚ ಸ್ವಾಗತಂ ವಿಹಿತಂ. ಆಕ್ಲೆಂಡ್ ವಿಮಾನಸ್ಥಾನಕೆ ರೆಡ್ ಕಾರ್ಪೆಟ್ ಇತ್ಯತ್ರ ಪ್ರಧಾನಮಂತ್ರಿಣಾ ಲಕ್ಸನ್ ವರ್ಯೇಣ ಶ್ರೀ ಮೋದಿನಃ ವ್ಯಕ್ತಿಗತ ರೂಪೇಣ ಸ್ವಾಗತಂ ವಿಹಿತಂ. ಪ್ರಧಾನಮಂತ್ರಿಣಂ ಮೋದಿನಂ ಟರ್ಮೇಕ್ ಇತ್ಯತ್ರ ಔಪಚಾರಿಕಂ ಸ್ವಾಗತಂ ಚ ಅದದಾತ್. ಯತ್ರ ಭಾರತಸ್ಯ ನ್ಯೂಜಿಲೆಂಡ್ ದೇಶಸ್ಯ ಚ ಸಶಸ್ತ್ರ ಸೇನಾಯಾಃ ಪ್ರತಿನಿಧಯಃ ಉಪಸ್ಥಿತಾಃ ಆಸನ್. ಶ್ರೀಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸ್ವಕೀಯೇನ ಸಮಕಕ್ಷೀಯೇಣ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಉಭೌ ನೇತಾರೌ ಸಮಗ್ರಸ್ಯ ದ್ವೈಪಾಕ್ಷಿಕ ಸಂಬಂಧಸ್ಯ ಸಮೀಕ್ಷಾಂ ಕರಿಷ್ಯತಃ. ಯಸ್ಮಿನ್ ವಿಗತದ್ವಯೋಃ ವರ್ಷಯೋಃ ವಿಶೇಷತಃ ವ್ಯಾಪಾರ ವಾಣಿಜ್ಯ ರಕ್ಷಾದಿ ಕ್ಷೇತ್ರೇಷು ಮಹತಿ ಪ್ರಗತಿಃ ಅಭವತ್. ಕಸ್ಯಾಪಿ ಭಾರತೀಯ ಪ್ರಧಾನಮಂತ್ರಿಣಃ ನ್ಯೂಜಿಲೆಂಡ್ ದೇಶಸ್ಯ ಯಾತ್ರಾ ಚತ್ವಾರಿಂಶತ್ ವರ್ಷೇಷು ಪ್ರಥಮಾ ಯಾತ್ರಾ ಭವಿಷ್ಯತಿ. ಶ್ರೀಮೋದಿ ಪ್ರಮುಖೇಭ್ಯಃ ಉದ್ಯಮಿಭ್ಯಃ ಕ್ರೀಡಕೇಭ್ಯಃ ಚ ಸಹ ಸಂವಾದಂ ಸಾಧಯಿಷ್ಯತಿ. ಭಾರತ ನ್ಯೂಜಿಲೆಂಡ್ ದೇಶಯೋಃ ಮಧ್ಯೆ ವಿದ್ಯಮಾನಸ್ಯ ಜನಾನಾಂ ಮಧ್ಯೆ ದೃಢಸಂಬಂಧಸ್ಯ ಪ್ರದರ್ಶನಪೂರ್ವಕಂ ಪ್ರಧಾನಮಂತ್ರಿ ಅಸ್ಯಾಂ ಯಾತ್ರಾಯಾಂ ಭಾರತೀಯ ಪ್ರವಾಸಿನಾಂ ವಿಶಾಲ ಸಮುದಾಯಮಪಿ

ಸಂಬೋಧಯಿಷ್ಯತಿ. ಇತಃ ಪ್ರಾಕ್ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಸ್ಟ್ರೇಲಿಯಾ ದೇಶಸ್ಯ ಐತಿಹಾಸಿಕಂ ಉಚ್ಚಸ್ತರೀಯಂ ರಾಜ್ಯ ಪರ್ಯಟನಂ ಆಧಿಕಾರಿಕ ರೂಪೇಣ ಸಮಾಪಿತಂ ಯೇನ ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಾಮರಿಕ ಸಹಭಾಗಿತ್ವಸ್ಯ ಕೃತೆ ಭವಿಷ್ಯ ಪ್ರತಿರೋಧಕಂ ಪ್ರಾರೂಪಂ ನಿರ್ಮಿತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ದೇಶಸ್ಯ ಸರ್ವಕಾರಾಯ ನಾಗರಿಕೇಭ್ಯಃ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿಣೆ ಎಂಥನಿ ಅಲ್ಬನೀಸ್ ವರ್ಯಾಯ ಚ ಸ್ವಸ್ಯ ಯಾತ್ರಾಯಾಃ ಸಮಾಪನ ಸಮಯೆ ಸ್ನೇಹಪೂರ್ಣ ಆತಿಥ್ಯಾಯ ಕಾರ್ತಜ್ಞಂ ಪ್ರಕಟಿತವಾನ್. ಆಸ್ಟ್ರೇಲಿಯಾ ಯಾತ್ರಾಯಾಃ ಸಮಾಪ್ತೇಃ ಅನಂತರಂ ಸಾಮಾಜಿಕ ಪಟಲೆ ಶ್ರೀಮೋದಿ ಅವದತ್ ಯತ್ ಅಸ್ಯಾಃ ಯಾತ್ರಾಯಾಃ ಪರಿಣಾಮೇನ ಭಾರತ ಆಸ್ಟ್ರೇಲಿಯಾ ಸಹಭಾಗಿತ್ವಂ ಇತೋಪಿ ಸುದೃಢಂ ಜಾತಂ ಅಪಿ ಚ ವಿವಿಧ ಕ್ಷೇತ್ರೇಷು ಸಹಕಾರಸ್ಯ ನೂತನಾನಿ ಮಾರ್ಗಾಣಿ ಉದ್ಘಾಟಿತಾನಿ. ಕೇಂದ್ರ ಸರ್ವಕಾರೇಣ ಅಧಿಕ ಮದ್ಯಸಾರಯುಕ್ತ ಔಷಧೀನಾಂ ನಿರ್ಮಾಣಸ್ಯ ವಿಕ್ರಯಣಸ್ಯ ಚ ನಿಯಂತ್ರಣಂ ವಿಧಾತುಂ ಪಂಚಚತ್ವಾರಿಂಶದಧಿಕ ಏಕೋನವಿಂಶತಿತಮಾಯಾಂ ಔಷಧ ನಿಯಮಾವಲ್ಯಾಂ ಪ್ರಮುಖಾಃ ಪರಿಷ್ಕಾರಾಃ ಕೃತಾಃ. ಕೇಂದ್ರೀಯ ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯೇನ ಎಥಿಲ್ ಅಲ್ಕೋಹಲ್ ಯುಕ್ತ ಔಷಧ ಸ್ವರೂಪೇಭ್ಯಃ ಪೂರ್ವದತ್ತಾ ಅನುಜ್ಞಪ್ತಿ ಮುಕ್ತಿಃ ಅಧುನಾ ಸಮಾಪಿತಾ. ಮಂತ್ರಾಲಯಸ್ಯ ಅಧಿಸೂಚನಾನುಸಾರಂ 30 ಮಿಲಿಲೀಟರ್ ಇತ್ಯತಃ ಅಧಿಕ ಮಾತ್ರಾಯಾಂ ಸ್ಥಿತಾಃ ಸರ್ವಾಃ ಔಷಧಯಃ ಯಾಸು ಎಥಿಲ್ ಮದ್ಯಸಾರಸ್ಯ ಮಾತ್ರಾ 12% ಉತವಾ ತತೋಪ್ಯಧಿಕಂ ವರ್ತತೆ ತಾಃ ಇತಃ ಪರಂ ಅನುಸೂಚಿ ಕೆ ಇತ್ಯಸ್ಯಾಂತರ್ಗತಂ ಪ್ರಾಪ್ತಾಯಾಃ ಮುಕ್ತೇಃ ಬಹಿಃ ಭವಿಷ್ಯಂತಿ. ಏತಾದೃಶಾಣಾಂ ಔಷಧೀಯ ಉತ್ಪಾದನಾಂ ಕೃತೆ ಔಷಧಿ ಏವಂ ಸೌಂದರ್ಯ ಪ್ರಸಾಧನ ಅಧಿನಿಯಮಃ 40-29 ಇತ್ಯಸ್ಯಾಂತರ್ಗತಂ ವೈಧಾನಿಕ ಅನುಜ್ಞಪ್ತಿಃ ಪ್ರಾಪ್ತವ್ಯಾ ಭವಿಷ್ಯತಿ. ಅನೇನ ಸಂಶೋಧನೇನ ಮದ್ಯಯುಕ್ತ ಔಷಧೀನಾಂ ಪ್ರಚಲನೆ ನಿಯಾಮಕ ನಿರೀಕ್ಷಣಂ ಪ್ರಗಾಢಂ ಭವಿಷ್ಯತಿ. ಸಹೈವ ಏತಾಸಾಂ ಔಷಧೀನಾಂ ವಿತರಣಂ ಕೇವಲಂ ನಿಯಂತ್ರಿತ ಭೇಷಜ ಆಪೂರ್ತಿ ಶೃಂಖಲಾಯಾಃ ಮಾಧ್ಯಮೇನ ಏವ ಸುನಿಶ್ಚಿತಂ ಭವಿಷ್ಯತಿ. ಗೋವಾ ಸರ್ವಕಾರೇಣ ದೇಶೆ ಪ್ರಸ್ತಾವಿತಾಯ ಏಕಃ ದೇಶಃ ಏಕಂ ನಿರ್ವಾಚನಂ ಇತ್ಯಸ್ಮೈ ಅಭಿಯಾನಾಯ ಸ್ವಕೀಯಂ ಪೂರ್ಣಂ ಸಮರ್ಥನಂ ಪ್ರದತ್ತಂ. ಏತತ್ ಸಮರ್ಥನಂ ಗೋವಾರಾಜ್ಯೆ ವಿಚಾರ ವಿಮರ್ಶಾರ್ಥಂ ಸಮಾಗತಾಯಾಃ ಸಂಯುಕ್ತ ಸಂಸದೀಯ ಸಮಿತ್ಯಾಃ ಸಮ್ಮುಖಂ ಉಪಸ್ಥಾಪಿತಂ. ರಾಜ್ಯಸ್ಯ ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ ಸಾವಂತಃ ಅಸ್ಮಿನ್ ವಿಷಯೆ ಪ್ರಾವೋಚತ್ ಯತ್ ದೇಶೆ ಏಕದೈವ ಸರ್ವತ್ರ ನಿರ್ವಾಚನೇನ ವಾರಂ ವಾರಂ ಜಾಯಮಾನಾನಾಂ ನಿರ್ವಾಚನ ಸಂಬದ್ಧ ಪ್ರಕ್ರಿಯಾಣಾಂ ಸ್ಥಾನೆ ಸರ್ವಕಾರಾಃ ವಿಕಾಸಾತ್ಮಕ ಕಾರ್ಯೇಷು ಅಧಿಕಂ ಧ್ಯಾನಂ ಕೇಂದ್ರಯಿತುಂ ಶಕ್ಷ್ಯಂತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ಪೆಟ್ರೋಲಿಯಂ ಪ್ರಾಕೃತಿಕ ಗ್ಯಾಸ್ ಮಂತ್ರಿ ಹರದೀಪ ಸಿಂಗ್ ಪುರಿ ಅವದತ್ ಯತ್ ಸರ್ವಕಾರಃ ದೇಶೆ E85 ಇತ್ಯಂಧನಂ ಪ್ರವರ್ತಯಿತುಂ ಯೋಜನಾಂ ನಿರ್ಮಾತಿ. ಸಾಮಾನ್ಯ E20 ಪೆಟ್ರೋಲ್ ಇಂಧನಾತ್ ಪ್ರತಿ ಲೀಟರ್ ಮಿತಾತ್ಮಕಃ ಪ್ರಾಯಃ 20 ರೂಪ್ಯಕಾಣಿ ಯಾವತ್ ಅಲ್ಪಾರ್ಘಯುತಃ ಭವಿಷ್ಯತಿ. ಮಂತ್ರಿಣಾ ಸ್ಪಷ್ಟೀಕೃತಂ ಯತ್ ಅಸ್ಯ E85 ಇತೀಂಧನಸ್ಯ ಉಪಯೋಗಃ ಕೇವಲಂ ತಾದೃಶೇಷು ವಿಶಿಷ್ಟ ವಾಹನೇಷ್ವೇವ ಭವಿಷ್ಯತಿ ಯಾನಿ ಮುಖ್ಯರೂಪೇಣ ಅಸ್ಯ ಇಂಧನಸ್ಯ ಕೃತೆ ಏವ ವಿನಿರ್ಮಿತಾನಿ ಸಂತಿ. ಏಕಯಾ ನಿಜ ವಾರ್ತಾ ವಾಹಿನ್ಯಾ ಸಹ ಸಂವಾದೆ ಪೆಟ್ರೋಲಿಯಂ ಮಂತ್ರಿಣಾ ಪ್ರತಿಪಾದಿತಂ ಯತ್ ಸರ್ವಕಾರಸ್ಯ ಅಸ್ಯ ಪ್ರಸ್ತಾವಿತ ಪ್ರಯಾಸಸ್ಯ ಮುಖ್ಯೋದ್ದೇಶ್ಯಂ ಉಪಭೋಕ್ತೃಭ್ಯಃ ಆರ್ಥಿಕ ಸಹಾಯತಾ ಪ್ರದಾನಂ ಸಹೈವ ದೇಶೇ ಸರ್ವಕಾರಸ್ಯ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಃ ತೀವ್ರಗತ್ಯಾ ಅಗ್ರೆ ವರ್ಧೇತ ಇತಿ ವರ್ತತೆ. ಸಂಸದೀಯ ಕಾರ್ಯ ರಾಜ್ಯ ಮಂತ್ರಿ ಅರ್ಜುನ ರಾಮ ಮೇಘವಾಲಃ ಸಹೈವ ಡಾಕ್ಟರ್ ಎಲ್ ಮುರುಗುನಃ ಇತ್ಯೇತೌ ಅದ್ಯ ಸಂಸದ ಭವನ ಪರಿಸರೆ ಆಗಾಮಿನಃ ವರ್ಷಾಕಾಲೀನ ಸತ್ರಸ್ಯ ಸಜ್ಜತಾಯಾಃ ವಿಸ್ತೃತ ಸಮೀಕ್ಷಾಂ ಕೃತವಂತೌ. ಸಂಸದಃ ಇದಂ ಮಹತ್ವಪೂರ್ಣಂ ಸತ್ರಮಸ್ಮಿನ್ನೇವ ಮಾಸೆ 20 ದಿನಾಂಕಾದಾರಭ್ಯ ಆಗಸ್ಟ್ ಮಾಸಸ್ಯ 13 ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಸಾಮಾಜಿಕ ಸಂಜಾಲೀಯ ತಂತ್ರಾಂಶೆ ಸೂಚಯನ್ ಶ್ರೀ ಮೇಘವಾಲಃ ಅವದತ್ ಯತ್ ಅಸ್ಮಿನ್ನವಸರೆ ಆಗಾಮಿ ಸತ್ರೆ ಪ್ರಸ್ತುತೀಕರಣಾಯ ನಿರ್ಧಾರಿತ

ಆಕಾಶವಾಣಿ ಅವಲೋಕನ ವಿಷಯ ನಶಾಮುಕ್ತ ಭಾರತ ಅಭಿಯಾನ ಮಾದಕ ದ್ರವ್ಯ ಮುಕ್ತ ಸಮಾಜದತ್ತ ಒಂದು ಮಹತ್ವದ ಹೆಜ್ಜೆ. ಓದುತ್ತಿರುವವರು ಅಭಯ ದಾಮ್ಲೆ. ಭಾರತದಲ್ಲಿ ಮಾದಕ ವ್ಯಸನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಂದ ಕುಟುಂಬಗಳಿಗೆ, ಕುಟುಂಬಗಳಿಂದ ಇಡೀ ಸಮಾಜದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿರುವ ಒಂದು ಸವಾಲಾಗಿದೆ. ಮಾದಕ ದ್ರವ್ಯಗಳ ಅತಿಯಾದ ಮತ್ತು ವೈದ್ಯಕೀಯೇತರ ಬಳಕೆಯು ತೀವ್ರ ಸಾಮಾಜಿಕ, ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದು, ಜನರ ಆರೋಗ್ಯದ ಕ್ಷೀಣತೆಗೆ ಕಾರಣವಾಗಿ ಇದು ಗಂಭೀರ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮಾದಕ ದ್ರವ್ಯಗಳ ಬೇಡಿಕೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಹಾಗೂ ಸಾಮೂಹಿಕ ಕ್ರಮದ ತುರ್ತು ಅಗತ್ಯವನ್ನು ಮನಗಂಡು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ 2020 ಆಗಸ್ಟ್ 15 ನಶಾಮುಕ್ತ ಭಾರತ ಅಭಿಯಾನವನ್ನು ದೇಶಾದ್ಯಂತ ಪ್ರಾರಂಭಿಸಿತು. ಈ ಅಭಿಯಾನ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿಯದೆ ಇಂದು ದೇಶದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಬೃಹತ್ ಜನಾಂದೋಲನವಾಗಿ ಪರಿವರ್ತಿತಗೊಂಡಿದೆ. ಈ ಆಂದೋಲನ ಆರಂಭದಲ್ಲಿ ದೇಶದ ಅತ್ಯಂತ ದುರ್ಬಲ ಹಾಗೂ ಸೂಕ್ಷ್ಮ ಪ್ರದೇಶಗಳೆಂದು ಗುರುತಿಸಲಾದ 272 ಜಿಲ್ಲೆಗಳನ್ನು ಪ್ರಮುಖ ಗುರಿಯಾಗಿಸಿಕೊಂಡು ಕಾರ್ಯಪ್ರವೃತ್ತವಾಗಿತ್ತು. ಕಾಲಕ್ರಮೇಣ ಇಡೀ ದೇಶಾದ್ಯಂತ ವ್ಯಾಪಕವಾಗಿ ವಿಸ್ತರಿಸಿದ ಈ ಅಭಿಯಾನ ಸಮಾಜದ ವಿಭಿನ್ನ ಸ್ತರಗಳ ಜನರನ್ನು ಯಶಸ್ವಿಯಾಗಿ ತಲುಪಿದೆ. ಪ್ರಸ್ತುತ ದೇಶಾದ್ಯಂತ ಸುಮಾರು 7.81 ಕೋಟಿಗೂ ಹೆಚ್ಚು ಯುವಕರು, 5.24 ಕೋಟಿ ಮಹಿಳೆಯರು ಮತ್ತು 17 ಲಕ್ಷಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಒಟ್ಟಾರೆಯಾಗಿ 23 ಕೋಟಿಗೂ ಹೆಚ್ಚು ವ್ಯಕ್ತಿಗಳನ್ನು ಈ ಅಭಿಯಾನದ ಮೂಲಕ ತಲುಪುವಲ್ಲಿ ಸಚಿವಾಲಯ ಯಶಸ್ವಿಯಾಗಿದೆ. ಈ ಬೃಹತ್ ಸಂಖ್ಯೆಯ ನಾಗರಿಕರನ್ನು ಒಟ್ಟುಗೂಡಿಸುವ ಮೂಲಕ ಮಾದಕ ವ್ಯಸನದ ವಿರುದ್ಧ ದೇಶದಾದ್ಯಂತ ಒಗ್ಗಟ್ಟಿನ ಜಾಗೃತಿ ಮೂಡಿಸಲಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ತಿಳಿಸಿರುವಂತೆ, ನಶಾಮುಕ್ತ ಭಾರತ ಅಭಿಯಾನ ಆರೋಗ್ಯವಂತ ಮತ್ತು ಅತ್ಯಂತ ಶಿಸ್ತಿನ ಯುವ ಸಮುದಾಯವನ್ನು ನಿರ್ಮಿಸುವ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಬುನಾದಿ ಹಾಕುವ ಪ್ರಮುಖ ಉಪಕ್ರಮವಾಗಿ ಹೊರಹೊಮ್ಮಿದೆ. ಭಾರತವನ್ನು ಸಂಪೂರ್ಣವಾಗಿ ಮಾದಕ ದ್ರವ್ಯ ಮುಕ್ತಗೊಳಿಸುವ ಉದ್ದೇಶದಿಂದ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತಗಳು, ಪೊಲೀಸ್ ಇಲಾಖೆ, ವಿವಿಧ ಸರ್ಕಾರೇತರ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಂತಹ ಪ್ರಮುಖ ನಿಯಂತ್ರಕ ಮತ್ತು ಸೇವಾ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಅತ್ಯಂತ ಸಂಘಟಿತ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಈ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ. ಈ ಅಭಿಯಾನ ಮಾದಕ ವ್ಯಸನದ ತಡೆಗಟ್ಟುವಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪುರಾವೆ ಆಧಾರಿತ ವೈಜ್ಞಾನಿಕ ವಿಧಾನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯುವಜನತೆಯನ್ನು ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು

0: ಭಾರತವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಸಾಮಾನ್ಯ ಗುರಿಗಾಗಿ ಸಮಾಜದ ಎಲ್ಲಾ ಪಾಲುದಾರರು ಕೈಗೊಂಡಿರುವ ವಿವಿಧ ಪ್ರಯತ್ನಗಳನ್ನು ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುವ ಸಮಗ್ರ ವಿಧಾನವನ್ನು ಈ ಆಂದೋಲನ ಹೊಂದಿದೆ. ಈ ರಾಷ್ಟ್ರೀಯ ಉಪಕ್ರಮ ವಿಶೇಷವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು, ಯುವ ಶಾಖೆಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹೆಚ್ಚಿನ ಒತ್ತು ನೀಡಿವೆ. ಆರಂಭಿಕ ಹಂತದಲ್ಲಿಯೇ ಮಾದಕ ದ್ರವ್ಯ ಸೇವನೆಯನ್ನು ತಡೆಗಟ್ಟುವುದು ಮತ್ತು ಸಮುದಾಯದ ನೇರ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಆರೋಗ್ಯಕರ ಹಾಗೂ ಸಂತೋಷದಾಯಕ ಸಮಾಜವನ್ನು ಬೆಳೆಸಲು ಈ ಆಂದೋಲನ ನಿರಂತರವಾಗಿ ಶ್ರಮಿಸುತ್ತಿದೆ. ಮಾದಕ ವ್ಯಸನದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಸಮಾಜದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಮೂಲಕ ಈ ಪಿಡುಗನ್ನು ಬೇರು ಸಹಿತ ತೊಡೆದುಹಾಕಲು ಎಲ್ಲರ ಸಾಮೂಹಿಕ ಪ್ರಯತ್ನಗಳನ್ನು ಇದು ಪ್ರೋತ್ಸಾಹಿಸುತ್ತದೆ. ಅಭಿಯಾನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿಶೇಷ ಪ್ರತಿಜ್ಞಾ ವಿಧಿಯು ಮಾದಕ ವ್ಯಸನದ ತೊಂದರೆಗೆ ಸಿಲುಕಿದವರನ್ನು ತಲುಪಲು ಮತ್ತು ಅವರಿಗೆ ಸೂಕ್ತ ನೆರವು ನೀಡಲು ಜನರನ್ನು ಪ್ರೇರೇಪಿಸುತ್ತದೆ. ಮಾದಕ ವಸ್ತುಗಳಿಂದ ದೂರವಿರಲು ಜನರಲ್ಲಿ ಜವಾಬ್ದಾರಿಯುತ ನಡವಳಿಕೆಯನ್ನು ಉತ್ತೇಜಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಸಮಾಜದ ನಿರ್ಮಾಣಕ್ಕೆ ಯುವಜನರನ್ನು ಸಬಲೀಕರಣಗೊಳಿಸುವುದು ಈ ಪ್ರತಿಜ್ಞೆಯ ಮುಖ್ಯ ಉದ್ದೇಶವಾಗಿದೆ. ಮಾದಕ ವಸ್ತುಗಳ ವ್ಯಸನದಿಂದ ಬಳಲುತ್ತಿರುವವರು ಆ ಸಮಸ್ಯೆಯಿಂದ ಹೊರಬರಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ಇಡೀ ಸಮಾಜ ಸಹಾನುಭೂತಿಯಿಂದ ಮುಂದೆ ಬರಬೇಕು ಎಂಬ ಮೂಲ ಸಂದೇಶದೊಂದಿಗೆ ಸರ್ಕಾರ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ 1446 ಅನ್ನು ಜಾರಿಗೆ ತಂದಿದ್ದು ಇದು ಸಂಕಷ್ಟದಲ್ಲಿರುವವರಿಗೆ ಉತ್ತಮ ಆಶಾಕಿರಣವಾಗಿದೆ. ಮಾದಕ ವ್ಯಸನದ ವಿಷಯದಲ್ಲಿ ನೇರ ಸಮುದಾಯದ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ನಶಾಮುಕ್ತ ಭಾರತ ಅಭಿಯಾನದ ಅತ್ಯಂತ ದೊಡ್ಡ ಯಶಸ್ಸಾಗಿದೆ. ಇಂದು ರಾಜ್ಯಗಳು, ಜಿಲ್ಲೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ತಾವಾಗಿಯೇ ಈ ಅಭಿಯಾನದ ಜವಾಬ್ದಾರಿ ಮತ್ತು ಮುಂದಾಳತ್ವವನ್ನು ವಹಿಸಿಕೊಂಡಿವೆ. ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಇಲಾಖೆಗಳೊಂದಿಗೆ ಮಾಡಿಕೊಂಡಿರುವ ಪಾಲುದಾರಿಕೆಯು ನಾಗರಿಕರಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸಿದೆ. ಇದು ಸಮಾಜದಲ್ಲಿದ್ದ ಮಾದಕ ವ್ಯಸನದ ಬಗೆಗಿನ ಕಳಂಕವನ್ನು ಕಡಿಮೆ ಮಾಡಿದ್ದಲ್ಲದೆ ವ್ಯಸನಕ್ಕೆ ಒಳಗಾದವರನ್ನು ಕೀಳಾಗಿ ನೋಡದೆ ಸಮಾಜದ ಮುಖ್ಯವಾಹಿನಿಗೆ ತರಲು ಮತ್ತು ಅವರ ಏಳಿಗೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಜಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ಬೆಂಗಳೂರು ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ಶ್ರೀಯುತ ಶಂಕರಪ್ಪ ಎಂಬ 73 ವರ್ಷದ ವ್ಯಕ್ತಿ ದಿನಾಂಕ 23/2/2023 ನಂದಿನಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ತಲೆಯ ಬಲಭಾಗದಿಂದ ಹಿಂಭಾಗದವರೆಗೆ ಆಪರೇಷನ್ ಮಾಡಿರುವ ಗುರುತು ಹೊಂದಿದ್ದು ಆ ಭಾಗ ತಗ್ಗಿರುತ್ತದೆ. ಸಾಧಾರಣ ಮೈಕಟ್ಟನ್ನು ಹೊಂದಿದ್ದು ಎತ್ತರ 6 ಅಡಿ, ಕೋಲುಮುಖ, ಗೋಧಿ ಮೈಬಣ್ಣ, ಕಪ್ಪು ಕೂದಲು ಇರುತ್ತದೆ. ಇವರ ಬಗ್ಗೆ ಸೂಕ್ತ ಸುಳಿವು ಸಿಕ್ಕಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆ ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಸಮಯ 6:37. ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237

0: 7048822266125 ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ನೋಡಿ, ಮಗು ಒಂದ್ ಕಡೆ ಕೂರ್ತಾ

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟ

ಬೆಂಗಳೂರಿನಲ್ಲಿ ತೆರವುಗೊಳಿಸಲಾಗುತ್ತಿರುವ ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಿ ಅವರ ಜೀವನ ನಿರ್ವಹಣೆಗೆ ತೊಂದರೆಯಾಗದಂತೆ ತಳ್ಳುವ ಗಾಡಿ ಹಾಗೂ ದ್ವಿಚಕ್ರ ವಾಹನದ ಅನುಕೂಲತೆ ಕಲ್ಪಿಸಿ ರಸ್ತೆಯ ಒಂದು ಬದಿಯಲ್ಲಿ ವ್ಯಾಪಾರ ನಡೆಸಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ನ್ಯಾಯಾಲಯದ ಆದೇಶದಂತೆ ಬೆಂಗಳೂರಿನ ಬೀದಿ ಬದಿಯ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಈ ಹಿಂದೆ ಬೆಂಗಳೂರಿನ ಎಲ್ಲ ಶಾಸಕರ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು. ನ್ಯಾಯಾಲಯದ ಆದೇಶ ಪಾಲನೆಯ ಜೊತೆಗೆ ವ್ಯಾಪಾರಸ್ಥರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೀದಿ ಬದಿಯ ವ್ಯಾಪಾರಸ್ಥರ ಸಮೀಕ್ಷೆ ಮಾಡಿ ಒಟ್ಟು 60,000 ವ್ಯಾಪಾರಸ್ಥರನ್ನು ಗುರುತಿಸಲಾಗಿದೆ. ಈ ಪೈಕಿ 30,000 ವ್ಯಾಪಾರಸ್ಥರು ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ವ್ಯಾಪಾರಸ್ಥರಿಗೆ ದ್ವಿಚಕ್ರ ವಾಹನ, ತಳ್ಳುವ ಗಾಡಿಗಳನ್ನು ನೀಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಸಂಜೆ ವ್ಯಾಪಾರ ಮುಗಿದ ನಂತರ ಜಾಗ ಖಾಲಿ ಮಾಡಬೇಕಾಗುತ್ತದೆ. ಮುಖ್ಯ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ನಡೆಯಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಹಾಗೂ ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ವಿಜಯಪುರ ಜಿಲ್ಲಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ತ್ವರಿತಗೊಳಿಸಲು ನಾಳೆ ಮತ್ತು ನಾಡಿದ್ದು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಡಾ ಆನಂದಕೆ ತಿಳಿಸಿದ್ದಾರೆ. ಈ ವಿಶೇಷ ಅಭಿಯಾನದ ದಿನಗಳಂದು ಜಿಲ್ಲೆಯ ಎಲ್ಲಾ ಮತಗಟ್ಟೆ ಅಧಿಕಾರಿಗಳು ಬೆಳಿಗ್ಗೆ 8:30 ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಇಂದು ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ

0: ಈ ಸ್ಪರ್ಧೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಗುಂಪಿನ ಮಹಿಳೆಯರು, ಸಹಾಯಕಿಯರು ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡು ಬಣ್ಣ ಬಣ್ಣದ ರಂಗೋಲಿಗಳ ಮೂಲಕ ಮತದಾನದ ಮಹತ್ವದ ಸಂದೇಶಗಳನ್ನು ಬಿತ್ತರಿಸಿದರು. ರಂಗೋಲಿ ವೀಕ್ಷಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಅವರು, ಮುಂಬರುವ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂಬ ಗೊಂದಲ ತಲೆದೋರದಂತೆ ನಾಗರಿಕರು ಈಗಲೇ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು, ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿಖರ ಮಾಹಿತಿ ಭರ್ತಿ ಮಾಡಿ ತಕ್ಷಣವೇ ಸಲ್ಲಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 80,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗುತ್ತಿದ್ದು, ಇನ್ನು 9,300 ಫಾರ್ಮ್ಗಳು ಮಾತ್ರ ವಿತರಣೆಗೆ ಬಾಕಿ ಉಳಿದಿವೆ. ಬಿಎಲ್ಒಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಪತ್ತೆಹಚ್ಚಿದ್ದಾರೆ. ಇವರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪತ್ತೆಯಾದ 6 ವಿವರಗಳನ್ನು ಮುಂದಿನ ಕ್ರಮಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಕಳುಹಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳು ಪ್ರಕರಣವನ್ನು ಪರಿಶೀಲಿಸಿ ಸಂಬಂಧಪಟ್ಟವರನ್ನು ವಶಕ್ಕೆ ಪಡೆಯುವ ಕುರಿತು ಆದೇಶ ಹೊರಡಿಸಲಿದ್ದು, ನಂತರ ಅವರನ್ನು ಭಾರತದಿಂದ ಗಡಿಪಾರು ಮಾಡುವ ಸಂಬಂಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆ ಆವರಣದಲ್ಲಿ ಈ ಸಂಜೆ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್ ಪಂಕ್, ಬುಲ್ ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದ ಜಿಲ್ಲಾ ಪೊಲೀಸ್ ಘಟಕಗಳ ಬಲವರ್ಧನೆಗಾಗಿ 107 ಅತ್ಯಾಧುನಿಕ ವಾಹನಗಳ ಸೇವೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಜಿಲ್ಲಾ ಪೊಲೀಸ್ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೊರೆನ್ಸಿಕ್ ವ್ಯಾನ್ ಹಾಗೂ 75 ಬೊಲೆರೋ ವಾಹನಗಳನ್ನು ನೀಡಲಾಗುತ್ತಿದ್ದು, ಮುಖ್ಯಮಂತ್ರಿ ಹಸಿರು ನಿಶಾನೆ ಮೂಲಕ ನೂತನ ವಾಹನಗಳಿಗೆ ಚಾಲನೆ ನೀಡಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ರೈತರಿಗಾಗಿ 2026-27 ಸಾಲಿನ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಕುರಿತಂತೆ ಜಾಗೃತಿ ಮತ್ತು ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಈ ಆಂದೋಲನಕ್ಕೆ ಚಾಲನೆ ಇಂದು ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ರೈತರಲ್ಲಿ ಬೆಳೆ ವಿಮೆ ಮಾಡಿಸುವ ಮಹತ್ವ, ವಿಮಾ ಕಂತು ಪಾವತಿಸುವ ಕಡೆಯ ದಿನಾಂಕ ಹಾಗೂ ಬೆಳೆ ಸಮೀಕ್ಷೆಯ ನಿಖರತೆಯ ಅಗತ್ಯತೆಯ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಅರಿವು ಮೂಡಿಸಲು ಈ ಆಂದೋಲನವನ್ನು ರೂಪಿಸಲಾಗಿದೆ. ಪ್ರಚಾರ ಆಂದೋಲನ ತಂಡ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ರೈತರಿಗೆ ಸಕಾಲದಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಲು ಮತ್ತು ಸರ್ಕಾರದ ಕೃಷಿ

ಯೋಜನೆಗಳ ಸೌಲಭ್ಯವನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆದುಕೊಳ್ಳಲು ಅಗತ್ಯ ಮಾಹಿತಿಯನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬೇಕಾದ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ವಾಸಂತಿ ಅಮರ್ ತಿಳಿಸಿದ್ದಾರೆ. ಮಾರ್ಗಸೂಚಿಯಂತೆ ದಿನಗೂಲಿಯನ್ನು 370 ರೂಪಾಯಿಯಿಂದ 382 ರೂಪಾಯಿಗೆ ಏರಿಕೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಜಂಟಿಯಾಗಿ ಆದೇಶ ಹೊರಡಿಸಿದ್ದು, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೂಲಿ ಮುಂದುವರಿಯಲಿದೆ. ಹೊಸ ಕಾಯ್ದೆಯಡಿ ನಿಯಮಾನುಸಾರ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆ ಜಾರಿಗೆ ತರಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಾಹಿತ್ಯ ಅಕಾಡೆಮಿ ಮತ್ತು ಬೆಂಗಳೂರು ಆಕಾಶವಾಣಿ ಸಹಯೋಗದಲ್ಲಿ ಇದೇ ಸೋಮವಾರ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕವಿ, ವಿಮರ್ಶಕ ಮತ್ತು ನಾಟಕಕಾರ ಎಸ್ಜಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ ವ್ಯವಸ್ಥಿತ ರೂಪುರೇಷೆ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
0: ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಕುರಿತು ಭಾಗವಹಿಸುತ್ತಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ, ಜಿಕೆವಿಕೆ, ಬೆಂಗಳೂರು.
2: ಎಲ್ಲ ಕೇಳುಗರಿಗೂ ನಮಸ್ಕಾರ. ಹಲೋ ಆಕಾಶವಾಣಿ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಇನ್ನೊಮ್ಮೆ ಕೇಳಿ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಇವತ್ತಿನ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರುವ ಡಾಕ್ಟರ್ ಬೋರಯ್ಯ ಬಿ ಅವರು. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ತೆ.
2: ಅದೇ ಥರ ನಮ್ಮ ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮದ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕಾರ್ಯಕ್ರಮದ ಸಂಯೋಜಕರಾಗಿದ್ದಾರೆ. ಅದೇ ಥರ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿ ನಮ್ಮ ರಾಜ್ಯ ಸರ್ಕಾರದ ಯಾವ್ಯಾವ ಒಂದು ಪರ್ಯಾಯ ವ್ಯವಸ್ಥೆ ನಮ್ಮ ರೈತರಿಗೆ ಮಾಡಿಕೊಡಬೇಕು ಅನ್ನೋ ಒಂದು ಕಳಕಳಿಯಿಂದ ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿಯೂ ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಡಾಕ್ಟರ್ ನೂರ್ ಸಮದ್ ಅವರೇ, ಆಕಾಶವಾಣಿಗೆ ಮತ್ತು ರೈತರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ತಿಮ್ಮಪ್ಪಗೌಡ್ರೆ.
2: ಹಾಗೆಯೇ ನಮ್ಮ ಕೇಳುಗರು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ಳಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237074 7. ಇನ್ನೊಮ್ಮೆ ಕೇಳಿ, 2

0: 2 3 7 0 4 7 7 2 2 3 7 4 8 8 2 2 3 7 4 8 8 2 2 3 7 4 9 9 2 2 3 7 4 9 9 ಎಷ್ಟು ಇಡೀ ಕೋಡ್ ಸಂಖ್ಯೆ 0 8 0. ಹಾಗಿದ್ರೆ ಬನ್ನಿ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ರೈತರಿಗೆ ಈ ಒಂದು ಮಳೆ ಕಡಿಮೆ ಆಗದ ಅಥವಾ ಒಂದು ಬರಗಾಲ ನಿರೀಕ್ಷಿತ ಒಂದು ವಾತಾವರಣದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ನಮ್ಮ ರೈತರು ಮತ್ತು ರೈತಾಭಿ ಉದ್ಯೋಗಕ್ಕೆ ಸಂಬಂಧಪಟ್ಟವರು ಏನು ಮಾಡ್ಬೋದು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಡಾಕ್ಟ್ರೇ ಹೇಳಿ, ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ನೂರ್ ಸಮದ್ ಅವರು ಈ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೇಳ್ತಾರೆ. ಡಾಕ್ಟರ್ ನೂರ್ ಸಮದ್ ಅವರೇ ಕೇಳಿ ದಯವಿಟ್ಟು.
1: ಆಯಿತು. ಎಲ್ಲ ಸಮಸ್ತ ರಾಜ್ಯದ ರೈತ ಬಾಂಧವರೇ ಹಾಗೂ ಕೇಳುವರಿಗೆ ಹಲೋ ಕೃಷಿ ರಂಗ, ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ರೈತ ಬಾಂಧವರೇ ಮಂದಟ್ ಮಾಡ್ಕೋಬೇಕು ಮತ್ತೊಮ್ಮೆ ತಾವು, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು. ಈಗ ಬನ್ನಿ, ಈಗ ರೈತ ಬಾಂಧವರೇ, ಕೆಲವೊಮ್ಮೆ ಈ ಒಂದು ಕೃಷಿ ಮಾಡಬೇಕಾದ್ರೆ ಮಳೆ ಕೈ ಕೊಡುತ್ತೆ, ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಹವಾಮಾನ ವೈಪರೀತ್ಯಗಳು ಸರ್ವೇ ಸಾಮಾನ್ಯ. ಮಳೆ ಕೈ ಕೊಟ್ಟಾಗ ರೈತ ಬಾಂಧವರು ಎದೆಗುಂದದೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ನಮ್ಮಲ್ಲಿ ಲಭ್ಯವಿರುವಂತಹ ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೃಷಿಯನ್ನು ಮುಂದುವರಿಸಬೇಕು. ಯಾವ್ಯಾವ ಪರ್ಯಾಯ ಕ್ರಮಗಳಿದ್ದಾವೆ, ಇದನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನುವ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ಬಿ ಬೋರಯ್ಯ, ಬೇಸಾಯ ಶಾಸ್ತ್ರಜ್ಞರು, ಪ್ರಾಧ್ಯಾಪಕರು ಹಾಗೂ ಸಂಯೋಜಕರು, ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ, ಕೃಷಿ ವಿಶ್ವವಿದ್ಯಾನಿಲಯ GKVK ಇಲ್ಲಿಂದ ಆಗಮಿಸಿದರೆ. ಡಾಕ್ಟರ್ ಬಿ ಬೋರಯ್ಯ ಅವರೇ, ತಮಗೆ ಮತ್ತೊಮ್ಮೆ ರಾಜ್ಯದ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿ ಕೇಂದ್ರದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ.
2: ಎಲ್ಲ ನಮಸ್ತೆ.
1: ಬೋರಯ್ಯವನವರೇ, ಈಗ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ, ಈಗ ತಮಗೆಲ್ಲ ಗೊತ್ತೇ ಇದೆ, ಪ್ರಸ್ತುತ ಹವಾಮಾನ ಆಧಾರಿತ ಕೆಲವೊಂದು ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ರೈತರಿಗೆ ಕೆಲವು ಸಲಹೆಗಳನ್ನು ಕೊಡಬೇಕು, ಅವರಿಗೆ ಆತ್ಮವಿಶ್ವಾಸ ಮೂಡಿಸಿ ಕೃಷಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ವಿಷಯವನ್ನು ಚರ್ಚೆ ಮಾಡೋಣ. ಈಗ ನಮಗೆ ಗೊತ್ತಿರೋ ಹಾಗೆ ಈಗ ಮಳೆ ಸ್ವಲ್ಪ ಕೊರತೆ, ವಾಡಿಕೆ ಮಳೆಕ್ಕಿಂತ ಸ್ವಲ್ಪ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ
2: ಆಗ್ತದೆ
1: ಹಾಗಾಗ್ತದೆ. ಈಗ ರಾಜ್ಯದಲ್ಲಿ ಮಳೆ ಪರಿಸ್ಥಿತಿ ತಮ್ಮ ಒಂದು ಮಸ್ತಿಷ್ಕದಿಂದ ರೈತರಿಗೆ ಮಾಹಿತಿ ನೀಡಬೇಕು ಅಂತಂದರೆ ಯಾವ ರೀತಿ ಇದೆ, ರಾಜ್ಯವ್ಯಾಪಿ ಹೇಗೆ ನಡೀತಾ ಇದೆ, ಮಳೆ ಪರಿಸ್ಥಿತಿ ಹೇಗಿದೆ?
2: ಈಗ ಹವಾಮಾನ ಅಥವಾ ಮಳೆಯ ಪರಿಸ್ಥಿತಿಯನ್ನು ನಮ್ಮ ರಾಜ್ಯದಲ್ಲಿ ನೋಡಿಕೊಂಡಾಗ, ಈಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕರಾವಳಿ ಪ್ರದೇಶದಲ್ಲಿ ಇಲ್ಲೆಲ್ಲೂ ಸಹ ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ. ಅದೇ ರೀತಿ ದಕ್ಷಿಣ ಒಳನಾಡು ಮತ್ತು ಆಮೇಲೆ ಈ ಕಡೆ ಬೆಂಗಳೂರು, ಕೋಲಾರ, ತುಮಕೂರು ಈ ಒಂದು ಪ್ರದೇಶದಲ್ಲಿ ನೋಡಿದಾಗ ಮಳೆ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ.
1: ವಾಡಿಕೆ ಮಳೆ
2: ತುಂಬಾ ಶೇಕಡಾ 30% ಕೊರತೆಯನ್ನು ನಾವು ಈ ಪ್ರದೇಶದಲ್ಲಿ
1: ಕಾಣ್ತಾ ಇದೆ.
2: ಆದರೆ ಅಲ್ಲಿ ಅತಿವೃಷ್ಟಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ, ಬೇಸಾಯ ಕಾರ್ಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತ ಬೆಳೆಗಳನ್ನ ಅಥವಾ ಅವ್ರು ಯಾವ ರೀತಿ ಬೇಸಾಯ ಕ್ರಮಗಳನ್ನ ಮಾಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾವು
1: ಚರ್ಚೆ ಮಾಡೋಣ. ಈಗ ತಾವು ಹೇಳಿದ್ರಿ ಮಳೆ ಕೊರತೆ ಇದೆ ಅಂತ ಹೇಳಿದಾಗ, ಈ ಒಂದು ಮಳೆ ಕೊರತೆ ಇರುವ ಒಂದು ಪರಿಸ್ಥಿತಿಯಲ್ಲಿ ರೈತರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಮಳೆ ಇಲ್ಲದೇ ಇದ್ದಾಗ ನೀರಿನ ನಿರ್ವಹಣೆ ಬಹಳ ಮುಖ್ಯ.
2: ಹೌದು.
1: ಸೊ ಹೀಗಿದ್ದಾಗ ರೈತರು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕಾಗುತ್ತೆ, ಅಥವಾ ಬೆಳೆ ಅವರು ಬೆಳಬೇಕು ಅಂತಂದರೆ ಪರ್ಯಾಯ ಕ್ರಮಗಳು ಏನೇನಿದೆ ಅವರಿಗೆ, ಅಷ್ಟು ಮಾಹಿತಿ ನೀಡ್ತೀರಾ?
2: ಇದರಲ್ಲಿ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನು, ಅದು ನೀರಿನ ಸಂರಕ್ಷಣೆಯನ್ನು ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ.
1: ಮಣ್ಣಿನಲ್ಲಿ ತೇವಾಂಶ
2: ಹಿಡಿದಿಟ್ಕೊಳ್ಳುವಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ.
1: ಏನೇನಿದೆ ಅಂತ
2: ಇದರಲ್ಲಿ ಬಂದುಬಿಟ್ಟು ನಾವೇನು ಕೃಷಿ ತ್ಯಾಜ್ಯಗಳೇನೇನಿದ್ದಾವೆ, ಆ ತ್ಯಾಜ್ಯಗಳನ್ನು ಅಥವಾ ಎಲೆಗಳನ್ನು ಅಥವಾ ಆ ಹೊಲಗಳಲ್ಲಿ ಯಾವ್ಯಾವುದು ತ್ಯಾಜ್ಯಗಳಿದ್ದಾವೆ ಅಂಥವುಗಳನ್ನು ನಾವು ನಮ್ಮ ಭೂಮಿಗೆ ಸೇರಿಸೋಂಥ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಆಮೇಲೆ ಇದರ ಜೊತೆ ಎಲ್ಲೆಲ್ಲಿ ಸಾಧ್ಯವಾಗಿದೆ ಅಂದ್ರೆ ಆ ಮಣ್ಣಿನ ತಕ್ಕಂತೆ, ಈಗ ಕೆಂಪು ಮಣ್ಣು ಮತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಎರಡು ಭಾಗ ಕೆಂಪು ಮಣ್ಣು ಕಪ್ಪು ಮಣ್ಣು ಅಂತ ಹೇಳಿ ಎರಡು ಭಾಗ ಮಾಡ್ತಾ ಇದೆ.

0: ಹೌದು. ಆಯಾ ಮಣ್ಣಿಗೆ ಅನುಗುಣವಾಗಿ ಕೆಲವೊಂದು ಏನು ಇಂಗು ಗುಂಡಿಗಳನ್ನ ಮಾಡೋಂಥದ್ದು, ಕೃಷಿ ಹೊಂಡಗಳನ್ನ ಮಾಡ್ಕೊಳೋದು, ಆ ನೀರನ್ನು ಹಿಡಿದಿಟ್ಕೊಂತ ಕಾರ್ಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ.
1: ಈಗ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೋಬೇಕು.
0: ಹೌದೌದು.
1: ಸೊ ಇದ್ರಲ್ಲಿ ಏನಾದ್ರು ಬೇಸಾಯ ಕ್ರಮಗಳು ಮತ್ತೇನಿದೆ ಬೇರೆ ಏನಾದರೂ ರೈತರು ಪಾಲಿಸುವಂಥವು?
0: ಅಂದರೆ ಇದಕ್ಕೆ ಬೇಸಾಯ ಕ್ರಮಗಳು ಅಂತ ಹೇಳಿದ್ರೆ, ಒಂದು ಇಂಗು ಗುಂಡಿಗಳು ಅಂತ ಹೇಳಿದೆ ನಾನು, ಹೊದಿಕೆಗಳನ್ನು ಹಾಕೋಂಥದ್ದು. ಆ ಹೊದಿಕೆಗಳಲ್ಲಿ ಜೀವಂತ ಹೊದಿಕೆ ಅಂದ್ರೆ ಜೀವಂತ ಹೊದಿಕೆ ಅಂತ ನಾನು ಹೇಳ್ದಾಗಲೇ ಹೇಳಿದೆ, ಹುಲ್ಲು ಎಲೆ ಇಂಥವುಗಳನ್ನ ಹಾಕೋಂಥದ್ದು. ಅದು ಇದ್ರ ಜೊತೆಗೆ ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳ ಎಲೆ ಬೆಳೆಗಳನ್ನ ನಾವು ಭೂಮಿಗೆ ಸೇರಿಸೋಂತ ಕಾರ್ಯವನ್ನ ಮಾಡಬೇಕಾಗತ್ತೆ. ಇದರ ಜೊತೆ ಅಲ್ಲಲ್ಲಿ ರೈತ ಬಾಂಧವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ಪ್ಲಾಸ್ಟಿಕ್ ಮಲ್ಚಸ್, ಅವುಗಳನ್ನು ಸಹ ನಾವು ಉಪಯೋಗಿಸ್ಕೊಂಡು ಎಲ್ಲಿ ಸಾಧ್ಯವಿದೆ ಆಯಾ ಬೆಳೆಗೆ ತಕ್ಕಂತೆ ನಾವು ಪ್ಲಾಸ್ಟಿಕ್ ಹೊದಿಕೆಗಳನ್ನ ನಾವು ಸಾಧ್ಯವಾದ ಮಟ್ಟಿಗೆ ಹಾಕ್ಬೇಕಾಗುತ್ತೆ.
1: ಅಂದ್ರೆ ಮಣ್ಣಿನಲ್ಲಿ ಇರುವ ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ.
0: ಹೌದು,
1: ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರಿ ತಾವು.
0: ಹೌದು.
1: ಈ ಕೃಷಿ ಇಲಾಖೆ ವತಿಯಿಂದ ಈ
0: ಎಲ್ಲ ಏನು ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಅಲ್ಲಲ್ಲಿ ನಮ್ಮ ಸೆಣಬು, ಡಯಂಚ ಮತ್ತೆ ಹುರುಳಿ, ಅಲಸಂದೆ, ಆ ಬೆಳೆಗಳು ಸಿಗ್ತಾ ಇದಾವೆ. ಅವುಗಳನ್ನ ನಾವು ಹಸಿರೆಲೆ ಬೆಳೆಗಳಾಗಿ ಆ ಹೊಲಗಳಲ್ಲಿ ಹಾಕೊಂಡು ಅದನ್ನ ಭೂಮಿಗೆ
1: ಸೇರಿಸಬೇಕಾಗುತ್ತೆ. ಇದಕ್ಕೆ ಪೂರಕವಾಗಿ ಕೇಳಬೇಕು ಅಂತಂದ್ರೆ, ಈಗ ಒಂದು ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಂಡು ಹೇಳಿದ್ರಿ ತಾವು.
0: ಹೌದು.
1: ಈಗ ರೈತರು ಕೆಲವೊಂದು ಬೆಳೆಗಳಿಗೆ ಅಂದ್ರೆ ಕೆಲವೊಂದು ಬೆಳೆಗಳಿಗೆ ನೀರಿನ ಏನು ಕಡಿಮೆ ನೀರನ್ನ ಬಯಸ್ತಾವೆ.
0: ಹೌದು.
1: ಅಂತ ಬೆಳೆಗಳನ್ನ ಏನಾದ್ರೂ ಹೇಳ್ಬೇಕಂದ್ರೆ ಯಾವ ರೀತಿ ಬೆಳೆಯನ್ನ ತಾವು ಸಲಹೆ ಕೊಡ್ತೀರಾ?
0: ನಾವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಮಳೆ ನಾವು ಜುಲೈ 10 ತಾರೀಕುವರೆಗೂ ಬಂದಿದ್ದೀವಿ. ಈಗಾಗಲೇ ಒಂದು ಸಾಕಷ್ಟು ಸಮಯವನ್ನ ನಾವು ಬೆಳೆ ಬಿತ್ತನೆ ಇದನ್ನ ಕಳ್ಕೊಂಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಕಡಿಮೆ ಅವಧಿಯ ಬರ ನಿರೋಧಕ ತಳಿಗಳನ್ನ ನಾವು ಈಗ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ.
1: ಯಾವುದು?
0: ಅದರಲ್ಲಿ ನಾವು ಜೋಳ, ರಾಗಿ, ನವಣೆ ಎಲ್ಲ ಸಿರಿಧಾನ್ಯಗಳು, ಇದರ ಜೊತೆ ಉರುಳಿ ಮತ್ತೆ ಅವರೆ, ಇವುಗಳನ್ನು ಸಹ ನಾವು ಬೆಳೆದ್ಬಿಟ್ಟು ಒಂದು ಬರ ನಿರೋಧಕ ಶಕ್ತಿ ಇರುವಂತ ಈ ಬೆಳೆಗಳು ಅವರ ಏನು ಆ ಜಮೀನಿಗೆ ತಕ್ಕಂತೆ, ಆ ಮಣ್ಣಿಗೆ ತಕ್ಕಂತೆ ಈ ಬೆಳೆಗಳನ್ನ ಅವರು ಬೆಳಿಬಹುದು.
1: ಅಂದ್ರೆ ಈಗ ರಾಗಿ ಅಂತ ಹೇಳಿದ್ರೆ, ರಾಗಿಯ ಕೆಲವೊಂದು ತಳಿಗಳು ಏನಾದ್ರೂ ರೈತರಿಗೆ ನೀಡುವಂತ ತಳಿಗಳ ಹೆಸರು ಹೇಳಕ್ಕಾಗತ್ತಾ ತಮಗೆ?
0: ಅದರಲ್ಲಿ ರಾಗಿ ತಳಿಗಳೆಲ್ಲ ಹೇಳಿದ್ರೆ ML 322, ಇವುಗಳನ್ನು ನಾವು ಬರ ನಿರೋಧಕ ಅಂದ್ರೆ ಸ್ವಲ್ಪ ಮಟ್ಟಿಗೆ ಬರವನ್ನ ತಡೆಗೊಳ್ಳ ಶಕ್ತಿ ಇರ್ತವೆ. ಸಾಮಾನ್ಯವಾಗಿ ಸಿರಿಧಾನ್ಯಗಳೆಲ್ಲವನ್ನು ಸಹ ಬರ ಶಕ್ತಿ ಇರುವ ತಳಿಗಳೇ ಅವುಗಳು.
1: ಸರಿ, ಬೋರೇಗೌಡ್ರೆ ಒಂದು ಕರೆ ಇದೆ, ರೈತರು ಕರೆ ಮಾಡ್ತಾ ಇದ್ದಾರೆ.
2: ಹಲೋ.
1: ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ನಮಸ್ಕಾರ ಸರ್.
1: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಬೆಳಗಾವಿ ಜಿಲ್ಲೆ ಸವನೂರು ತಾಲೂಕು.
1: ಸವನೂರು ತಾಲೂಕು ಬೆಳಗಾವಿ ಜಿಲ್ಲೆಯಿಂದ. ತಮ್ಮ ಹೆಸರು?
2: ಇದು ಸರ್.
1: ತಮ್ಮ ಹೆಸರು ಹೇಳಿ.
2: ರಮೇಶ್ ಸರ್. ರಮೇಶ್.
1: ರಮೇಶ್ ಅವ್ರ ಪ್ರಶ್ನೆ ಕೇಳಿ, ನೇರ ಪ್ರಶ್ನೆ ಕೇಳಿ.
2: ಇದು ನಾವು ಇದೇನಿ ಸರ್, ಈಗ ಮಳೆ ಆಗುದು ಹೆಂಗೈತೆ ಸರ್ ಈಗ ಹವಾಮಾನ?
1: ಬೆಳಗಾವಿ ಸವನೂರಿಂದ ಹೇಳ್ತಾ ಇದ್ದೀರಾ?
0: ಅಂದ್ರೆ ಈಗ ಅಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತಾಮೇಲೆ ಈಗ ವಾರದಲ್ಲಿ ನಮ್ಮ IMD ಅವರು ನಿಮಗೆ ಇದು ಕೊಡ್ತಾರೆ, ಏನು ಮಾಹಿತಿಯನ್ನ ಅವಾಗವಾಗ ನಿಮಗೆ ಒದಗಿಸ್ತಾ ಇದ್ದಾರೆ. ಬಟ್ ಈಗ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಈಗ ಮಳೆ ನಿರೀಕ್ಷೆಯಲ್ಲಿ ಎಲ್ಲಾ ಪ್ರದೇಶದಲ್ಲಿ ಇದೆ.
1: ರಮೇಶ್ ಅವರೇ ಕೇಳಿ, ಇಲ್ಲಿ ಈಗ ನಿಮ್ಮಲ್ಲಿ ಮಳೆ ಕೊರತೆ ಇದ್ದಾಗ ಇಲ್ಲಿ ಏನಂತಂದ್ರೆ, ನಾವು ಅಂತಹ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಹೇಳ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಪೂರಕವಾಗಿ ತಮ್ಮ ಪ್ರಶ್ನೆ ಹೇಗಿರ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಯಾವ ಬೆಳೆ ತಗೊಳ್ತಿದ್ದೀರಾ, ಅಥವಾ ಆ ಬೆಳೆ ತಗೋಬಹುದಾ, ಅಥವಾ ಬೇರೆ ಬೆಳೆಯನ್ನು ಬೆಳಬೇಕು, ಈ ರೀತಿ ಕೇಳ್ಕೋಬಹುದು, ಅಥವಾ ಬೇರೆ ಅದಕ್ಕೆ ವ್ಯವಸ್ಥಿತವಾಗಿ ಏನ್ ಮಾಡ್ಕೋಬಹುದು ಆತರ ಕೇಳಿದ್ರೆ ಅದಕ್ಕೆ ಸೂಕ್ತ ಉತ್ತರ ಸಿಗುತ್ತೆ. ಆತರ ಏನೋ ಪ್ರಶ್ನೆ ಇದೆಯಾ ನಿಮ್ದು?
0: ಹೇಳಿ ರಮೇಶ್ ಅವರೇ.
1: ಸೋಯಾಬೀನ್
2: ಹಾಕಿದೀವಿ ಸರ್.
0: ಸೋಯಾಬೀನ್. ಸರಿ, ಹೇಳಿ
1: ಹೇಳಿ
0: ಹೇಳಿ.
2: 3 ಎಕರೆ ಸೋಯಾಬೀನ್ ಹಾಕಿದೀವಿ ಸರ್. ಈಗ ಹೆಂಗೆ ಸರ್ ಅದು ತಗೋಬಹುದಾ ಹೆಂಗೆ?
0: ಅಲ್ಲ, ಈಗ ಹಾಕಿದ್ರೆ ನೀವು ಬಿತ್ತನೆ ಮಾಡಿದಿರಾ?
1: ಯಾವ ಸ್ಥಿತಿ?
2: ಬಿತ್ತನೆ ಮಾಡಿದೀವಿ ಸರ್.
0: ಎಷ್ಟು ದಿವಸ ಆಗಿದೆ ಬಿತ್ತನೆ ಮಾಡಿ?
2: 1 ತಿಂಗಳಾಯ್ತು ಸರ್ ಈಗ.
0: ಈಗ ನೀವೇನಂತ ಹೇಳಿದ್ರೆ

0: ಅಂತರ ಬೇಸಾಯ ಮಾಡಿದ್ರಾ ಇಂಟರ್ ಕಲ್ಟಿವೇಶನ್?
1: ಇಲ್ಲ ಸರ್, ಅಂದ್ರೆ ಇದು ಸರ್, ಅದು ಮೇಡ್ ಸರ್, ಮೇಡ್.
0: ಹಾ ಹಾ, ಓಕೆ. ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಇನ್ನೂ ಎಷ್ಟು ದಿವಸ ಆಯ್ತು ಮಳೆ ಹೋಗಿ?
1: ಮಳೆ ಹೋಗಿ ಈಗ ಆಗೈತ್ ಸರ್, ಮೊನ್ನೆ ಸರ್ ಹಂಗೆ ಸಣ್ಣಗೆ ಸ್ವಲ್ಪ ಸ್ವಲ್ಪ.
0: ಓಕೆ ಓಕೆ. ಅಂದ್ರೆ ಈ ಬೆಳೆ ಏನಂತ ಹೇಳಿದ್ರೆ ಇನ್ನೂ ತಡ್ಕೊಂಡ ಸಾಮರ್ಥ್ಯ ಇದೆ. ಈಗ ನೀವು ಅಂತರ ಬೇಸಾಯ ಮಾಡಿದ್ರೆ ಈ ನಿಮ್ಗೆ ಹೂವು ಬಿಡುವಂತ ಹಂತದಲ್ಲಿ ಇರುತ್ತೆ ಈಗ ಆ ಬೆಳೆ.
1: ಹೌದಾ ಸರ್? ಹಂಗಾದ್ರೆ
0: ಅಂತರ ಬೇಸಾಯ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಅಂದ್ರೆ ಮಳೆ ತುಂಬಾ ದಿವಸ ಬರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾಳಿ ಆಡುತ್ತೆ, ಕೆಲವು ರಂಧ್ರಗಳಿದಾವೆ ಮಣ್ಣಲ್ಲಿ, ಆ ರಂಧ್ರಗಳನ್ನ ನಾವು ಮುಚ್ಚಬೇಕಾಗುತ್ತೆ. ಅದನ್ನ ಏನಾದ್ರೂ ಅಂತರ ಬೇಸಾಯ ಮಾಡಿದಾಗ ಆ ರಂಧ್ರಗಳು ಮುಚ್ಚೋಗುತ್ತೆ. ಆವಾಗ ಆವಿಯಾಗದು ಭೂಮಿಯಿಂದ ತೇವಾಂಶ ಆವಿಯಾಗೋದನ್ನ ತಡೆಯುತ್ತದು. ಅದು ಒಂದು ಸೂಕ್ತವಾದ ಪದ್ಧತಿ.
2: ಅವರಿಗೆ ಸೂಕ್ತವಾದ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀವಿ. ಬೊರೆಯವರೇ, ಈಗ ಮುಂದುವರೆದಾಗಿದ್ದಲ್ಲಿ ಈಗ ನಮಗೆ ರಸಗೊಬ್ಬರಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ, ಈಗ ಕೆಲವೊಮ್ಮೆ ರಸಗೊಬ್ಬರಗಳ ಕೊರತೆನೂ ಆಗುತ್ತೆ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ರಸಗೊಬ್ಬರಗಳ ಬಗ್ಗೆ ಕೇಳ್ತಾ ಇಲ್ಲ, ಯಾಕಂತಂದರೆ ಸಾಕಷ್ಟು ಮಳೆ ಆಗಬೇಕು, ಅದು ಏನೇ ಬೇಡಿಕೆ ಇದ್ರೂ ಸಹ. ಈಗ ನಾವು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಬೇರೆ ಗೊಬ್ಬರಗಳನ್ನು ಬಳಸಬೇಕು ಅಂತ ಹೇಳಿದರೆ ರೈತರಿಗೆ ತಾವು ಯಾವ ಯಾವ ರೀತಿಯಾದಂಥ ಗೊಬ್ಬರಗಳನ್ನು ಬಳಸೋದಕ್ಕೆ ಸಲಹೆ ನೀಡ್ತೀರಿ?
0: ಈಗ ತಾವು ಒಳ್ಳೆಯ ಪ್ರಶ್ನೆಯನ್ನು ನೀವು ಈಗ ಕೇಳ್ತಾ ಇದ್ದೀರಿ. ಈಗ ಏನು ನಮ್ಮ ಒಂದು ಪ್ರಪಂಚ ಜಗತ್ತಿನಲ್ಲಿ ನಡೀತಾ ಇದೆ, ವಿದ್ಯಮಾನಗಳು ನಡೀತಾ ಇದ್ದಾವೆ, ಆ ವಿದ್ಯಮಾನಕ್ಕೆ ತಕ್ಕಂತೆ ಈಗ ಅದನ್ನು ಸಹ ರಸಗೊಬ್ಬರ ಲಭ್ಯತೆ ಸಹ ಅಂದರೆ ಕಡಿಮೆ ಆಗ್ತಾ ಇದೆ. ಅದನ್ನು ನಾವು ಯೋಚನೆ ಮಾಡಿದಲೆ ಇದಕ್ಕೆ ಪರ್ಯಾಯವಾಗಿ ನಾವು ಸಾಕಷ್ಟು ಅವಕಾಶಗಳು ನಮ್ಮ ರೈತ ಬಾಂಧವರಲ್ಲಿ ಇಲ್ಲಿ ಸಿಗ್ತಾ ಇದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಕಾಂಪೋಸ್ಟು, ಮತ್ತು ತೊಟ್ಟಿ ಏನೋ ಕೊಟ್ಟಿಗೆ ಗೊಬ್ಬರನ, ಮತ್ತು ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು, ಇವುಗಳೆಲ್ಲವನ್ನು ಸಹ ಪರ್ಯಾಯ ರೂಪದಲ್ಲಿ ಬರ್ಕೊಬೋದು. ಇದರ ಜೊತೆಗೆ ದ್ರವರೂಪದ ಗೊಬ್ಬರಗಳಲ್ಲಿ ಜೀವಾಮೃತ ಮಾಡ್ಕೊಳ್ಳೋದು, ಬೀಜಾಮೃತ ಮಾಡ್ಕೊಳ್ಳೋದು, ಮತ್ತೆ ಪಂಚಗವ್ಯ ಮಾಡೋದು, ಮತ್ತೆ ಆಮೇಲೆ ಹಸುಗಳು ಯಾರು ಎಲ್ಲೆಲ್ಲಿ ಹಸುಗಳು ಜಾಸ್ತಿ ಇದಾವೆ ಅವುಗಳಿಗೆ ಘನ ಜೀವಾಮೃತ ಮಾಡ್ಕೊಂಡ್ಬಿಟ್ಟು, ನಾವೇನು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತೇವಲ್ಲ ಅದರ ಪರ್ಯಾಯವಾಗಿ ಘನ ಜೀವಾಮೃತ ಉಪಯೋಗ ಮಾಡಿಬಿಟ್ಟು ಅದನ್ನ ನಮ್ಮ ಹೊಲಗಳಿಗೂ ಸಹ ನಾವು ಬಳಕೆ ಮಾಡ್ಬೋದು. ಆಮೇಲೆ ಇನ್ನೊಂದು ತುಂಬಾ ಕಡಿಮೆ ವೆಚ್ಚದಲ್ಲಿ ಮಾಡಬೇಕಾಗಿರೋದು ಎರೆಜಲ. ಯಾರು ಎರೆಹುಳು ತೊಟ್ಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಎರೆಜಲನ ನಾವು ಸಹ ಒಂದು ಪರ್ಯಾಯವಾಗಿ ಅದನ್ನ ಉಪಯೋಗಿಸಬಹುದು.
2: ಅಂದ್ರೆ ಎರೆಜಲವನ್ನು ನೀವು
0: ಪರ್ಯಾಯ ರೂಪದಲ್ಲಿ ಅದನ್ನ ದ್ರಾವಣ ರೂಪದಲ್ಲಿ
2: ಯಾವ ರೀತಿ ಬಳಸ್ತಾರೆ ರೈತರು? ಇದು
0: ಅದನ್ನ ಸ್ಪ್ರೇ ಮಾಡೋದಕ್ಕೆ,
2: ಅಂದ್ರೆ ಸಿಂಪಡಣೆ
0: ಮಾಡೋದಕ್ಕೆ ಬಳಕೆ,
2: ಬೆಳೆಗಳ ಮೇಲೆ ನೇರವಾಗಿ
0: ಸಿಂಪಡಣೆ ಮಾಡಬಹುದು. ಅಂದ್ರೆ ಏನು ನಾವು ಬೆಳೆ ವರ್ಧಕಗಳಾಗಿ ಅಂಗಡಿಗಳ ಸಿಗ್ತಾ ಇದಾವಲ್ಲ ಅದಕ್ಕೆ ಪರ್ಯಾಯವಾಗಿ ನಾವು ಎರೆಜಲನ ನಾವು ಬಳಕೆ
2: ರಸಾವರಿಯಾಗಿ ಬಳಕೆ ಮಾಡ್ತೀವಿ, ಫರ್ಟಿಗೇಷನ್ ಅಂತ ಹೇಳಿ ಅದಕ್ಕೆ ಇದು ಬಳಸಬಹುದು.
0: ಇದನ್ನು ಸಹ ಬಳಕೆ ಮಾಡಬಹುದು, ಎರೆಜಲನ ಸಹ ಬಳಕೆ ಮಾಡಬಹುದು. ಅದ್ರ ಜೊತೆ ಜೀವಾಮೃತನು ಸಹ ನಾವು ಡ್ರಿಪ್ ಮೂಲಕ ನಾವು ಬಳಕೆ ಮಾಡಬಹುದು.
2: ಸರಿ ಸರಿ,
0: ಇದಕ್ಕೆಲ್ಲವನ್ನು ಸಹ ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಈ ಗೊಬ್ಬರಗಳನ್ನು ಉಪಯೋಗಿಸಬಹುದು.
2: ಮತ್ತೆ ಇದನ್ನು ಚರ್ಚೆ ಮುಂದುವರ್ಸೋಣ, ಯಾಕೆ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ
3: ಹಲೋ ಹಲೋ,
2: ನಮಸ್ಕಾರ ರೀ.
3: ಹಲೋ
0: ಹೇಳ್ರಿ.
2: ನಮಸ್ಕಾರ, ತಮ್ಮ ಹೆಸರು?
3: ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ.
2: ಭೀಮರಾವ್ ಅವರೇ ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ.
3: ಈಗ ನಮ್ಗೆ ಸ್ವಲ್ಪ ಮಳೆ ಆಗಿದೆ, ತುಂತುರು ಮಳೆ ರೀ, ಮುಸುಕಿನ ಜೋಳ ಹಾಕ್ಬೋದನ್ರಿ?
2: ಹಾ, ತುಂತುರು ಮಳೆ ಆಗಿದೆ, ಮುಸುಕಿನ ಜೋಳ ಹಾಕ್ಬೇಕು.
0: ಈಗ ತೇವಾಂಶ ಎಷ್ಟ್ ದಿವಸ ಐತ್ರಿ ಈಗ? ಅಂದ್ರೆ ನೀವು ಮೊದ್ಲೆಲ್ಲ ಮಳೆ ಬಂದಿರಲಿಲ್ಲ ಅಂದ್ರೆ
3: ತೇವಾಂಶ ಸಾಕಷ್ಟು ಐತ್ರಿ ಈಗ?
0: ಹಾ, ತೇವಾಂಶ ಸಾಕಷ್ಟು ಇದ್ರೆ ನೀವು ಮುಸುಕಿನ ಜೋಳವನ್ನ ನೀವು ಬಿತ್ತನೆ ಮಾಡಬಹುದು, ಅದೇನ್ ತೊಂದರೆ ಇಲ್ಲ.
2: ತಾವ್ ಹೇಳ್ತಾ ಇದ್ರಿ ಈಗ ಎರೆಜಲ, ಜೈವಿಕ, ಈ ಜೈವಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಹೇಳಿತಾವು ದಯಮಾಡಿ. ಯಾವ್ಯಾವ ಜೈವಿಕ ಗೊಬ್ಬರ?
0: ಜೈವಿಕ ಗೊಬ್ಬರಗಳಲ್ಲಿ ಹೇಳಿದೆ, ಇದರಲ್ಲಿ ಬೇರೆ ಬೇರೆ ಅಂದ್ರೆ
2: ಸೂಕ್ಷ್ಮ
0: ಸಾರಜನಕವನ್ನ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು.
2: ಹೌದು.
0: ಮತ್ತೆ ಏನು ಮಣ್ಣಲ್ಲಿ ಈಗ ಏನು ಪೋಷಕಾಂಶಗಳಿದಾವಲ್ಲ, ಆ ಪೋಷಕಾಂಶಗಳನ್ನ ಅದು ಏನಂದ್ರೆ ಅವು ಸಿಗದಿಲ್ಲ, ಗಿಡಗಳಿಗೆ ಸಿಗದಿಲ್ಲ,
2: ಲಭ್ಯ ರೂಪದಲ್ಲಿದೆ.

0: ಲಭ್ಯ ರೂಪದಲ್ಲಿರುತ್ತೆ, ಅದನ್ನ ಲಭ್ಯವಾಗಿ ಮಾಡ್ತವೆ ಈ ಸೂಕ್ಷ್ಮ ಈ ಒಂದು ಜೈವಿಕ ಗೊಬ್ಬರಗಳು. ಅವುಗಳು ಸಹ ನಮ್ಮಲ್ಲಿ ಜೈವಿಕ ಗೊಬ್ಬರಗಳು ಲಭ್ಯ
1: ಇದಾವೆ.
0: ಇದರಲ್ಲಿ ಬಂದ್ಬಿಟ್ಟು ನಾವು ಸಾರಜನಕ ಸ್ಥಿರೀಕರಿಸವು ರೈಸೋಬಿಯಂ ಆಗಿರ್ಬೋದು, ಅಸ್ಟೋಬ್ಯಾಕ್ಟರ್, ಅಜೋಸ್ಪೈರಮ್ನ ನಾವು ಆಯಾ ಬೆಳೆಗೆ ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳು, ಕಾಳು ಬೆಳೆಗಳು ಅಂತವಕ್ಕೆ ನಾವು ರೈಸೋಬಿಯಂ ಅನ್ನು ಉಪಯೋಗಿಸಬೇಕಾಗುತ್ತೆ. ಆದ್ರೆ ಏಕದಳೆ ಬೆಳೆಗಳಿಗೆ ನಾವು ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಮ್ನ ನಾವು ಉಪಯೋಗಿಸಬೇಕಾಗುತ್ತೆ. ಮತ್ತೆ ಆಮೇಲೆ ನಾನು ಇನ್ನೊಂದು ಹೇಳಿದೆ ನಿಮ್ಗೆ, ಅಂದ್ರೆ ಏನು ಅಲಭ್ಯವಾಗಿರೋ ಪೋಷಕಾಂಶಗಳನ್ನ ಲಭ್ಯವಾಗಿ ಮಾಡೋ ಅಂತವು, ಅದರಲ್ಲಿ ಫಾಸ್ಫರಸ್ ಅಂದ್ರೆ ರಂಜಕ ಕರಿಸುವ ಜೀವಾಣು, ಮತ್ತೆ ಆಮೇಲೆ ಪೊಟ್ಯಾಷಿಯಂ, ಅದನ್ನ ಮೊಬಿಲೈಸ್ ಮಾಡಿಬಿಟ್ಟು ಅದನ್ನ ನಮ್ಮ ಸಸಿಗಳಿಗೆ ಲಭ್ಯವಾಗುವಂತೆ ಮಾಡುವ ಕೆ ಎಸ್ ಬಿ ಅಂತೇಳಿ, ಪೊಟ್ಯಾಷಿಯಂ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಇವುಗಳನ್ನು ಸಹ ಆಯಾ ಇಲಾಖೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ಕೆವಿಕಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇವು ಸಿಗ್ತಾ ಇದಾವೆ. ಅವುಗಳನ್ನ ನಮ್ಮ ಒಂದು ತಾವು ಹೇಳದಂಗೆ ರಾಸಾಯನಿಕ ಗೊಬ್ಬರಗಳಿಗೆ ಕೆಲವೊಂದು ಪೋಷಕಾಂಶಗಳು ಒದಗಿಸುವಂತವು. ಮತ್ತ ಆಮೇಲೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುವಂತ ಕೆಲಸಗಳನ್ನ ಇವು ಒಂದು ಸೂಕ್ಷ್ಮ ಜೀವಿಗಳು ಮಾಡ್ತಾ ಇದಾವೆ. ಅದು ನಾವು ಎಲ್ಲ ಗಮನಿಸಬೇಕಾಗಿರೋದು. ಮತ್ತೆ ಆಮೇಲೆ ಇದು ಕಡಿಮೆ ಖರ್ಚಲ್ಲಿ, ನಾವೇನು ಹೆಚ್ಚಿಗೆ ಇದಕ್ಕೆ ಖರ್ಚು ಮಾಡಬೇಕಾ ಅವಶ್ಯಕತೆ ಇರುವುದಿಲ್ಲ.
1: ಮತ್ತೊಂದು ಕರೆ ಬರ್ತಾ ಇದೆ ಬೊರೆಯವರೇ, ನೋಡೋಣ ಏನ್ ಪ್ರಶ್ನೆ. ಹಲೋ ಹಲೋ
2: ಹಲೋ,
1: ಹಾ ನಮಸ್ಕಾರ ಹೇಳಿ.
0: ಹೇಳ್ರಿ.
2: ನಮ್ಮ ಹೆಸರು ಶರಣಪ್ಪ ಅಂತ, ನಾವು ಹುಬ್ಳಿ ತಾಲೂಕಿಂದ ಮಾತಾಡ್ತಾ ಇದ್ದೀವಿ ಸರ.
1: ಹೇಳಿ ಕೇಳಿ ಪ್ರಶ್ನೆ.
2: ಇದು ಬೆಳೆ ವಿಮಾ ಅಂತಂದ್ರಲ್ಲ ಸರ, ಈಗ ನನಗೊಂದು ಅನುಮಾನ ಏನಂತಂದ್ರೆ, ಈಗ ಬೆಳೆ ವಿಮಾ ಕಟ್ಟಬೇಕಾದ್ರೆ ಬೆಳೆ ಸಾಲ ಇದ್ದವ್ರು ಕಟ್ಟಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಸರ್? ಅದು
1: ಇಲ್ಲ ಇಲ್ಲ ಇಲ್ಲ, ಯಾರಾದ್ರೂ ಕಟ್ಟಬಹುದು. ಬೆಳೆ ಸಾಲ
2: ಕಟ್ಟಿಸ್ಕೊಳ್ತಾ
1: ಇಲ್ಲ, ಸಾಲ ಇದ್ರೂ ಸಹ ತಾವು ಬೆಳೆ ವಿಮೆ ಕಟ್ಟಬಹುದು. ಅದು ನಿಮ್ಮ ಬ್ಯಾಂಕ್ ಗಳಿಗೆ ಸಂಪರ್ಕ ಮಾಡಬಹುದು ನೀವು ಅದ್ರ ಬಗ್ಗೆ. ಹೌದು. ಬೊರೆಯವರು ಮತ್ತೊಂದ್ ಕರೆ ಬರ್ತಾರೆ. ಹಲೋ ಹಲೋ,
3: ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು ಹೇಳಿ.
3: ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿಯಿಂದ ಹಂಪಣ್ಣ ಅಂತಂದು.
1: ನ್ಯಾಮತಿಯಿಂದ ಹಂಪಣ್ಣ ಅವ್ರೆ, ಹಂಪಣ್ಣ ಅವ್ರ ಪ್ರಶ್ನೆ ಕೇಳಿ.
3: ಅದೇ ಸರ್, ಈಗ ಮುತ್ತಿಗೆಗೆ ಪ್ಲಾಸ್ಟಿಕ್ ಬಳಸೋಲ್ಲ, ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದು ಪುಡಿ ಆಗ್ಬಿಟ್ಟು ಆ ಭೂಮಿಯಲ್ಲಿ ಸೇರ್ತಾ ಇದೆ. ಇದ್ರ ಬದಲಿಗೆ ಅಡಿಕೆ ಸಿಪ್ಪೆ ಬಳಸಬಹುದಲ್ಲ ಅಂತ.
0: ಹೌದ್ರಿ,
1: ಅದಕ್ಕೆ ಸಲಹೆ ನೀಡ್ತಾರೆ ಕೇಳಿ.
0: ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದ್ರಿ. ಪರಿಸರ ಬಗ್ಗೆ ಕಾಳಜಿ ಇರ ಅಂತ ಅವರು.
3: ಹೌದ್ ಸರ್.
0: ಮತ್ತಾಮೇಲೆ ಏನು ನಮ್ಮ ಸೂಕ್ಷ್ಮಾಣು ಜೀವಿಗಳು ಭೂಮಿ ಆರೋಗ್ಯವನ್ನ ನಾವು ಅಂತ ಕಳೀತಾ ಇದೀವಿ. ಅಂದ್ರೆ ಭೂಮಿಗೆ ಒಂದು ಜೀವ ಇದೆ, ಆ ಜೀವಕ್ಕೆ ನಾವು ಏನ್ ಬೇಕಾಗುತ್ತೋ ಅಂತ ಒಂದು ವಸ್ತುಗಳನ್ನ, ಪದಾರ್ಥಗಳನ್ನ, ಅಂತ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಅದರಲ್ಲಿ ತಾವ್ ಹೇಳಿದ್ರಿ ಪ್ಲಾಸ್ಟಿಕ್ ಎಲ್ಲೆಲ್ಲಿ
3: ಅಂದ್ರೆ
0: ಕಡಿಮೆ ಪ್ರಮಾಣದಲ್ಲಿ ಒಂದು ಇದರಲ್ಲಿ ಎರಡ್ ತರ ಮೂರ್ ತರ ಇದಾವೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ದಿವಸ ಅದನ್ನು ಉಪಯೋಗಿಸ್ಕೊಂಡು ತೆಗೆದಾಕಂತದ್ದು. ಈಗ ಅದರಲ್ಲೂ ಸಹ ಅಂದ್ರೆ ಬಯೋ ಡಿಗ್ರೇಡೇಬಲ್ ಅಂದ್ರೆ 2 ವರ್ಷ 3 ವರ್ಷ ಇರುತ್ತೆ, ಅದನ್ನ ಹಂಗೆ ಭೂಮಿಗೆ ಸೇರುತ್ತೆ, ಅದನ್ನು ಸಹ ಸಿಗ್ತಾ ಇದೆ. ಆಮೇಲೆ ನೀವು ಇಲ್ಲಿ ಕೇಳಿರೋ ಪ್ರಶ್ನೆಗೆ ಸಕ್ಕಂತೆ ನೀವೇನ್ ಹೇಳಿದ್ರಿ, ಅಡಕೆ ಸಿಪ್ಪೆ ಅಂತವುಗಳನ್ನ ಉಪಯೋಗಿಸ್ಬೋದು. ಏನಾಗ್ತಾ ಇದೆ ಅಂದ್ರೆ ಉಪಯೋಗಿಸ್ದಾಗ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಅದರಲ್ಲಿ ಕಾರ್ಬನ್ನು ಮತ್ತೆ ನೈಟ್ರೋಜನ್ ಕಂಟೆಂಟ್ ಅಂದ್ರೆ ಸಿ ಎನ್ ರೇಷಿಯೋ ಅಂತ ನಾವು ಕರಿತಾ ಇದೀವಿ. ಕರೆಕ್ಟ್, ನೀವೇ ನಿಮ್ಮಲ್ಲೇ ಉತ್ತರ ಇದೆ, ಅದನ್ನ ನೀವು ಬಳಕೆ ಮಾಡಬಹುದು. ಅಂದ್ರೆ ಇದೇನಂದ್ರೆ ಆ ಸಾಲು ಯಾವ ಬೆಳೆ ಇದೆಯಲ್ಲ ಆ ಬೆಳೆಗೆ ತಕ್ಕಂತೆ ನೀವು ನೋಡ್ಕೊಂಡು ನಿಮ್ಮ ಜಾಗರೂಕತೆಯಿಂದ ಅದನ್ನ ಉಪಯೋಗಿಸಬೇಕಾಗುತ್ತೆ.
1: ಮತ್ತೊಂದು ಕರೆ ಬರ್ತದೆ. ಹಲೋ ನಮಸ್ಕಾರ.
2: ಹಲೋ
1: ನಮಸ್ಕಾರ ಹೇಳ್ರಿ. ತಮ್ಮ ಹೆಸರು
2: ಸರ್? ನಮ್ಮ ಹೆಸರು ವಿರೂಪಾಕ್ಷಪ್ಪ ಅಂತೇಳಿ, ನ್ಯಾಮತಿ ತಾಲೂಕು.
0: ಹೇಳಿ ವಿರೂಪಾಕ್ಷ.
2: ಚಟ್ನಳ್ಳಿ. ಚಟ್ನಳ್ಳಿ ಸರ್
0: ಹೇಳಿ ಹೇಳಿ.
1: ಈಗ ನಿಮ್ಮ ರೇಡಿಯೋ ಇಂದ ಸ್ವಲ್ಪ ಮಾತಾಡಿ, ನೀವು ಅಲ್ಲಿ ಪ್ರತಿಧ್ವನಿಸ್ತಾ ಇದೆ ನಿಮ್ಮ ಧ್ವನಿ. ನೀವು
2: ಏನು ಬೆಳೆ ಉದ್ದು ಅಥವಾ ಹೆಸರು ಬಿತ್ತಬಹುದು ಈ ಟೈಮ್ನಲ್ಲಿ ಅಂತ?
1: ಉದ್ದು ಅಥವಾ ಹೆಸರು
0: ಅಂದ್ರೆ ಈಗ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಮುಂಗಾರು

0: ಪೂರ್ವ ಮುಂಗಾರು ಆ ಹಂತದಲ್ಲಿ, ಈಗ ಮುಂಗಾರು ಈಗ ಇನ್ನೂ ಇದೆ, ಈ ಜುಲೈ ತಿಂಗಳವರೆಗೂ ಇದೆ ನಮಗೆ, ಜುಲೈ ಆಗಸ್ಟ್ ವರೆಗೂ ಇದೆ. ತದನಂತರ ದಿನಗಳಲ್ಲಿ ನಾವು ಹೆಸರು ಉದ್ದುಗಳನ್ನು ನೀವು ಬಿತ್ತನೆ ಮಾಡೋದಕ್ಕೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ಏನ್ ಹೇಳಿ,
1: ಉದ್ದು ಹೆಸರನ್ನ ಯಾವ ತಿಂಗಳಲ್ಲಿ ಬಿತ್ತಿರು ಉತ್ತಮ ಅಂತ
0: ಅಂದ್ರೆ,
2: ಮಾತಾಡಿ ರೇಡಿಯೋ ಸೆಟ್ ದೂರ ಇಡಿ.
1: ಆಯ್ತು ಸರ್,
2: ಮಾತಾಡಿ, ಕೇಳಿ ಪ್ರಶ್ನೆ.
1: ದೂರ ಇಡಿದ್ರಿ ಸರ್,
0: ಹೇಳಿ
2: ಯಾವ ತಿಂಗಳಲ್ಲಿ
1: ಅಂದ್ರೆ ನಾವು ಬಿತ್ತಿದ್ರೆ ಉತ್ತಮ.
0: ಈಗ ಉತ್ತಮವಾದ ಬರಬೇಕು ಅಂತ ಹೇಳಿದ್ರೆ ಪೂರ್ವ ಮುಂಗಾರು, ಇದರಲ್ಲಿ ಅದು ಉತ್ತಮವಾಗಿ ನಮ್ಗೆ ಒಳ್ಳೆ ಇಳುವರಿಯನ್ನ ಕೊಡುವಂತದ್ದು.
1: ನಾವು ಸರ್ ಈಗ ಹೆಚ್ಚು ಕಡಿಮೆ ಆಗಸ್ಟ್ 20 ಮೇಲೆ ಬಿತ್ತದು ಅಂತ ಅಂತ
0: ಅಂದ್ರೆ, ಈಗ ಉತ್ತಮವಾಗಿ ಅಂತಂದ ಹೇಳಿದ್ರಿ ಆ ಸಂದರ್ಭದಲ್ಲಿ ಮಾಡೋ ಅಂತದ್ದು. ಮತ್ತಾಮೇಲೆ ಪೂರ್ವ ಮುಂಗಾರು ಆದ್ಮೇಲೆ ಅಂದ್ರೆ ಅದಾದ್ಮೇಲೆ ನೀವು ಹೇಳ್ದಂಗೆ ಆಗಸ್ಟ್ 20-25 ತಾರೀಕು ಮೇಲ್ಪಟ್ಟು ಅವುಗಳನ್ನು ಸಹ ನೀವು ಬಿತ್ತನೆ ಮಾಡಬಹುದು.
1: ಒಂದು ನಿಮ್ ಕಂಡೀಷನ್ ಬಿತ್ತಿರೆ ಬರ್ಬೋದಾ, ಉತ್ತಮ ಬೆಳೆ ಬರ್ಬೋದಾ ಅಂತ
0: ಅಂದ್ರೆ, ಅದಕ್ಕೆ ತಕ್ಕಂತೆ ಕೆಲವೊಂದು ಕೆಲವು ರೋಗ ರುಜಿನಗಳು, ಯಾಕಂತ ಹೇಳಿದ್ರೆ ಈಗ ಈಗ ಮಳೆ ನೋಡ್ತಾ ಇದೀವಲ್ವಾ, ಆ ಮಳೆಗೆ ತಕ್ಕಂತೆ ಜಾಸ್ತಿ ಮಳೆ ಆದ್ರೆ ಕೆಲವೊಂದು ರೋಗ ರುಜಿನಗಳು ಬರೋಂತ ಸಂದರ್ಭ ಇರುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು ಅಂತ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ, ಸಾಕಷ್ಟು ಕೊಟ್ಟಿಗೆ ಗೊಬ್ಬರ, ಧನದ ಗೊಬ್ಬರ ಸಾಕಷ್ಟು ನಮ್ಮ ಹೊಲಗಳಿಗೆ ಹಾಕ್ಬೇಕು. ಅದ್ರ ಜೊತೆ ಜೈವಿಕ ಗೊಬ್ಬರಗಳು ನಾನು ಈಗ ಹೇಳಿದೆ, ಬೀಜೋಪಚಾರ ಮಾಡಿಬಿಟ್ಟು ಅವುಗಳನ್ನು ಹಾಕಿದ್ರೆ ಫಲಿತಾಂಶ ನಾವು ಪಡ್ಕೊಬಹುದು. ಅಂದ್ರೆ ಮಾಡಿದ್ರೆ ನೀವು ಒಂದು ಮುಂಜಾಗ್ರತೆ ವಹಿಸಿಕೊಂಡು ಮಾಡಬೇಕಾಗುತ್ತೆ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೈತ ಬಾಂಧವರಿಗೆ. ಈಗ ಬರೆಗೌಡ್ರೆ, 11 ಈಗ ಇಷ್ಟೊತ್ತು ತಾವು ಮಳೆ ಕೊರತೆ ಇದ್ದ ಪ್ರದೇಶದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ರಿ. ಈಗ ಕೆಲವು ಕಡೆ ಮಳೆ ತುಂಬ ಹೆಚ್ಚಾಗ್ಬಿಟ್ಟಿದೆ.
0: ಹೌದು.
3: ಸೊ ಹೀಗಿದ್ದಾಗ ಅವ್ರು ಆ ರೈತರಿಗೆ ತಾವು ಏನು ಸಲಹೆ ನೀಡೋಕ್ಕೆ ಬಯಸ್ತೀರಿ
0: ಅಂತ ಅಂತ ರೈತ ಬಾಂಧವರು. ಏನು ಸಾಕಷ್ಟು ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ, ಅಂತ ಇದರಲ್ಲಿ ಏನೇನು ನಮ್ಮ ಮಳೆ ಆಗ್ತಾ ಇದೆ ಆ ಒಂದು ಪ್ರದೇಶಕ್ಕೆ ಸೂಕ್ತವಾದ ಬೆಳೆಗಳು, ಭತ್ತ ಆಗಿರ್ಬೋದು ಮತ್ತಾಮೇಲೆ ಕಬ್ಬಾಗಿರ್ಬೋದು, ಅಂತ ಬೆಳೆಗಳನ್ನ ಅವರು ಬಿತ್ತನೆ ಮಾಡೋದಕ್ಕೆ ಅವಕಾಶಗಳು ಇದಾವೆ ಅಂತ ಒಂದು. ಅದರಲ್ಲೂ ಸಹ ಕೆಂಪಣ್ಣಾದ್ರೆ, ಕಪ್ಪಣ್ಣಾದ್ರೆ ತೇವಾಂಶ ಸಾಕಷ್ಟು ದಿವಸಗಳಿರುತ್ತೆ. ಅದನ್ನೆಲ್ಲ ಅದಕ್ಕೆ ಪೂರಕವಾದಂತ ಕ್ರಮಗಳನ್ನ, ಬೇಸಾಯ ಕ್ರಮಗಳನ್ನ, ಏನು ಚರಂಡಿಗಳು ಮಾಡೋದು, ಚರಂಡಿಗಳು ಮಾಡಿಬಿಟ್ಟು ನೀರನ್ನ ಹೊರಗಡೆ ಬಿಟ್ಬಿಟ್ಟು ಆಮೇಲೆ ಬಸಿಗಾಲಗಳನ್ನ ಮಾಡಿಬಿಟ್ಟು ಮಾಡೋ ಅಂತದ್ದು. ಅದಕ್ಕೆ ತೇವಾಂಶ ಆದ್ಮೇಲೆ ಸೂಕ್ತವಾದ ಬೆಳೆಗಳನ್ನ, ಅದರಲ್ಲೂ ಈಗ ಜುಲೈ ವರೆಗೂ ಬಂದಿದೀವಿ ನಾವು ಇವಾಗ, ಅಂದ್ರೆ ನಾವು ಮುಂಗಾರು
3: ಸ್ಥಿತಿಯಲ್ಲಿ
0: ಏನೋ ಕಡಿಮೆ ಅವಧಿಯ ಅದಕ್ಕೆ ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಇದರಲ್ಲಿ ಅವರು ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ನಮ್ಮ ಕೆವಿಕೆ ಇದಾವೆ, ರೈತ ಸಂಪರ್ಕ ಕೇಂದ್ರಗಳಿದಾವೆ, ಕೃಷಿ ಇಲಾಖೆ ಇದೆ, ಮತ್ತೆ ವಿಶ್ವವಿದ್ಯಾನಿಲಯದವೆ, ಅಲ್ಲಲ್ಲಿ ಆಯಾ ಒಂದು ಪ್ರದೇಶದಲ್ಲಿ ಮಾಹಿತಿ ಪಡ್ಕೊಂಡು ಆ ಅಲ್ಲಿರೋ ಒಂದು ಬೆಳೆಗಳನ್ನ ಬೆಳೆದ್ರೆ ತುಂಬಾ ಉತ್ತಮವಾದ ಫಲಿತಾಂಶವನ್ನ ಪಡಿಬಹುದು.
3: ಸರಿ, ಮತ್ತೊಂದು ಕರೆ.
4: ಹಲೋ, ನಮಸ್ಕಾರ ಸರ್.
3: ನಮಸ್ಕಾರ, ತಮ್ಮ ಹೆಸರು?
4: ಮೈಸೂರು ಜಿಲ್ಲೆ ತಿನ್ನರಸೀಪುರ ತಾಲೂಕು ಸೊಸೆ ಎಸ್ ಮಾಧವ ಶೆಟ್ರಿ ಮಾಡ. ನಮಸ್ಕಾರಗಳು.
3: ನಮಸ್ಕಾರಗಳು ಮಾಧವ ಶೆಟ್ರಿ. ಪ್ರಶ್ನೆ ಕೇಳಿ
4: ಸರ್. ಈಗ ನಾವು ರೋಹಿಣಿ ಮರದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಾಯ್ತು. ರೋಹಿಣಿ ಮರ ಬೆಳ್ಳಿನ ಶೇಂಗಾ ಬಿತ್ತನೆ ಮುಂದೂಡಲಾಯ್ತು. ಈಗ ಪುನರಸ್ತು ಮರ ಆಯ್ತಾ ಅದ ಬಿತ್ತನೆ ಮಾಡಬಹುದು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಗುರುಗಳ.
0: ಈಗ ಶೇಂಗಾ ಬೆಳೆಯನ್ನ ಅಂದ್ರೆ ಸೂಕ್ತವಾದ ಸಮಯ ಜೂನ್ 15 ರಿಂದ ಜುಲೈ 15.
3: ದಯಮಾಡಿ ಮಾಧವ ಶೆಟ್ಟರೆ, ರೇಡಿಯೋ ಒಂದು ಸ್ವಲ್ಪ ದೂರ ಬನ್ನಿ ನೀವು, ಯಾಕಂತಂದ್ರೆ ಇಲ್ಲಿ ಪ್ರತಿಧ್ವನಿಸ್ತಾ ಇದೆ ಇವ್ರು ಮಾತಾಡ್ತಾ ಇರೋದು. ಈಗ ಮಾತಾಡಿ
0: ನೋಡಿ. ಈಗ ಜೂನ್ 15 ಜುಲೈ 15 ತಾರೀಕು 20 ತಾರೀಕು ವರೆಗೂ ನಾವು ಆ ಶೇಂಗಾವನ್ನ, ಅಂದ್ರೆ ಯಾವ ಶೇಂಗಾ ಅಂದ್ರೆ ನೀವು ಬಳ್ಳಿ ಶೇಂಗಾನ ಅಥವಾ ಅರಡಿರೋ ಶೇಂಗಾನ ಅನ್ನೋದು ಇದು ಮಾಡಿಕೊಂಡು, ನೀವು ಬಳ್ಳಿ ಶೇಂಗಾ ಆದರೆ ನೀವು 20 ತಾರೀಕು ಜುಲೈವರೆಗೂ ನೀವು ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ. ತದನಂತರದಲ್ಲಿ ಮಾಡಿದ್ದೇ ಆದರೆ ಗಣನೀಯವಾಗಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ.

0: ಅದೇ ರೋಹಿಣಿ ಮಾಡೋದ್ ಬಿಚ್ಚಬೇಕಾಯ್ತು ಸರ್, ರೋಹಿಣಿ ಮಾಡೋದ್ ಬಿಲ್ಲಿಲ್ಲ, ಈಗ ಒಂದೂರು ತಿಂಗಳ ಆಗೋಯ್ತು ಕಾಲ ನೀರಾಗಿಲ್ವೆ ಅಂತ ನಿಮ್ಮನ್ ಕೇಳ್ತಾ.
1: ಈಗ ನೀವು ಇನ್ನೇನು ಇನ್ನೊಂದು 5 ದಿವಸದಲ್ಲಿ ಮಳೆ ಬಂದ್ರೆ, ಇನ್ನ 5-10 ದಿವಸದಲ್ಲಿ ಅಲ್ಲಿವರೆಗೂ ಅವಕಾಶ ಇದೆ. ತದನಂತರದಲ್ಲಿ ನಾವು ಇಳುವರಿಯಲ್ಲಿ ಕಡಿಮೆ ಆಗುತ್ತೆ.
2: ಮಾದೇಶೆಟ್ರ ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ನಮಸ್ಕಾರ
2: ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರೆಯ ಬಿ ಅವರು. ಗುರುಗಳೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ ಮತ್ತು ನಮಸ್ಕಾರ
1: ಎಲ್ಲರಿಗೂ ರೈತ ಬಾಂಧವರಿಗೆ.
2: ಅದೇ ಥರ ನಮ್ಮ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದ ಕೋಆರ್ಡಿನೇಟರಾಗಿ ಸಂಯೋಜಕರಾಗಿ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಸಾಹೇಬರು ಕೂಡ ಬಂದರು ನಮ್ಮ ಕೇಳುಗರಿಗೂ. ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ರು, ಸೂಕ್ತವಾದ ಪ್ರಶ್ನೆಗಳು ನಮ್ಮ ರೈತರಿಗೆ ನೆರವಾಗುತ್ತವೆ ಅನ್ನೋದು. ತಮಗೂ ಕೂಡ ಸರ್ ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ.
3: ನಮಸ್ಕಾರ, ಧನ್ಯವಾದಗಳು ಎಲ್ರಿಗೂ, ಎಲ್ಲ ರಾಜ್ಯದ ರೈತ ಬಾಂಧವರಿಗೂ ಧನ್ಯವಾದಗಳು.
2: ಒಂದು ಸ್ವಾಗತ.
4: ಹಲೋ ಕೃಷಿರಂಗ.
5: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ 1 ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಉತ್ತರಿಸಿದವರು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ರಾಜೀವ್, ತಾಂತ್ರಿಕ ನೆರವು ಉಮಾ ತಮಿಳರಸಿ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
6: ಹಲೋ ಆಕಾಶವಾಣಿ,
7: ಹಲೋ, ನಮ್ದು ಸಮಸ್ಯೆ ಇದೆ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
8: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು ಜನಪದ ಸಂಗೀತ ಕಾರ್ಯಕ್ರಮ.
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಲಾವಣಿ ಹಾಡುಗಳು, ಎಸ್ ಡಿ ಉಡಿಕೇರಿ ಮತ್ತು ಸಂಗಡಿಗರಿಂದ.

ಎಸ್ಡಿ ಉಡಿಕೇರಿ ಅವರಿಂದ ಲಾವಣಿ ಹಾಡುಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ, ಈಗ ಸಮಯ 7:34. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ.

0: ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
4: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆಗೆ ಹರ್ಷ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಇಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ್ದಾರೆ. ಆಕ್ಲೆಂಡ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಭಾರತ ನ್ಯೂಜಿಲೆಂಡ್ ಸಶಸ್ತ್ರ ಪಡೆಗಳಿಂದ ಔಪಚಾರಿಕ ಸ್ವಾಗತ ದೊರೆಯಿತು. ಈ ಪ್ರವಾಸದ ಸಮಯದಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಸಂಬಂಧ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಇದು ಉಭಯ ದೇಶಗಳ ನಡುವಿನ ಉತ್ತಮಗೊಳ್ಳುತ್ತಿರುವ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಆಸ್ಟ್ರೇಲಿಯಾದ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಭಾರತ ಆಸ್ಟ್ರೇಲಿಯಾದ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಎರಡು ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಭವಿಷ್ಯದ ನೀಲನಕ್ಷೆ ರೂಪುಗೊಂಡಿದೆ. ತಮ್ಮ ಭೇಟಿಯ ಸಮಯದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಪ್ರಜೆಗಳಿಗೆ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗಿದ್ದ ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಪರವಾನಗಿ ವಿನಾಯಿತಿಯನ್ನು ಹಿಂಪಡೆದಿದೆ. ಪರಿಮಾಣದ ಆಧಾರದಲ್ಲಿ ಶೇಕಡಾ 12ಕ್ಕಿಂತ ಹೆಚ್ಚು ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಹಾಗೂ 30 ಮಿಲಿಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಔಷಧಗಳು ಇನ್ನು ಮುಂದೆ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ವಿನಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಇನ್ನು ಮುಂದೆ ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಅಡಿಯಲ್ಲಿ ಅಗತ್ಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಲಿದೆ. ಈ ತಿದ್ದುಪಡಿಯಿಂದ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣ ಇನ್ನಷ್ಟು ಬಲಗೊಳ್ಳಲಿದ್ದು ಅವುಗಳನ್ನು ನಿಯಂತ್ರಿತ ಔಷಧ ಸರಬರಾಜು ವ್ಯವಸ್ಥೆಯ ಮೂಲಕವೇ ವಿತರಿಸಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಇದರಿಂದ ಔಷಧಗಳ ದುರುಪಯೋಗ ಮತ್ತು ಅಕ್ರಮ ಬಳಕೆಯ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗಲಿದ್ದು ಚಿಕಿತ್ಸಾ ಉದ್ದೇಶಗಳಿಗೆ ಅವುಗಳ ಲಭ್ಯತೆ ನಿರಂತರವಾಗಿ ಖಾತ್ರಿಯಾಗಲಿದೆ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳನ್ನು ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ತರಲಾಗಿರುವ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಮರುಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. 2014ರಿಂದ ಇದುವರೆಗೆ 600ಕ್ಕೂ

ಹೆಚ್ಚು ಪ್ರಾಚೀನ ಕಲಾಕೃತಿಗಳು ಭಾರತಕ್ಕೆ ಮರಳಿರುವುದು ಈ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತೋರುತ್ತಿದ್ದು ವಿಕಾಸ್ ಭಿ ವಿರಾಸತ್ ಭಿ ಎಂಬ ಧ್ಯೇಯದತ್ತ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಭಾರತಕ್ಕೆ ಮರಳಿರುವ ಈ ಅಮೂಲ್ಯ ಕಲಾಕೃತಿಗಳು 11 ಮತ್ತು 12ನೇ ಶತಮಾನಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಂದ ಬಂದಿವೆ. ಇವುಗಳಲ್ಲಿ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ

0: ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ ಭಾರತೀಯ ಉನ್ನತ ಅಧ್ಯಯನ ಸಂಸ್ಥೆ ಐಐಎಎಸ್ ಆಯೋಜಿಸಿದ್ದ ವಂದೇ ಮಾತರಂ ಎ ಜರ್ನಿ ಶಾಶ್ವತ ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲ್ ಅವರ ದೃಷ್ಟಿಕೋನ, ಏಕೀಕರಣ, ಐಕ್ಯತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸಮಾರಂಭವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಪವಿತ್ರ ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿತು. ಅಲ್ಲದೆ ಧೈರ್ಯ, ತ್ಯಾಗ ಮತ್ತು ಆಶಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದ ಉಪರಾಷ್ಟಪತಿ, ಒಂದು ರಾಷ್ಟ ಒಂದು ಸಂವಿಧಾನ ಮತ್ತು ಹಂಚಿಕೆಯ ರಾಷ್ಟೀಯ ಭವಿಷ್ಯಕ್ಕೆ ಸರ್ದಾರ್ ಪಟೇಲ್ ಭದ್ರ ಬುನಾದಿ ಹಾಕಿದರು ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾಕ್ಟರ್ ಎಲ್ ಮುರುಗನ್ ಇಂದು ಪರಿಶೀಲಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರೈಲು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ರೈಲ್ವೆಯ 680 ಕಿಲೋಮೀಟರ್ ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಸಲು ಭಾರತೀಯ ರೈಲ್ವೆ 206 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ದಟ್ಟಣೆ ಹೆಚ್ಚಿರುವ ಹಾಗೂ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ರೈಲು ಮಾರ್ಗಗಳಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ರೈಲುಗಳ ಸಂಚಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಿದ್ದು ಅಗತ್ಯವಿದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಇದರೊಂದಿಗೆ ಛತ್ತೀಸ್ಗಢದ ರಾಯ್ಪುರದಲ್ಲಿ 250 ವಿದ್ಯುತ್ ಲೋಕೋಮೋಟಿವ್ಗಳಿಗೆ ಹೆಚ್ಚುವರಿ ಹೋಮಿಂಗ್ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 175 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಲೋಕೋಮೋಟಿವ್ಗಳ ನಿಗದಿತ ನಿರ್ವಹಣೆ, ಸುರಕ್ಷತಾ ತಪಾಸಣೆ, ದುರಸ್ತಿ ಹಾಗೂ ಸಮಗ್ರ ನಿರ್ವಹಣೆಯ ಹೊಣೆ ಹೋಮಿಂಗ್ ಶೆಡ್ಗೆ ಸೇರಿದ್ದು, ರೈಲುಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಲು ಮಿಷನ್ ಸ್ಟೀರಿಂಗ್ ಗ್ರೂಪ್ನ 3ನೇ ಸಭೆಯ ಅಧ್ಯಕ್ಷತೆಯನ್ನು ಇಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ವಹಿಸಿದ್ದರು. ಯೋಜನೆಯಡಿ ವಿಶ್ವದ ಅತಿದೊಡ್ಡ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸುಮಾರು 94 ಕೋಟಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ರಚಿಸಲಾಗಿದ್ದು 105 ಕೋಟಿ ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಇದರಡಿ 533,000 ಆರೋಗ್ಯ ಸೌಲಭ್ಯಗಳು ಮತ್ತು ಸುಮಾರು 1,00,000 ಆರೋಗ್ಯ ವೃತ್ತಿಪರರನ್ನು ರಾಷ್ಟೀಯ ಡಿಜಿಟಲ್ ಆರೋಗ್ಯ ನೋಂದಣಿಗಳಲ್ಲಿ ನೋಂದಾಯಿಸಲಾಗಿದೆ. ಡಿಜಿಟಲ್ ಆರೋಗ್ಯ ಅಳವಡಿಕೆಯನ್ನು ಹೆಚ್ಚಿಸುವುದು, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು, ಸಾಂಸ್ಥಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಹಯೋಗವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಯೋಜನೆಯ ಭವಿಷ್ಯದ ಮಾರ್ಗಸೂಚಿಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಲಂಡನ್ನಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 46 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 194 ರನ್ ಗಳಿಸಿ ಆಡುತ್ತಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಮನ್ವಯ ಆಧಾರಿತ ವಿಧಾನ ಅನುಸರಿಸಲು ಉದ್ದೇಶಿತ ಸಹಕಾರ ಘೋಷಣೆಗೆ ನೀತಿ ಆಯೋಗ ಮತ್ತು ಟಾಟಾ ಮೋಟಾರ್ಸ್ ಫೌಂಡೇಶನ್ ಸಹಿ ಹಾಕಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು

0: ಮಾಹಿತಿ ನೀಡಿರುವ ನೀತಿ ಆಯೋಗ, ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಬಲಪಡಿಸುವುದು, ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು, ಕೃಷಿ ಮತ್ತು ಜೀವನೋಪಾಯ ವೃದ್ಧಿ, ಆರೋಗ್ಯ ಮತ್ತು ಪೌಷ್ಟಿಕತೆ ಉತ್ತೇಜನ, ಶಿಕ್ಷಣ ಹಾಗೂ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ನೇತೃತ್ವದ ಜೀವನೋಪಾಯಕ್ಕೆ ಬೆಂಬಲ ನೀಡುವುದರ ಮೇಲೆ ಈ ಸಹಭಾಗಿತ್ವ ಕೇಂದ್ರೀಕರಿಸಲಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂರು ರಾಷ್ಟಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರು ಪಡೆಯುವಿಕೆಗೆ ಉಪರಾಷ್ಟ್ರಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:45:30.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇದೀಗ ಕೇಳಿ, ಮಕ್ಕಳು, ಪಾಲಕರು, ಶಿಕ್ಷಕರು ಈ ಕುರಿತು ಮಾತನಾಡುತ್ತಾರೆ ಉಷಾ ಪಾಟೀಲ್.
3: ಮನೆಯ ಮೊದಲ ಪಾಠಶಾಲೆ, ಈ ವಿಷಯ ಎಲ್ಲರಿಗೂ ಗೊತ್ತು. ಮನೆಯಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಗುತ್ತಾರೆ. ಮಕ್ಕಳು 3-4 ವರ್ಷದವರೆಗೆ ಮನೆಯಲ್ಲಿರ್ತಾರೆ. ಮನೆ ಆದ್ಮೇಲೆ ಅವರು ಹೋಗೋದು ನೆಕ್ಸ್ಟ್ ಅಂತ ಹೇಳಿದ್ರೆ ಶಾಲೆಗೆ. ಪಾಲಕರು ಒಳ್ಳೆಯ ಶಾಲೆಗೆ ಸೇರಿಸಬೇಕು ಅಂತ ತುಂಬಾ ಗುದ್ದಾಡುತ್ತಾರೆ. ಕೊನೆಗೆ ತಮಗೆ ಇಷ್ಟವಾಗುವ ಮತ್ತು ತಮಗೆ ಹೊಂದುವ ಶಾಲೆಗೆ ಅವರು ಅಡ್ಮಿಷನ್ ಮಾಡಿಸ್ತಾರೆ. ಹೊಂದುವ ಶಾಲೆ ಅಂತ ಹೇಳಿದ್ರೆ ಫೀಸ್ ಆಗಿರ್ಬೋದು ಅಥವಾ ಶಾಲೆ ಟೈಮ್ ಆಗಿರ್ಬೋದು, ಮನೆಗೆ ಹತ್ತಿರ ಆಗಿರ್ಬೋದು, ಈ ತರ ನೋಡಿಕೊಂಡು ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾರೆ. ಪಾಲಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವುದರಲ್ಲಿ ಸಮಾನ ಪಾತ್ರವನ್ನು ವಹಿಸುತ್ತಾರೆ. ಇದರಲ್ಲಿ ಪಾಲಕರದು ಅಷ್ಟೇ ಮಹತ್ವ ಇದೆ ಮತ್ತು ಶಿಕ್ಷಕರದು ಅಷ್ಟೇ ಮಹತ್ವ ಇದೆ. ಒಂದು ಸಾರಿ ಶಾಲೆಗೆ ಸೇರಿಸಿದ ಮೇಲೆ ಪಾಲಕರು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅದರಲ್ಲಿ ಮೊದಲೇದು, ಟೀಚರ್ ಸರಿಯಾಗಿ ಮಕ್ಕಳಿಗೆ ಕಲಿಸೋದಿಲ್ಲ, ನೋಟ್ಸ್ ಬರೆಸೋದಿಲ್ಲ, ಒಂದೇ ಸಾರಿ ಹೆಚ್ಚು ಹೋಮ್ವರ್ಕ್ ಕೊಡ್ತಾರೆ. ಇಡೀ ದಿವಸ ಮನೆಗೆ ಬಂದ ಮೇಲೆ ಮಗು ಬರಿತಾನೆ ಇರುತ್ತೆ, ಅದಕ್ಕೆ ಬೇರೆ ಕೆಲಸ ಮಾಡೋಕೆ ಟೈಮೇ ಇರೋದಿಲ್ಲ. ಕೆಲವೊಂದು ಶಾಲೆಯಲ್ಲಿ ಹೋಮ್ವರ್ಕ್ ಕೊಡುವುದೇ ಇಲ್ಲ ಎಂಬ ಸಮಸ್ಯೆಯೂ ಇದೆ. ಯಾವ ಮಗು ಜಾಣ ಇರುತ್ತದೆಯೋ ಆ ಮಗುವಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುತ್ತಾರಂತೆ, ತುಂಬಾ ಪಾಲಕರ ಕಂಪ್ಲೇಂಟ್ಸ್ ಇದೆ. ಇವರು ಮಗುವಿಗೆ ಇಗ್ನೋರ್ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಮಗು ಟಿಫಿನ್ ಬಾಕ್ಸ್ ತಿಂದಿದೆಯೋ ಇಲ್ಲವೋ ಎಂದು ಚೆಕ್ ಮಾಡುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಶಿಕ್ಷಿಸುತ್ತಾರೆ. ಬೇರೆ ವಿದ್ಯಾರ್ಥಿಗಳ ಎದುರಿಗೆ ಇನ್ಸಲ್ಟ್ ಮಾಡ್ತಾರೆ. ಅಂದ್ರೆ ಕ್ಲಾಸಲ್ಲಿ ಏನೋ ಒಂದು ಪ್ರಶ್ನೆ ಕೇಳಿರ್ತಾರೆ ಮಗುವಿಗೆ, ಆ ಮಗು ಉತ್ತರ ಕೊಡದೇ ಇದ್ದಾಗ ಶಾಲೆಯಲ್ಲಿ ಎಲ್ಲಾ ಮಕ್ಕಳ ಎದುರುಗಡೆ ಆ ಮಗುನ ಇನ್ಸಲ್ಟ್ ಮಾಡ್ತಾರೆ. ಪದೇ ಪದೇ ಪಾಲಕರನ್ನು ಶಾಲೆ ಕರೆಸಿ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡಿ, ನಿಮ್ಮ ಮಗು ಈ ತರ ಮಾಡುತ್ತೆ ಆ ತರ ಮಾಡುತ್ತೆ ಹೇಳಿದ್ದನ್ನ ಕೇಳೋದಿಲ್ಲ, ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ತಾರೆ. ಒಬ್ಬ ಪಾಲಕರು ಇನ್ನೊಬ್ಬ ಪಾಲಕರೊಂದಿಗೆ ಬೈಯುತ್ತಾರೆ. ಅಂದ್ರೆ ಈ ಒಂದು ಪಾಲಕರ ಬಂದಿರ್ತಾರೆ, ಆ ಪಾಲಕರ ಎದುರುಗಡೆ ಇನ್ನೊಂದು ಪಾಲಕರು ಹೀಗೆ ಮಾಡಿದ್ರು, ಅವರು ಸರಿಯಾಗಿ ವರ್ತಿಸಲಿಲ್ಲ ಅಂತ ಇನ್ನೊಬ್ರು ಪಾಲಕರನ್ನ ಆ ಪಾಲಕರ ಎದುರುಗಡೆ ಬೈಯೋದು. ಪಾಲಕರು ಜೋರಾಗಿದ್ದಾರೆ ಅಂದ್ರೆ ಕೆಲವೊಬ್ರು ಪಾಲಕರು ಸಣ್ಣ ಸಣ್ಣ ವಿಷಯನ ಹೋಗಿ ಟೀಚರ್ಸ್ ಹತ್ರ ಕೇಳಿ, ನಮ್ಮ ಮಗು ಹೀಗೆ ಮಾಡಿದ್ದು, ನೀವು ಅದಕ್ಕೆ ಹಂಗೆ ಯಾಕೆ ಮಾಡಿದ್ರಿ ಅಂತ ಪದೇ ಪದೇ ಹೋಗಿ ಭೇಟಿ ಆಗ್ತಾ ಇರ್ತಾರಲ್ಲ, ಅವ್ರು ತುಂಬಾ ಜೋರಾಗಿದ್ದಾರೆ ಅಂತ ಟೀಚರ್ಸ್ ಹೇಳ್ತಾರೆ. ಸೊ ಆ ಟೈಮಲ್ಲಿ ಜೋರಾಗಿರುವ ಪಾಲಕರು ಇದ್ದಾಗ ಆ ಮಗುವಿನೊಂದಿಗೆ ಕೆಲವೊಂದ್ಸಾರಿ ಶಿಕ್ಷಕರು ತುಂಬಾ ಹುಷಾರಾಗಿ ವರ್ತಿಸಬಹುದು, ಕೆಲವೊಂದ್ಸಾರಿ ಜಾಸ್ತಿ ಪ್ರೀತಿ ಮಾಡಬಹುದು, ಕೆಲವೊಂದ್ಸಾರಿ ಆ ಮಗುನ ನಿಂದಿಸಬಹುದು. ಸೊ ಈ ತರ ಸಮಸ್ಯೆಗಳನ್ನ ನಾವು ಪಾಲಕರಲ್ಲಿ ನೋಡ್ತಾ ಇದ್ದೇವೆ. ಅದ್ರ ಜೊತೆ ಶಿಕ್ಷಕರ ಸಮಸ್ಯೆಗಳೇನಪ್ಪ ಅಂತ ಹೇಳಿದ್ರೆ, ಪಾಲಕರು ಮಕ್ಕಳ ಬುದ್ಧಿಮಟ್ಟ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ನಮ್ಮ ಮಗು ಬಹಳ ಜಾಣ ಐತ್ರಿ, ಆದ್ರೆ ಮಗುಗೆ ಮಾರ್ಕ್ಸ್ ಕಮ್ಮಿ ಬಿದ್ದೈತ್ರಿ, ಏನ್ ಪ್ರಾಬ್ಲಮ್ ಆಗೈತ್ರಿ, ನೀವು ಸರಿ ಹೇಳ್ಕೊಡತ್ತಿಲ್ಲ ಅಂತ ಹೇಳಿ ಟೀಚರ್ಸ್ ಹತ್ರ ಬಂದು ಪದೇ ಪದೇ ಒತ್ತಡನ ಹಾಕ್ತಾರೆ. ಪಾಲಕರು ಗ್ರೂಪ್ ಮಾಡ್ಕೊಂಡು ಬಂದು ಶಿಕ್ಷಕರ ವಿರುದ್ಧ ಪ್ರಿನ್ಸಿಪಲ್ ಎದುರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಈಗ ಯಾವ್ದೋ ಒಂದ್ ಟೀಚರ್ ಏನೋ ಒಂದ್ ಮಗುಗೆ ಹೇಳಿರ್ತಾರೆ ಅಥವಾ ಇನ್ಸಲ್ಟ್ ಮಾಡಿರ್ಬೋದು, ಆ ಒಂದು ಸಣ್ಣ ವಿಷಯನ ಹಿಡ್ಕೊಂಡು ಎಲ್ಲಾ ಪಾಲಕರು ಸೇರ್ಕೊಂಡು, ಒಂದ್ 5-6 ಪಾಲಕ್ ಸೇರ್ಕೊಂಡು ಬಂದು ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡೋದು, ಆ ಟೀಚರ್ ಸರಿ ಇಲ್ಲ, ಆ ಟೀಚರ್ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ. ಸೊ ಇದು ನಾವು ಶಿಕ್ಷಕರಲ್ಲಿ ಈಗಿನ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಈ ವಿಷಯಕ್ಕೆ ಅನುಗುಣವಾಗಿ ಪೇರೆಂಟ್ಸ್ ಅನ್ನ ಶಾಲೆಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೆಲವೊಂದು ಪೇರೆಂಟ್ಸ್ ಅನ್ನ ಈಸಿ ಗೋಯಿಂಗ್ ಪೇರೆಂಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ಅವರು ಮಕ್ಕಳ ಬೆಳವಣಿಗೆಗೋಸ್ಕರ ತಮ್ಮ ಒಂದು ಎಷ್ಟು ಸಾಧ್ಯನ ಅಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಪಾಲಕರು. ಕೆಲವೊಬ್ರು ಪಾಲಕರು ರಿಜಿಡ್ ಇರ್ತಾರೆ,

0: ಅಂದ್ರೆ ತಾವ್ ಹೇಳಿದ್ದೆ ಸರಿ, ತಾವ್ ಮಾಡಿದ್ದೆ ಸರಿ, ತಾವ್ ಹೇಗೆ ಹೇಳ್ತಾರಲ್ಲ ಹಂಗೆ ಶಿಕ್ಷಕರು ಪಾಲಿಸಬೇಕು ಅಂತ ಹೇಳ್ತಾರೆ. ಕೆಲವೊಬ್ಬರು ಟಾರ್ಗೆಟೆಡ್ ಪೇರೆಂಟ್ಸ್ ಅಂದಾಗ, ಇಲ್ಲಿ ಕೆಲವು ಸಾರಿ ಪಾಲಕರು ಮನೆಯಲ್ಲಿ ಮಕ್ಕಳೊಂದಿಗೆ ಶಿಕ್ಷಕರ ಎದುರುಗಡೆ ಏನಾದ್ರೂ ಬೈತಾರೆ, ನಿಮ್ ಟೀಚರ್ಗೆ ಏನು ಬರೋದೇ ಇಲ್ಲ, ಆ ಟೀಚರ್ ಸರಿ ಇಲ್ಲ, ಆ ಟೀಚರ್ ಕಂಪೇರ್ ಮಾಡ್ತಾರೆ ಹಂಗಂತ ಮಕ್ಕಳ ಎದುರುಗಡೆ ಹೇಳಿದಾಗ, ಆ ಮಕ್ಕಳು ವಾಪಸ್ ನೆಕ್ಸ್ಟ್ ಡೇ ಶಾಲೆಗೆ ಬಂದು ಟೀಚರ್ ಹೇಳ್ತಾರೆ, ಟೀಚರ್ ನಮ್ಮ ಮಮ್ಮಿ ನಿಮಗೆ ಬೈಲಿಕತ್ತಿದ್ರು ಅಥವಾ ನಮ್ಮ ಪಪ್ಪ ನಿಮಗೆ ಬೈಲಿಕತ್ತಿದ್ರು ಅಂತ ಹೇಳಿದಾಗ, ಆ ಪಾಲಕರನ್ನ ಟೀಚರ್ಸ್ ಅಥವಾ ಶಿಕ್ಷಕರು ಟಾರ್ಗೆಟೆಡ್ ಪೇರೆಂಟ್ಸ್ ಗ್ರೂಪ್ ಗೆ ಸೇರಿಸ್ಕೋತಾರೆ. ಅಂದ್ರೆ ಆ ಟೀಚರ್ಸ್ ಜೊತೆ ಸರಿಯಾಗಿ ಮಾತಾಡೋದಿಲ್ಲ, ಮತ್ತು ಆ ಪಾಲಕರ ಜೊತೆ ಆ ಶಿಕ್ಷಕರು ಕರೆದು ಮಾತಾಡಿಸಿ ಈ ತರ ಯಾಕೆ ಹೇಳಿದ್ರಿ ಅಂತ ಹೇಳಿ ಒಂದು ವಿಚಾರವನ್ನು ಮಾಡ್ತಾರೆ. ಇದರಿಂದ ಕೆಲವು ಮಕ್ಕಳಲ್ಲಿ ಗುರುವಿನ ಮೇಲೆ ಇರುವಂತಹ ಗೌರವನೇ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಎಲ್ಲರಿಗೂ ಗೊತ್ತು. ಈಗಿನ ಸಮಾಜದಲ್ಲಿ ಕೆಲವೊಬ್ರು ಅದನ್ನ ಪಾಲಿಸೋದಿಲ್ಲ. ಇದ್ರ ಬಗ್ಗೆ ನಾವು ಎಷ್ಟು ಮಾಹಿತಿನ ಮಕ್ಕಳಿಗೆ ಕೊಡ್ತೇವೆ ಅಷ್ಟು ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಹೆಚ್ಚುತ್ತಾ ಹೋಗ್ತೈತೆ. ಇದು ಅದಕ್ಕೋಸ್ಕರ ಆದಷ್ಟು ಶಿಕ್ಷಕರು ಮತ್ತು ಪಾಲಕರು ಮತ್ತು ಮಕ್ಕಳ ನಡುಗೆ ಒಳ್ಳೆ ಬಾಂಧವ್ಯ ಇರುವುದು ಬಹಳ ಮುಖ್ಯ. ಈಗ ಎಲ್ಲಾ ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕರೀತಾರೆ, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ ಕೆಲವರಿಗೆ ಅನುಕೂಲ ಆಗ್ತೈತೆ, ಕೆಲವರಿಗೆ ಅನುಕೂಲ ಆಗೋದಿಲ್ಲ. ಈಗ ವರ್ಕಿಂಗ್ ಪೇರೆಂಟ್ಸ್ ಇದ್ದಾಗ, ಅಂದ್ರೆ ತಂದೆ ತಾಯಿ ಇಬ್ರು ವರ್ಕ್ ಮಾಡ್ತಾ ಇರುವಾಗ ಪದೇ ಪದೇ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಅವ್ರಿಗೆ ಬರದೇ ಆಗದೆ ಇರಬಹುದು. ಆ ಟೈಮಲ್ಲಿ ಏನಾಗುತ್ತೆ, ತಮ್ಮ ಮಗು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಆದರೆ ಇದರಿಂದ ತುಂಬಾ ಉಪಯೋಗನೂ ಇದೆ. ಅಂದ್ರೆ ತಮ್ಮ ಮಗು ಶಾಲೆಯಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತೈತಿ ನಮಗೆ ಎಂದು ತಿಳಿತೈತೆ ಅವರಿಗೆ, ಮತ್ತು ಪರ್ಫಾರ್ಮೆನ್ಸ್ ಕಡಿಮೆ ಆದಾಗ ಅದನ್ನ ಹೆಂಗೆ ಹೆಚ್ಚಿಗೆ ಮಾಡಬೇಕು ಅಂತ ಟೀಚರು ಮತ್ತು ಪಾಲಕರು ಕುತ್ಕೊಂಡು ಆ ಮಗುವಿನ ಬಗ್ಗೆ ತೀಕ್ಷ್ಣವಾಗಿ ಒಂದು ಗಮನಿಸಿದಾಗ ಮಗುವಿನಲ್ಲಿ ಹೇಗೆ ಸುಧಾರಣೆಯನ್ನು ತರಬೇಕು ಅಂತ ಅವರು ಸರಿಯಾದ ಪ್ಲಾನ್ ಮಾಡಬಹುದು. ಅದಲ್ಲದೆ ಶಾಲೆಯಲ್ಲಿ ಒಂದೊಂದ್ಸರಿ ರೂಲ್ಸ್ ಚೇಂಜ್ ಆಗ್ತವೆ, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಏನಾದರೂ ಬದಲಾವಣೆ ಆದಾಗ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋದ್ರಿಂದ ಪಾಲಕರಿಗೆ ಸಂಕ್ಷಿಪ್ತವಾಗಿ ತಿಳುವಳಿಕೆ ಬರ್ತೈತಿ. ಕೆಲವೊಂದು ಸ್ಕೂಲ್ನಲ್ಲಿ ಮಂತ್ಲಿ ಮೀಟಿಂಗ್ ಕರೀತಾರೆ, ಅಂದ್ರೆ ತಿಂಗಳಕ್ಕೊಂದ್ಸಲ ಹೋಗ್ಲೇಬೇಕು. ಇದು ಒಂದೊಂದ್ಸರಿ ತಿಂಗಳಕ್ಕೊಂದ್ಸರಿ ಪೇರೆಂಟ್ಸ್ ಅನ್ನ ಕರೆಯೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಇದನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಂದ್ರೆ ಪಾಲಕರಿಗೆ ಅದರದ ಒಂದು ಇಂಪಾರ್ಟೆನ್ಸ್ ಗೊತ್ತಾಗ್ತೈತಿ. ಅದು ಯಾವಾಗ ಆಗ್ಬೋದು, ಒಂದು ಯೂನಿಟ್ ಎಕ್ಸಾಮ್ ಆದಾಗ, ಅಂದ್ರೆ 3 ತಿಂಗಳಿಗೆ ಒಂದ್ಸರಿ. ಈ ಯೂನಿಟ್ ಪರೀಕ್ಷೆ ಆದ ತಕ್ಷಣನೇ ಆ ಮಕ್ಕಳು ಏನೇನ್ ಸ್ಕೋರ್ ಮಾಡಿದ್ದಾರೆ, ಯಾವ್ದ್ರಲ್ಲಿ ಸಬ್ಜೆಕ್ಟ್ ಅಲ್ಲಿ ಹೆಚ್ಚು ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ ಅಂತ ಪಾಲಕರನ್ನ ಕರೆದು ಮಾತಾಡಿಸೋದ್ರಿಂದ ಏನಾಗತ್ತಂದ್ರೆ ಅವ್ರು ಆ ದಿವಸ ಬಂದಾಗ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ವಿಷಯ ಇರ್ತೈತಿ. ಅದಕ್ಕೋಸ್ಕರ ಒಂದು 3 ತಿಂಗಳಿಗೆ ಒಂದ್ಸರಿ ಅಂದ್ರೆ ವರ್ಷಕ್ಕೆ 4 ಸರಿ, ಅಂದ್ರೆ ಹೆಚ್ಚು ಕಡಿಮೆ 4 ಯೂನಿಟ್ ಟೆಸ್ಟ್ ಅಂತ ಇರ್ತವೆ ಅವರಿಗೆ. ಸೊ 4 ಸರ ಪೇರೆಂಟ್ಸ್ ಬಂದು ಭೇಟಿ ಆಗ್ಲೇಬೇಕು, ಇದು ಕಂಪಲ್ಸರಿ ಆಗ್ಬೇಕು. ಯಾಕಂದ್ರೆ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರಾದ್ರೂ ಬಂದು ಭೇಟಿ ಆಗ್ಬೇಕು, ಇಲ್ಲ ಅಂದ್ರೆ ಇಬ್ರು ಬಂದು ಭೇಟಿ ಆಗ್ಬೇಕು. ಇದರಿಂದ ಮಕ್ಕಳಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಥವಾ ಯಾವ್ದ್ರಲ್ಲಿ ಮಗು ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬರ್ತೈತಿ. ಪರ್ಫಾರ್ಮೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ ಅವರಲ್ಲಿ ಯಾವುದು ಮಗುವಿನಲ್ಲಿ ತೊಂದರೆ ಇದೆ ಎಂದಾಗ, ಈಗ ಒಂದು ಯೂನಿಟ್ ಎಕ್ಸಾಮ್ ಆದ ತಕ್ಷಣ ಪೇರೆಂಟ್ಸ್ ಬರ್ತಾರೆ, ಬಂದಾದ್ಮೇಲೆ ಅವರು ಹೇಳ್ತಾರೆ ನಿಮ್ ಮಗು ಚೆನ್ನಾಗಿ ಮಾಡಿದ್ದೀರಿ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಕೆಲವೊಂದು ಮಕ್ಕಳಲ್ಲಿ ವರ್ತನೆಗಳ ತೊಂದರೆ ಇರ್ತವೆ, ಕೆಲವೊಬ್ರು ಮಕ್ಕಳಲ್ಲಿ ಕಲಿತಾ ನ್ಯೂನ್ಯತೆ ಇರ್ತೈತಿ, ಕೆಲವೊಬ್ಬರು ಮಕ್ಕಳಲ್ಲಿ ಕ್ಲಾಸ್ ಅಲ್ಲಿ ಲಕ್ಷ್ಯ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಹಂಗೇನಾದ್ರೂ ಮಕ್ಕಳಲ್ಲಿ ಒಂದು ವ್ಯತ್ಯಾಸ ಕಂಡು ಬಂದಾಗ ಆ ಪಾಲಕರನ್ನ ನಾವು ಮತ್ತೆ ಕರಿಬಹುದು, ಟೀಚರ್ ಆಗ್ಬಿಟ್ಟು ಅವ್ರ ಆ ಮಗುನ ಆ ಪೇರೆಂಟ್ಸ್ ಅನ್ನ ಇಂಡಿವಿಜುವಲ್ ಆಗಿ, ಅಂದ್ರೆ ಎಲ್ಲರ ಜೊತೆ ಅಲ್ಲ, ಅವರೊಬ್ಬರನ್ನೇ ಕರೆದು ಆ ಒಂದು ಒಂದೇ ಮಗುವಿಗೆ ಪಾಲಕರನ್ನ ಕರೆದು ಸಂಕ್ಷಿಪ್ತವಾಗಿ ಒಂದು ಡಿಸ್ಕಷನ್ ಮಾಡೋದ್ರಿಂದ ಪ್ರಾಬ್ಲಮ್ ಇರುವಂತಹ ಮಗುಗೆ ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗ್ತೈತಿ. ಇದರಿಂದ ಟೀಚರ್ ಮತ್ತು ಪೇರೆಂಟ್ಸ್ ರಿಲೇಷನ್ ಸ್ಟ್ರಾಂಗ್ ಆಗ್ತೈತಿ. ಇದು ಒಂಥರ ಚೈನ್ ಸಿಸ್ಟಮ್ ಇದ್ದಂಗೆ, ಟೀಚರ್ಸ್ ಹೇಗಿರ್ತಾರಲ್ಲ ಹಂಗೆ ಪೇರೆಂಟ್ಸ್ ಕೋಆಪರೇಟ್ ಮಾಡ್ತಾರೆ, ಪೇರೆಂಟ್ಸ್ ಹೇಗಿರ್ತಾರಲ್ಲ ಹಂಗೆ ಚಿಲ್ಡ್ರನ್ಸ್ ಇರ್ತಾರೆ. ಸೊ ಮಕ್ಕಳು ಹೆಂಗ್ ಪರ್ಫಾರ್ಮ್ ಮಾಡ್ತಾರಲ್ಲ ಅದ್ರ ತರ ಟೀಚರ್ಸ್ ಆ ಮಗನ ಜೊತೆ ರಿಲೇಷನ್ ಇಟ್ಕೋತಾರೆ. ಸೊ ಇದೊಂಥರ ಚೈನ್ ಸಿಸ್ಟಮ್. 3 ಚೈನ್ ಸಿಸ್ಟಮ್ ಅಲ್ಲಿ 3 ಜನ ಈಕ್ವಲ್ ಆಗಿದ್ದಾಗ ಅಲ್ಲಿ ಶಿಕ್ಷಣ ಚೆನ್ನಾಗಾಗ್ತೈತಿ, ಅಲ್ಲಿ ಯಾವುದೇ ತೊಂದರೆ ಇರೋ ತರ ಮಗು ಶಿಕ್ಷಣವನ್ನು ಮುಗಿಸ್ಕೊಳ್ತೈತಿ. ಎಲ್ಲಾ ಶಿಕ್ಷಕರು ಮತ್ತು ಪಾಲಕರು ಅವರ ತಮ್ಮ ಮಕ್ಕಳ ಸಮಸ್ಯೆಯನ್ನು ಹೇಗೆ ಕೂಲಂಕುಷವಾಗಿ ಯೋಚಿಸುತ್ತಾರೋ ಅದೇ ತರಹ ತಮ್ಮ ಶಾಲೆಯ ಮಕ್ಕಳ ಬಗ್ಗೆನೇ ಯೋಚಿಸಬೇಕು. ಎಲ್ಲಾ ಶಿಕ್ಷಕರು ಒಂದು ತರ ನೋಡಿದಾಗ ಪಾಲಕರೇ, ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಅಭ್ಯಾಸ ಹೇಳ್ಕೊಡ್ತಾರೆ, ತಮ್ಮ ಮಗುಗೆ ಶಾಲೆ ಕಳಿಸೇನೆ ಶಾಲೆಗೆ ಹೋಗ್ಬೇಕು ಬೇರೆ ಮಕ್ಕಳಿಗೆ ಕಲಿಸ್ಲಿಕ್ಕೆ. ಸೊ ಇಲ್ಲೇನಾಗ್ತೈತಿ, ವೃತ್ತಿ ಬೇರೆ ಆಗತ್ತೆ, ನಮ್ಮ ವೈಯಕ್ತಿಕ ಜೀವನ ಬೇರೆ ಆಗತ್ತೆ. ಸೊ ಅಲ್ಲಿ ನಮ್ಮ ಮಗುವಿಗೆ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ ತಾಯಿಯಾಗಿ ತಂದೆಯಾಗಿ, ಅದೇ ತರಹ ನಮ್ಮ ಶಾಲೆಯಲ್ಲಿರೋ ಮಕ್ಕಳನ್ನು ನಾವು ನಮ್ಮ ಮಕ್ಕಳ ತರನೇ ಅರ್ಥ ಮಾಡಿಕೊಳ್ಬೇಕು ಶಿಕ್ಷಕರಾಗಿ. ಒಂದೊಂದ್ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಲಕರು ಬಂದು ತಮ್ಮ ಪರ್ಸನಲ್ ಪ್ರಾಬ್ಲಮ್ ಅನ್ನ ಶಿಕ್ಷಕರ ಹತ್ರ ಒಂದು ವಿಚಾರ ಮಾಡಿರ್ತಾರೆ. ಅಂದ್ರೆ ಈಗ ಸಿಂಗಲ್ ಪೇರೆಂಟಿಂಗ್ ಇದ್ದಾಗ ತಂದೆನೋ ತಾಯಿನೋ ಬಿಟ್ಟೋಗಿರ್ತಾರೆ, ಮಗು ತಾಯಿ ಹತ್ರ ಆದ್ರೂ ಅಥವಾ ತಂದೆ ಹತ್ರ ಆದ್ರೂ ಬೆಳೀತಾ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ತಂದೆ ತಾಯಿ ಬೇರೆ ಆಗಿದ್ದಾರೆ, ಡಿವೋರ್ಸ್ ಆಗಿದೆ, ಆ ಮಗು ಶಾಲೆಗೆ ಹೋಗ್ತಾ ಇದೆ. ಆ ವಿಷಯ ತಾಯಿ ಯಾರಿಗೂ ಹೇಳಿಲ್ಲ, ತಂದೆ ಇಲ್ಲ ಅಂತ. ಒಂದು ದಿವಸ ಯಾವುದೋ ಒಂದು ವಿಷಯ ಬಂದಾಗ ಅವ್ರ ಕ್ಲಾಸ್ ಟೀಚರ್ ಹತ್ರ ತಾಯಿ ಅದನ್ನು ವ್ಯಕ್ತಪಡಿಸ್ತಾಳೆ. ಆ ಟೀಚರ್ ಹೋಗ್ಬಿಟ್ಟು ಇನ್ನೊಬ್ರು ಟೀಚರ್ ಹತ್ರ ಹೇಳ್ತಾರೆ, ಅದು ಹೋಗಿ ಇನ್ನೊಬ್ರು ಪಾಲಕ ಹತ್ರ ಹೋಗಿದೆ. ಹಾಗೆ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಶಾಲೆಯಲ್ಲಿರೋ ಎಲ್ಲ ಮಕ್ಕಳಲ್ಲೂ ಗೊತ್ತಾಗ್ಬಿಟ್ಟಿದೆ ಆ ಒಂದು ಮಗುವಿನ ತಂದೆ ಅವ್ರ ಜೊತೆ ಇಲ್ಲ ಅಂತ. ಅವಾಗ ಏನಾಯ್ತು, ಆ ಮಗು ನೋಡಿದ ತಕ್ಷಣ ಎಲ್ಲ ಮಕ್ಕಳು ನಗೋದು ಅಥವಾ ಕಾಡ್ಸೋದು, ನಿಮ್ಮ ಪಪ್ಪ ಎಲ್ಲಿ ಹೋಗಿದಾರಂತ ಮಗುಗೆ ಒತ್ತಿ ಒತ್ತಿ ಕೇಳೋದು, ಈ ತರ ಮಾತಾಡಿದಾಗ ಆ ಮಗು ಶಾಲೆಗೆ ಹೋಗೋದನ್ನೇ ಬಿಟ್ಟೋಯ್ತು. ಅಂದ್ರೆ ನಾ ಹೋಗ್ಲಿಕ್ವಲ್ಲೆ, ನಂಗೆ ಹೋದ್ರೆ ನಂಗೆ ಕಾಡಿಸ್ತಾರೆ. ಆ ಮಗು ಎಷ್ಟೇ ಜಾಣ ಇದ್ರು ಶಾಲೆಗೆ ಹೋಗೋದನ್ನ ಬಿಟ್ಟು 2-3 ತಿಂಗಳ ಶಾಲೆಗೆ ಹೋಗಿಲ್ಲ. ತಾಯಿ ಹತ್ರ ಶಾಲೆಗೆ ಹೋಗ್ತೇನೆ ಅಂತ ಹೇಳತ್ತೆ, ಆದ್ರೆ ಶಾಲೆಗೆ ಹೋಗಿರೋದಿಲ್ಲ. ಸೊ ಈ ತರ ಏನಾಗುತ್ತಂದ್ರೆ, ಯಾವುದೇ ಪಾಲಕರು ಬಂದು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಶಿಕ್ಷಕರ ಹತ್ರ ವಿಚಾರಣೆ ಮಾಡಿದಾಗ ಅದನ್ನು ಗೌಪ್ಯವಾಗಿ ಇಡೋದ್ರಿಂದ ಪಾಲಕರಿಗೆ ತಮ್ಮ ಒಂದು ಪ್ರಾಬ್ಲಮ್ ಬಗ್ಗೆ ಶಿಕ್ಷಕರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳಕ್ಕೆ ಅವಕಾಶ ಆಗ್ತೈತಿ. ಮಕ್ಕಳಿಗೆ ಪಾಲಕರು ಮತ್ತು ಶಿಕ್ಷಕರು ಎಲ್ಲ ರೀತಿಯಿಂದ ಮಾಹಿತಿಯನ್ನು ಕೊಡಬೇಕಾಗ್ತೈತಿ. ಅಂದ್ರೆ ಶಾಲೆಯಲ್ಲಿ ಸೆಕ್ಸ್ ಎಜುಕೇಶನ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸೇಫ್ ಟಚ್ ಅಂದ್ರೇನು, ಅನ್ಸೇಫ್ ಟಚ್ ಅಂದ್ರೇನು. ಈಗೆಲ್ಲ ನೋಡ್ತೇವೆ ನಾವು, ಒಂದು ಪೇಪರ್ ಅಲ್ಲಿ ಓಪನ್ ಮಾಡಿದ ತಕ್ಷಣ ಶಿಕ್ಷಕರಿಂದನೇ ಮಕ್ಕಳ ಮೇಲೆ ದೌರ್ಜನ್ಯ, ಅದು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು. ಅಂದ್ರೆ ಇದ್ರೊಳಗಡೆ ಮಕ್ಕಳಿಗೆ ಸೇಫ್ ಟಚ್ ಅಂದ್ರೇನು, ಅನ್ಸೇಫ್ ಟಚ್ ಅಂದ್ರೇನು ಅಂತ ಪಾಲಕರು ಮತ್ತು ಶಿಕ್ಷಕರು ಹೇಳ್ಕೊಡ್ಬೇಕಾಗ್ತೈತಿ. ಅದ್ರ ಜೊತೆನೆ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೇನೆ, ಅಂದ್ರೆ ಸಿಟ್ಟು ಮತ್ತು ಇದ್ರೊಳಗಡೆ ಬರೋದು ಒತ್ತಡ. ಈಗ ನಾವು ಈಗಿನ ಮಕ್ಕಳಲ್ಲಿ ಬಹಳ ನೋಡ್ತೇವೆ, ಹಠ ಮಾಡೋದು, ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೊಳ್ಳೋದು, ಹಠ ಮಾಡೋದು, ಸಿಗದೆ ಇದ್ದಾಗ ನಾನು ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳೋದು. ಸೊ ಇದರಲ್ಲಿ ಆ ಮಕ್ಕಳಿಗೆ ಅದರಿಂದ ಹೊರಗಡೆ ಬರಬೇಕಂದ್ರೆ ಏನ್ ಮಾಡ್ಬೇಕು, ತಮಗೆ ಅನ್ಸಿರೋ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ಬೇಕಾಗ್ತೈತಿ. ವಯಸ್ಸಿಗೆ ತಕ್ಕ ಹಾಗೆ ವರ್ತಿಸೋದು. 7ನೇ ತ 8ನೇ ತ ಇರ್ತಾರೆ, ಅವ್ರು ಇನ್ನು 3ನೇ ತ 4ನೇ ತ ಮಗುಂದರ ಬಿಹೇವ್ ಮಾಡ್ತಾ ಇರ್ತಾರೆ. ಅಂದ್ರೆ ವಯಸ್ಸಿಗೆ ತಕ್ಕ ಹಾಗೆ ತಮ್ಮ ಲಿಂಗಕ್ಕೆ ಅನುಗುಣವಾಗಿ ಹೆಣ್ಣು ಗಂಡು ಈ ತರ ಅವರು ತಮ್ಮ ವರ್ತನೆಯನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕಂತ ನಾವು ಪಾಲಕರಾಗಿ ಶಿಕ್ಷಕರಾಗಿ ಅವರಿಗೆ ಒಂದು ತಿಳುವಳಿಕೆನ ಕೊಡ್ಬೇಕು. ಅದಲ್ಲದಲ್ಲೇ ವೈಯಕ್ತಿಕ ಬೆಳವಣಿಗೆ ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮಗುವಿನ ಪರ್ಸನಾಲಿಟಿ ಡೆವಲಪ್ ಆಗೋದೇ ಅಪ್ ಟು 16 ಇಯರ್ ವರೆಗೂ. 16 ವರ್ಷವರೆಗೂ ನಾವು ಮಕ್ಕಳಿಗೆ ಏನೇನು ಒಂದು ಅನುಭವನ ಕೊಡ್ತಾ ಹೋಗ್ತೇವಲ್ಲ ಜೀವನದಲ್ಲಿ, ಅದರ ಮೇಲೆ ಅವರ ಒಂದು ವ್ಯಕ್ತಿತ್ವ ಬದಲಾವಣೆ ಆಗ್ತೈತಿ. ಅದಕ್ಕೆ ಅವರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ನಾವು ಹೇಳಬೇಕಾಗ್ತೈತಿ. ಹೀಗೆ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಗೆಸ್ಟ್ ಲೆಕ್ಚರ್ನ ಕರೆಸ್ಬೋದು, ಅಥವಾ ಯಾರಾದ್ರೂ ಒಂದು ಟ್ರೈನ್ ಆಗಿರುವಂತಹ ಸ್ಟಾಫ್ ಅನ್ನ ಕರೆಸಿ ಮಕ್ಕಳಿಗೆ ಒಂದು ವರ್ಕ್ಶಾಪ್ ಟೈಪ್ ಮಾಡೋದು, 1/2 ಗಂಟೆ ಸಾಕು ಅಥವಾ 1 ಗಂಟೆ ಸಾಕು. ಈ ತರ ಮಾಡೋದ್ರಿಂದ ಮಕ್ಕಳಿಗೆ ಎಕ್ಸ್ಪೋಜರ್ಸ್ ಬರ್ತೈತಿ. ಅಂದ್ರೆ ಜೀವನ ಅಂದ್ರೆ ಏನು, ಅದನ್ನು ನಿಭಾಯಿಸಬೇಕು ಅಂದ್ರೆ ಅಭ್ಯಾಸ ಒಂದೇ ಅಲ್ಲ, ವರ್ತನೆಯಲ್ಲಿ ನಾನು ಹೇಗೆ ಬದಲಾವಣೆ ಆಗ್ಬೇಕು ಅನ್ನೋದನ್ನ ತಿಳಿತಾರೆ. ಮಕ್ಕಳು ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ತಾರೆ, ಅದು ಬಹಳ ಮುಖ್ಯ. ಕೆಲವೊಂದು ಮಕ್ಕಳು ತಮಗೇನ್ ಬೇಕು ಬೇಡ ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿರಂಗಿಲ್ಲ. ಇದನ್ನ ನಾವು ಶಿಕ್ಷಣದ ಮೂಲಕ ಕೊಡುವುದರಿಂದ ಅವರಿಗೆ ಅದು ಅರ್ಥ ಮಾಡಿಕೊಡಿಸಲು ಹೆಲ್ಪ್ ಆಗ್ತೈತಿ. ಮುಖ್ಯವಾಗಿ ಪಾಲಕರು ಮತ್ತು ಶಿಕ್ಷಕರು ಪಾಲಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಮಕ್ಕಳು ಪ್ರತಿಯೊಂದು ವರ್ತನೆಯ ಬಗ್ಗೆ ನಿಗಾ ಇಡಬೇಕು. ಮನೆಯಲ್ಲಿ ಪಾಲಕರ ಜವಾಬ್ದಾರಿ, ಶಾಲೆಯಲ್ಲಿ ಶಿಕ್ಷಕರ ಜವಾಬ್ದಾರಿ. ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಿದರೆ ಅವರಿಗೆ ಶಬಾಷ್ ಕಿರಿ ಕೊಡ್ಬೇಕು, ಬಹಳ ಚೆನ್ನಾಗಿ ಮಾಡಿದ್ಯಾ ಅಂತ ಅವರಿಗೆ ಒಂದು ಅಪ್ರಿಸಿಯೇಷನ್ ಕೊಡ್ಬೇಕು. ತಮಗೆ ಅವಶ್ಯಕತೆ ಇರದೇ ಇರುವುದನ್ನು ಅವರು ವ್ಯಕ್ತಪಡಿಸಿದಾಗ ಅದು ಇಗ್ನೋರ್ ಮಾಡಬೇಕು. ಅಂದ್ರೆ ಏನಾದ್ರೂ ಒಂದು ಹೇಳ್ತಾರೆ, ಅದು ಅವರಿಗೆ ಅವಶ್ಯಕತೆ ಇರಂಗಿಲ್ಲ. ಆ ವಿಷಯ ಬಗ್ಗೆ ಪಾಲಕರಾಗ್ಲಿ ಒಂದು ಶಿಕ್ಷಕರಾಗ್ಲಿ ಕೆಲವೊಂದು ಸಾರಿ ಇಗ್ನೋರ್ ಮಾಡಿದಾಗ ಅವರು ಅದನ್ನ ರಿಪೀಟ್ ಮಾಡುವುದಿಲ್ಲ. ಸರಿಯಾದ ದಾರಿಯಲ್ಲಿ ಹೋಗುವ ಮಾರ್ಗದರ್ಶನವನ್ನು ಕೊಡಬೇಕು. ಈಗ ನಾವು ದಾರಿ ತೋರಿಸಿದ್ರೆ ಮಕ್ಕಳು ನಡ್ಕೊಂಡು ಹೋಗ್ತಾರೆ, ದಾರಿ ತೋರಿಸೋರೇ ನಾವು ಸುಮ್ಮನೆ ಇದ್ವಿ ಅಂತ ಹೇಳಿದ್ರೆ ಮಕ್ಕಳು ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತ ಅವ್ರಿಗೆ ಗೊತ್ತಾಗಂಗಿಲ್ಲ. ಅಂದ್ರೆ ಇದ್ರೊಳಗಡೆ 10th ಆದ್ಮೇಲೆ ಏನ್ ಮಾಡ್ಬೇಕು, PUC ಆದ್ಮೇಲೆ ಏನ್ ಮಾಡ್ಬೇಕು, ಯಾವ್ದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರೊಫೆಷನಲ್ ಲೈಫ್ ಹೆಂಗಿರುತ್ತೆ, ಪ್ರೊಫೆಷನಲ್ ಲೈಫ್ ಜೊತೆ ಪರ್ಸನಲ್ ಲೈಫ್ ಅನ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು, ಈ ತರ ಅವರಿಗೆ ಪ್ರತಿಯೊಂದು ಶಿಕ್ಷಣದ ಮೂಲಕನೇ ಕೊಡ್ಬೇಕು. ಇದರಲ್ಲಿ ಮುಖ್ಯ ಪಾತ್ರ ವಹಿಸೋದು ಶಿಕ್ಷಕರು ಮತ್ತೆ ಪಾಲಕರು. ಇವ್ರ ಇಬ್ರು ಸರಿಯಾಗಿ ಹೊಂದ್ಕೊಂಡು ಹೋದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಯಾವುದೇ ತೊಂದರೆಗಳಾಗೋದಿಲ್ಲ. ಇವರಿಬ್ಬರಲ್ಲಿ ಘರ್ಷಣೆಗಳಾಗ್ತಾ ಇತ್ತು ಅಂತ ಹೇಳಿದ್ರೆ ಇದು ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡೋದೇ ನಮ್ಮ ಮಕ್ಕಳಿಗೆ. ಸೊ ಎಲ್ಲಾ ಪಾಲಕರಲ್ಲಿ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಂದು ಶಾಲೆಯಲ್ಲಿ ಮಾಡಿರುವಂತಹ ಒಂದು ನೀತಿ ನಿಯಮಗಳಿಗೆ ಅವರು ಸಹಕರಿಸಬೇಕು. ಅದೇ ತರಹ ಅದರಲ್ಲಿ ಏನಾದರೂ ಅವರು ಬದಲಾವಣೆ ಬೇಕು ಅಂತ ಅನಿಸಿದಾಗ ಸೂಕ್ಷ್ಮವಾಗಿ ಕುತ್ಕೊಂಡು ಮಾತಾಡೋದು ತುಂಬಾ ಒಳ್ಳೇದು. ಹೋಗಿ ಜಗಳ ಮಾಡೋದು, ಆರ್ಗ್ಯುಮೆಂಟ್ ಮಾಡೋದು, ಗ್ರೂಪ್ ಮಾಡ್ಕೊಳ್ಳೋದು ಈ ತರ ಮಾಡೋದ್ರಿಂದ ಅದು ನಮ್ಮ ಮಗುವಿಗೆ ತೊಂದರೆ ಆಗ್ತೈತಿ. ಈಗ ನಮ್ ಇಷ್ಟ ಇದೆ ಅಂತ ಹೇಳಿನ ಆ ಶಾಲೆನ ಸೇರಿಸಿರ್ತೇವೆ. ಹಾಗಿದ್ದಾಗ ಆ ಇಷ್ಟ ಇರೋದಕ್ಕೆ ನಾವು ಸರಿಯಾಗಿ ಹೊಂದ್ಕೊಂಡು ಹೋದ್ರೆ ನಮ್ಮ ಮಕ್ಕಳ ಎಜುಕೇಶನ್ ಚೆನ್ನಾಗಾಗ್ತೈತಿ.
1: ಮಕ್ಕಳು, ಪಾಲಕರು, ಶಿಕ್ಷಕರು ಈ ಕುರಿತು ಮಾತನಾಡಿದವರು ಉಷಾ ಪಾಟೀಲ್. ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯಲ್ಲಿ 18 ರಿಂದ 50

10 ವರ್ಷ ವಯಸ್ಸಿನ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಆಗಸ್ಟ್ ತಿಂಗಳಲ್ಲಿ ಕುರಿ ಸಾಕಾಣಿಕೆ ಮತ್ತು ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮ ಉಚಿತ ತರಬೇತಿಗಳು ಪ್ರಾರಂಭವಾಗಲಿದೆ. ಈ ತರಬೇತಿಗಳು ಸ್ವ ಉದ್ಯೋಗ ಪ್ರಾರಂಭಿಸಿ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಲಿವೆ. ತರಬೇತಿಗಳು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿದ್ದು ಮೊದಲು ಬಂದವರಿಗೆ ಹಾಗೂ ಗ್ರಾಮೀಣ ಭಾಗದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ತರಬೇತಿಯಲ್ಲಿ ಕೌಶಲ್ಯ, ಸಾಧನಾ ಪ್ರೇರಣೆ, ತರಬೇತಿ, ಮಾರಾಟದ ತಂತ್ರಗಳು, ಯಶಸ್ವಿ ಉದ್ಯಮಗಳಿಂದ ಅನುಭವ ಹಂಚಿಕೆ, ಕ್ಷೇತ್ರ ಭೇಟಿ, ಸಾಫ್ಟ್ ಸ್ಕಿಲ್ಸ್, ಯೋಗ ತರಬೇತಿ ಹಾಗೂ ಬ್ಯಾಂಕಿನಿಂದ ಸಾಲ ಪಡೆದು ಸ್ವ ಉದ್ಯೋಗ ಪ್ರಾರಂಭಿಸಲು ಬೇಕಾಗುವ ಜ್ಞಾನ, ಸರ್ಕಾರಿ ಯೋಜನೆಗಳು ಮತ್ತು ಯೋಜನಾ ವರದಿ ತಯಾರಿಕೆ ಇನ್ನಿತರ ಮಾಹಿತಿಗಳನ್ನು ಉಚಿತವಾಗಿ ನೀಡಲಾಗುವುದು. ಅಭ್ಯರ್ಥಿಗಳು ತಮ್ಮ ಹೆಸರು, ವಿಳಾಸಗಳನ್ನು ನೋಂದಾಯಿಸಲು ಕೊನೆಯ ದಿನಾಂಕ 30/7/2026. ಆಸಕ್ತರು ಸಂಸ್ಥೆಯ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ ಹೀಗಿವೆ: 8211723693 ಅಥವಾ 9483485489. ವೆಬ್ಸೈಟ್ ವಿಳಾಸ www.rsetshalyala.org. ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಕಮಲಕ್ಕ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ.
1: ಈಗ ಬರ್ಬಹುದು, ನಾವ್ ಅಕ್ಕಿಗೆ ಟಂಕಾಲ್ ಮಾಡಿದ್ದು ನಿನ್ ಮಧ್ಯಾಹ್ನದಾಗ. ಅವಾಗಿಂದ ಅವಾಗ ಅಕ್ಕಿ ಮೈಸೂರಿಂದ ಹೊರಟ್ರು, ಸೊಲ್ಲಾಪುರ ತನಕ ಬರ್ಲಿಕ್ಕೆ ಟೈಮ್ ಬೇಕಲ್ಲ.
2: ಕಿಶಣ, ನನಗಂತೂ ಅಕ್ಕಿ ಯಾವಾಗ ಬಂದು ಈ ಸಮಸ್ಯೆ ಬಗೆಹರಿಸಲ್ಲ ಅನಿಸ್ತು.
0: ಹೌದ್ರಿ, ಅಲ್ಲ ಎಂತ ಗಂಭೀರ ಸಮಸ್ಯೆ ಬಂತು ಅಂತೀನಿ, ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಕಮಲ ವಯಸ್ಸ ಒಂದ್ ಬಂದ್ರು ಅಂದ್ರ ಇದಕ್ಕ ಪರಿಹಾರ ಹುಡುಕೇ ಹುಡುಕ್ತಾರ ಅಂತ ನನಗಂತೂ ಖಾತ್ರಿ ಅದ.
1: ನನಗೂ ಖಾತ್ರಿ ಅದ. ನಮ್ಮ ಅವ್ವ ಇರೋ ತನಕ ಈ ಮನಿ ಲಕ್ಷ್ಮಿ ಇದ್ದಂಗಿದ್ಲು.
0: ಹೌದಪ್ಪ,
1: ಅಕ್ಕಿ ಹಾಕಿದ ಗೆರಿ ದಾಡ್ತಿದ್ದಿಲ್ಲ ನಮ್ಮಪ್ಪ.
0: ಖರೆ ಅದ, ಅವ್ರು ಸತ್ ಮೇಲೆ ಆ ಜಾಗ ಕಮಲಕ್ ತಗೊಂಡಾಳ. ನಾವೆಲ್ಲ ಹಿರೇ ಅಕ್ಕ ಅಂತಂದ್ರ ತಾಯಿ ಸಮಾನ ಅಂತ ತಿಳ್ಕೊಂಡವಲ್ಲ. ಹೌದು, ಅದಕ್ಕ ತವ್ರ ಮನ್ಯಾಗ ಏನೇ ಕಾರ್ಯ ಆದ್ರೂ ಏನೇ ಪ್ರಾಬ್ಲಮ್ ಬಂದ್ರು ಕಮಲಕ್ಕ ಪಾಪ ಅಷ್ಟು ದೂರಿಂದ ಓಡಿ ಬರ್ತಾರ. ಅಪ್ಪನು ಆಕಿನ ಕೇಳಾರ್ದ ಏನು ಮಾಡುದಿಲ್ಲ. ಅದಕ್ಕ ಈಗ ಅರ್ಜೆಂಟ್ ಆಗಿ ಟ್ರಂಕಾಲ್ ಮಾಡಿ ಅಕ್ಕಿನ ಕರೆಸಿದ್ದು. ಯಾರ ಮಾತು ಕೇಳಲಾರ್ದಪ್ಪ, ಅಕ್ಕಿ ಮಾತು ಕೇಳೇ ಕೇಳ್ತಾರ.
2: ಹೌದು, ಅದು ಎಷ್ಟೊತ್ತಲ್ಲ, ಇನ್ನು ಯಾಕೆ ಬರ್ಲಿಲ್ಲ ಕಮಲಕ್ಕ? ಅಲ್ಲೋರು ಯಾರ ಬಂದಂಗ ಕಮಲಕ್ಕ ಬಂದ್ಲಲ್ಲೆ? ಸಾವಕಾಶ ಹೇಳಿ ಕಮಲಕ್ಕ.
1: ಡ್ರೈವರ್ ಅಕ್ಕನ ಸುಟ್ಕೆ ಸಿಲ್ತಾ ಅಟ್ಟು ಮೇಲೆ ನಮ್ ರೂಮ್ನಾಗ ಇಟ್ಟೋಣ ಅಂತ.
0: ಬೇಡ ಬೇಡ, ಇಲ್ಲೇ ಕೆಳಗ್ ನಮ್ ರೂಮ್ನಾಗ ವ್ಯವಸ್ಥೆ ಮಾಡಿನ ವಯಸ್ಸ ಅವರಿಗೆ. ಇಲ್ಲೇ ಇಟ್ಬಿಡು ಡ್ರೈವರ್. ಬೇಡ ಡ್ರೈವರ್, ಇಲ್ಲೇ ಕೊಡು ಆ ಸುಟ್ಕೇಸು. ಇಲ್ಲೇ ಹಾಲ್ನಾಗ ನಾವೆಲ್ಲ ಅಕ್ಕ ತಂಗಿ ನಮ್ ಸಾಮಾನ್ ಇಟ್ಟೇವಿ. ಕಮಲಕ್ಕನು ಇಲ್ಲೇ ಇರ್ಲಿ, ಮಾತಾಡ್ಲಿಕ್ಕೆ ಚಲೋ ಆಗ್ತದ.
3: ಹೌದೌದು, ಎಲ್ಲಾರು ಇಡ್ರಿ. ಒಂದ್ ದಿವ್ಸದ ಪ್ರಶ್ನೆ, ಎಲ್ಲಿದ್ರೇನು?
1: ಏ ರಮಾ, ಏನ್ ನೋಡ್ಕೋತ ನಿಂತಿ? ಹೋಗಿ ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಂಬಹು ಅಕ್ಕ.
0: ಹಾ, ಒಂದೇ ಮಿನಿಟ್ನಾಗ ತಂದೆ, ಡಿಕಾಕ್ಷನ್ ರೆಡಿ ಅದ.
3: ಓಹೋ, ಇದೇನಿದು? ಸತೀಶ, ಸುರೇಶ, ಸರ್ಲಾ, ವಿಮ್ಲಾ ಎಲ್ಲ ಫ್ಯಾಮಿಲಿ ರೀಯೂನಿಯನ್ ಆದಂಗ ಆಗಿದಲ್ಲ. ಅಲ್ಲ, ನಿಮ್ಗೆಲ್ಲ ರಜಾ ಹೆಂಗ್ ಸಿಕ್ತು ಒಂದ ಟೈಮ್ಗೆ?
2: ರಜಾ ತಗೊಂಡ್ವಿ, ಮತ್ತ ಪ್ರಸಂಗನ ಹಂಗ ಬಂದದಲ್ಲ.
1: ಕಮಲಕ್ಕ, ಪರಿಸ್ಥಿತಿ ತಿಳಿಸಿ ನಾನಾ ಪತ್ರ ಬರೆದು ಕರ್ಸ್ಕೊಂಡೆ ಸುರೇಶನ್.
3: ಓಹೋ,
1: ವಿಮ್ಲಾ ಅಂತೂ ಡೆಲಿವರಿಗೆ ಬಂದಾಕಿ ಇನ್ನೂ ಹೋಗಿಲ್ಲ. ಇದೆಲ್ಲ ಏನನ್ನೋದು ಒಮ್ಮೆ ಬಗೆಹರಿಸಿ ಹೋದ್ರಾತು ಅಂತ ನಿಂತಾಳೆ.
3: ಹೌದಾ?
1: ಸರಳನ್ನ ಮತ್ತ ಆಕಿ ಯಜಮಾನ್ರನ್ನ ನಾನಾ ಮುದ್ದಾಮ್ ಕರ್ಸ್ಕೊಂಡೆ ನೋಡು. ನಮಗೂ ಒಂದಿಷ್ಟು ಮಾರಲ್ ಸಪೋರ್ಟ್ ಬೇಕಲ್ಲ, ಹಿಂಗಾಗಿ ಎಲ್ಲಾರು ಕೂಡಿವೆ.
3: ಸತೀಶ್, ನಿಂದೆಲ್ಲ ಕಟ್ಬಿಟ್ಟು ನೋಡಿದ್ರ ಏನೋ ದೇಶಕ್ಕ ದೊಡ್ಡ ಗಂಡಾಂತರ ಬಂದಂಗ ಅನಿಸ್ತದ.
1: ಕಮಲಕ್ಕ, ಗಂಡಾಂತರ ಬಂದದ್ದಂತೂ ಖರೆ, ಅದರಿಂದ ಪಾರಾಗೋ ಬಗ್ಗೆ ಹೆಂಗ್ ಅಂತ ಡಿಸ್ಕಸ್ ಮಾಡ್ಲಿಕ್ಕೆ ಎಲ್ಲಾರು ಕೂಡ್ಸದ.
0: ಮೂರ್ ದಿನದಿಂದ ನಾವೆಷ್ಟು ಗುದ್ದಾಡಿದ್ರು ಏನು ಉಪಯೋಗ.

0: ಆಗ್ಲಿಲ್ಲ.
1: ಅದಕ್ಕೆ ಕಡಿ ಉಪಾಯ ಅಂತ ಹೇಳಿ ನಿನ್ನ ಟ್ರಂಕಾಲ್ ಮಾಡಿದ್ವಿ ನಿನ್ನೆ.
2: ನಮಗೂ ಗೊತ್ತದ ಕಮಲಕ್ಕ, ಮೈಸೂರಿನಿಂದ ಸೊಲ್ಲಾಪುರ ತನಕ ಏಕಾಏಕಿ ಬರೋದಂದ್ರ ಸಣ್ಣ ಮಾತಲ್ಲ. ನೀನು ಬಹಳ ಬಿಸಿ ಹೆಣ್ಮಗಳು, ನಿನ್ನ ಆಫೀಸು, ನಿನ್ನ ಸೋಷಿಯಲ್ ವರ್ಕು, ನಿನ್ನ ಮಗನ ಜವಾಬ್ದಾರಿ, ಮನಿ ಜವಾಬ್ದಾರಿ, ನಿನ್ನ ಯಜಮಾನರಿಗಂತೂ ನೀ ಒಂದು ಕ್ಷಣ ಇಲ್ಲಿದ್ರೆ ಆಗೋದಿಲ್ಲ. ನಿನಗೆ ತ್ರಾಸ್ ಕೊಡಬಾರ್ದಂತ ಮಾಡಿದ್ವಿ ಮೊದ್ಲ, ಆದ್ರೆ ಅನಿವಾರ್ಯ ಆಯ್ತು.
0: ಕಾಫಿ ತಗೊಡ್ರಿ ಬನ್ ಸರ್. ಥ್ಯಾಂಕ್ಸ್. ನನಗೇನು ಅಂತ ಪರಿ ತ್ರಾಸ ಆಗಿಲ್ ಬಿಡು. ಅರ್ಜೆಂಟ್ ಅಂದ್ರಿ ಅಂತ ಇವರು ಕಾರ್ ತಗೊಂಡು ಹೋಗು ಅಂದ್ರು. ಸ್ವಲ್ಪ ಮೈ ಕೈ ನೋವು ಅಷ್ಟೇ. ನನಗೂ ವಯಸ್ಸತ್ ನೋಡು.
3: ಏನ್ ಭಾಳ ವಯಸ್ಸಾಗ್ಯಾವ.
0: ಇಷ್ಟಾಗಿ ನಿಮ್ಗೇನಾರೇ ಸಹಾಯ ಆದ್ರೆ ನಾ ಬಂದಿದ್ದಕ್ಕೂ ಸಾರ್ಥಕ ಆತು ಅಂತೀನಿ.
1: ಸಾರ್ಥಕ ಆಗುವಂಗ್ ಮಾಡೋದು ನಿನ್ ಕೈಯಾಗದ ಕಮಲಕ್ಕ. ನಾವೆಲ್ಲ ನಿನ್ ಮೇಲೆನೇ ಭರೋಸೆ ಇಟ್ಟಿವಿ.
0: ಹೌದಕ್ಕ.
1: ನೀ ಏನಾರ ಮಾಡಿ ಈ ಅನಾಹುತ ತಪ್ಪಿಸ್ಬೇಕು. ನಾನಂತೂ ಎಲ್ಲಾ ರೀತಿ ಪ್ರಯತ್ನ ಮಾಡಿ ಶಸ್ತ್ರ ಇಟ್ಬಿಟ್ಟಿನಿ.
0: ಹೌದ್ರಿ ವೈನ್ ಸರ್. ಎಂಥ ಮಂತನ ನಮ್ದು, ಏನ್ ಕಥಿ. ಅವು ಇದ್ದಾಗ ಸ್ವರ್ಗ ಅಂತಿದ್ರು ಮಂದಿ ನಮ್ಮನೆಗೆ. ಈಗ ಮರ್ಯಾದೆ ಹೋಗೋ ಪ್ರಸಂಗ.
2: ನೀ ಮಾಡೋ ಪ್ರಯತ್ನ ಮಾಡ ಕಮಲಕ್ಕ. ನೀ ಹೇಳಿದ ಮಾತು ಅಪ್ಪ ಕೇಳಿ ಕೇಳ್ತಾರ. ಇಷ್ಟು ಮೀರಿ ಆಗ್ಲಿಲ್ಲ ಅಂದ್ರೆ ನಾನು ನೋಡೇ ಬಿಡ್ತೀನಿ ಒಂದ್ ಕೈ ಆ ನಾಚಿ ಗಿಟಕಿದ್ದು.
0: ಛೀ ಸುರೇಶ್, ಸುಮ್ನಿರು. ಯಾವ್ದಕ್ಕೂ ಹಂಗ ದುಡುಕ್ಬಾರ್ತಮ್ಮ. ವಿಚಾರ ಮಾಡಿ ಕೆಲಸ ಮಾಡ್ಬೇಕು.
1: ಕಮಲಕ್ಕ ನೀನೇ ವಿಚಾರ ಮಾಡಿ ನೋಡು. ಒಟ್ ಏನಾರ ಮಾಡಿ ನಾಲ್ಕು ಮಂದ್ಯಾಗ ನಾವು ಮೊದ್ಲಿನ ಹಂಗ ತಲೆ ಎತ್ತಿ ಅಡ್ಡಾಡೋಂಗ್ ಮಾಡು.
0: ಅಷ್ಟು ಮಾಡುವ.
1: ನಿನ್ ಮೇಲೆ ನಮ್ಗೆ ಪೂರ್ಣ ವಿಶ್ವಾಸ ಅದ ನೋಡು ಕಮಲಕ್ಕ.
0: ವಿಶ್ವಾಸಿದ್ರ ಬಗ್ಗೆ ಹರಿತು. ನೀವೆಲ್ಲ ನಿಶ್ಚಿಂತ ಆಗಿರಿ. ಅಪ್ಪ ಫ್ಯಾಕ್ಟ್ರಿಯಿಂದ ಬರ್ಲಿ, ಮಧ್ಯಾಹ್ನದಾಗ ನಾ ಅವ್ರ ಕೂಡ ಎಲ್ಲ ಮಾತಾಡ್ತೀನಿ.
4: ಹ್ಞೂ, ಅವ್ರಿಗೆಲ್ಲ ಮಧ್ಯಾಹ್ನ ಮಾತಾಡೋಷ್ಟು ಟೈಮ್ ಇರ್ತದ. ಕಾಟನ್ ಮಿಲ್ಸು, ಇಲೆಕ್ಟ್ರಿಕಲ್ ಗೂಡ್ಸ್ ಕಂಪ್ನಿಗಳು, ಅಷ್ಟೇ ಅಲ್ದ ನೂರಾರು ಎಕರೆ ತ್ವಾಟ ಹೊಲ ಇಷ್ಟೇ ಸಾಲದು ಅಂತ ಮತ್ತೆ ರಾಜಕಾರಣ ಬೇರೆ ಕಟ್ಕೊಂಡಾರ. ಈ ಸರಿ ಅವರ ಮೇಯರ್ ಆದರೂ ಆದಾರು. ಯಾವಾಗ ನೋಡಿದ್ರು ಮೀಟಿಂಗು, ಭಾಷಣ, ಸಭಾ ಅಂಥೇಳಿ ಬರೇ ಇದ್ರಾಗ ಇರ್ತಾರ.
0: ಹೌದಾ? ಹಂಗಾರ ಅಪ್ಪನ ಬಿಸ್ನೆಸ್ಸು ಮೊದ್ಲಿನ್ಕಿಂತ ಹೆಚ್ಚಾಗಿದೇನು?
4: ಮತ್ತೆ
0: ಖರೆ ಅಂದ್ರು ಈ ವಯಸ್ಸಿನಾಗ ಅವ್ರು ಆರಾಮ್ ತಗೋಬೇಕು.
1: ಯಾರು ಹೇಳ್ಬೇಕು ಕಮಲಕ್ಕ?
0: ಅವ್ರಿಗೆ ವಯಸ್ಸಾತು ಅಂತ ನೀವ್ ಅಂತೀರಿ ಕಮಲಾವೆನ್ಸ. ಆದ್ರೆ ಅವರು ವಯಸ್ಸಾದಂಗ ಸ್ವಲ್ಪ ಇದ್ದಾರೇನು? 62 ದಾಟಿದ್ರು ಇನ್ನೂ ಅವ್ರ ಶಿಸ್ತೇನು ಥಾಟೇನು. ಅವ್ರ ಮುಂದೆ ಅವ್ರ ಮಕ್ಕಳ ಮುದುಕರಾದಂಗ ಕಾಣಿಸ್ತಾರ. ಅವ್ರ ವ್ಯವಹಾರ ಕಾರಬಾರ ದಿನ ದಿನ ಬೆಳಿಲಿಕ್ಕೆ ಹತ್ಬಿಟ್ಟಾವ್ ಶೀಲಾ. ಅವ್ರು ಏನೇ ಮಾಡಿದ್ರು ಎಲ್ಲ ಮಕ್ಕಳ ಸಲುವಾಗಿ ಹೋದಲ್ಲೋ.
4: ಹೌದೌದು,
1: ಮಕ್ಕಳ ಸಲುವಾಗಿ ಅಂತ ನಾವು ಮೊದ್ಲು ತಿಳಿದಿದ್ವಿ. ಇಷ್ಟು ದಿನ ಈಗೇನು ಎಲ್ಲ ಬೇರೆ ಕಾಣಿಸ್ಲಿಕ್ಕೆ ಹತ್ತದ.
0: ಅದೆಲ್ಲ ಇರ್ಲಿ ಕಮಲಕ್ಕ, ನೀನು ದೂರದ ಪ್ರವಾಸ ಮಾಡಿ ದಣದ ಬಂದಿ. ಸ್ನಾನ ಊಟ ಮಾಡಿ ಮೊದ್ಲ ರೆಸ್ಟ್ ತಗೋ.
4: ಹೌದ್ರಿ ವೈನ್ಸ.
0: ಬರ್ರಿ ವೈನ್ಸ, ಮಧ್ಯಾಹ್ನ ನಿದ್ದೆ ಮುಗಿಸಿ ಹೇಳು. ಆಮೇಲೆ ಎಲ್ಲರೂ ಕೂತು ಡಿಸ್ಕಸ್ ಮಾಡಿ ಏನನ್ನೋದು ನಿರ್ಧಾರ ಮಾಡೋಣ.
4: ನನಗೂ
0: ಬಹಳ ಸಾಕಾಗ್ಯದ. ನೀ ಹೇಳ್ದಂಗ ಸ್ವಲ್ಪ ರೆಸ್ಟ್ ಬೇಕು ಮೊದ್ಲ.
4: ನಡಿ
1: ರಮಾ, ಅಕ್ಕನ ಕಾಜು ತಗೋ ಮತ್ತ.
0: ಬರ್ರಿ ವೈನ್ಸ, ಸ್ನಾನ ಮಾಡೋರಂತೆ. ನಡಿಯವ ಬರ್ ಬರ್. ಅಲ್ಲ ಅಪ್ಪ ಇಷ್ಟು ಲಗುನ ಹೋಗ್ಯಾರೇನ್ ಫ್ಯಾಕ್ಟ್ರಿಗೆ ಇವತ್ತ? ನಡೀರಮ್ಮ, ನಾ ಮೊದ್ಲ ಸ್ನಾನ ಮಾಡ್ತೀನಿ. ಈ ಹಾಲ್ ದಾಟಿ ನಡ್ಮನಿಗೆ ಹೋಗೋವಾಗೆಲ್ಲ ನಾ ತಲೆ ಮ್ಯಾಲೆತ್ತಿ ಬಾಗಿಲು ಚೌಕಟ್ಟಿನ ಮ್ಯಾಲೆ ಹಾಕಿದ ಅವ್ವನ ಈ ಫೋಟೋ ನೋಡೋದು ರೂಢಿ ಆಗ್ಬಿಟ್ಟದ ನೋಡು.
4: ಹೌದ್ವಾ?
0: ಕಣ್ಣು ತಾವ ಮ್ಯಾಲೆ ಹೊಳ್ತಾವ ಫೋಟೋದ ಕಡೆ. 10 ವರ್ಷ ಆತು ಅವು ಹೋಗಿ. ಎಷ್ಟು ಚಂದದ ಈ ದೊಡ್ಡ ಫೋಟೋ.
4: ಅತ್ತಿಯವ್ರ ಮಾರಿ ಮ್ಯಾಲ ಎಂಥ ಕಳೆ ಇತ್ತು, ಎಷ್ಟು ಲಕ್ಷಣ ಇದ್ರು.
0: ಆದ್ರ ಈ ಫೋಟೋ ಇಷ್ಟು ವರ್ಷ ಧೂಳು ಹಿಡಿದು ಕೂತಿತ್ತು. ಈಗ ಮಾತ್ರ ಅರ್ಶಿನ, ಕುಂಕುಮ, ಉದಿನ ಕಡ್ಡಿ, ತುಪ್ಪು ದೀಪ, ಇಷ್ಟು ದೊಡ್ಡ ಹೂವಿನ ಹಾರ. ನಿಮ್ಗೆಲ್ಲ ಒಮ್ಮೆಲೆ ಈ ಫೋಟೋದ ಮೇಲೆ ಭಕ್ತಿ ಉಕ್ಕಿ ಬಂದಂಗೆ ಕಾಣಿಸ್ತದಲ್ಲ.

0: ಊಟ ಬಹಳ ಅಪ್ರಮ.
1: ಅಯ್ಯೋ ಅದೇನ್ ಬಹಳ ಬಿಡ್ರಿ,
0: ನೀ ಜುಲ್ಮಿಯಿಂದ ಹಾಕಿದ್ದೆಲ್ಲ ತಿಂದು ನೋಡು, ಹೊಟ್ಟೆ ಬಹಳ ಭಾರ ಆತು. ಇನ್ ಒಂದಿಷ್ಟು ನಿದ್ದೆ ಮಾಡ್ಲಿಕ್ಕೆ ಬೇಕು.
1: ಬಹಳ ದಿವ್ಸಕ್ಕೆ ತವ್ರ ಮನಿಗೆ ಬಂದಿರಿ, ಜುಲ್ಮಿ ಮಾಡ್ಲಿಲ್ಲ ಅಂದ್ರೆ ಹೆಂಗ? ಒಂದಿಷ್ಟು ಮಲಗಿ ರೆಸ್ಟ್ ತಗೊಳ್ರಿ, ಅಂದ್ರೆ ಮಾತಾಡ್ಲಿಕ್ಕೆ ಫ್ರೆಶ್ ಆಗ್ತೀರಿ. ನಮ್ಮ ರೂಮ್ನಾಗ ಮಲಗ ಬರ್ರಿ.
0: ಬೇಡ್ರಮ್ಮ, ನಾ ಇಲ್ಲೇ ನಡಮನ್ಯಾಗ ಈ ದೊಡ್ಡ ಹಳೆ ಮನ್ಸದಲ್ಲ ಅಲ್ಲೇ ಮಲಗ್ತೀನಿ. ಇದು ನಮ್ಮ ಅವ್ವನ ಮನ್ಸ, ನಾವೆಲ್ಲ ಇದ್ರ ಮೇಲೆ ಆಡಿ ಬೆಳೆದದ್ದು. ಅಪ್ಪ ಅವ್ವ ಲಗ್ನದ ಹೊಸದಾಗಿ ಇದನ್ನ ಮಾಡಿಸಿದ್ರಂತ, ಅದಕ್ಕೆ ನಮ್ಮ ಅವ್ವಗ ಇದ್ರ ಮೇಲೆ ವಿಶೇಷ ಪ್ರೀತಿತ್ತು.
1: ಹೌದಾ? ಆದ್ರೆ ವೈನ್ಸ, ಈಗ ಹೊಸದಾಗಿ ಎಲ್ಲ ರೂಮಿಗೆ ಸನ್ನಕ ಹಾಕಿದ ಕಾಟ್ ಬಂದ್ಮೇಲೆ ಇದನ್ನ ಯಾರು

0: ಒಟ್ಟಿಸ್ತಿಲ್ಲ ಅಂತ ಹೇಳಿ ಇಲ್ಲೇ ಹಾಕಿಟ್ಟೇವಿ.
1: ನಾ ಅಂತೂ ಇಲ್ಲೇ ಅಡ್ಡಾಕ್ತೀನಿ. ಈ ಕರಿ ಮರದ ದೊಡ್ಡ ಮನ್ಸದ ಮೇಲೆ ಮಲಗಿದ್ರ ಅವನ ತೊಡೆ ಮೇಲೆ ಮಲಗಿದಂಗೆ ಅನಿಸ್ತದೆ ನನಗೆ.
0: ಹೌದು, ನೀವೆಲ್ಲ ದೊಡ್ಡವರಾದರೂ ಅತ್ತೆಯವ್ರ ತೊಡೆ ಮ್ಯಾಲ ತಲೆ ಇಟ್ಟು ಮಲಗ್ತಿದ್ದು ನನಗೂ ನೆನಪದ. ಅವ್ರದ್ದು ಭಾಳ ಅಂಥ ಕರ್ಣಿ ಜೀವ.
1: ಹೌದ್ರಮ್ಮ,
0: ನೀವು ಅವ್ರ ಹಂಗೆ ಇದ್ದೀರಿ. ಅದಕ್ಕೆ ಮತ್ತೆ ಅವ್ರು ತೀರ್ಕೊಂಡ ಮೇಲೆ ಎಲ್ಲರೂ ನಿಮ್ಮ ಮೇಲೆ ಜೀವ ಇಟ್ಟಾರ.
1: ಖರೆ ಅದ. ಎಷ್ಟು ಅಂತಕರ್ಣಿ ಇದ್ಲು ನಮ್ಮವ್ವ, ನಮ್ಮ ಅಪ್ಪನೂ ಹಂಗೆ. ಇಬ್ರು ಒಬ್ಬರನ್ನೊಬ್ರು ಎಂದೂ ಬಿಟ್ಟಿರಲಿಲ್ಲ. ವಯಸ್ಸಾದರೂ ಅವರಿಬ್ರು ಎಷ್ಟು ರೊಮ್ಯಾಂಟಿಕ್ ಇದ್ದಾರೆ ನೋಡು ಅಂತ ನಮ್ಮ ಮನೆಯವರು ಹಗಲೆಲ್ಲ ಚಷ್ಟಿ ಮಾಡ್ತಿದ್ರು. ಅವು ಸತ್ತ ಮೇಲೆ ಅಪ್ಪಗೆ ದಿಕ್ಕ ತೋರಿಸ್ದಂಗಾತು. ಎಷ್ಟು ಹಚ್ಕೊಂಡ್ರು ಮನಸ್ಸಿಗೆ, ಅದರಿಂದ ರಿಕವರ್ ಆಗಲಿಕ್ಕೆ ಅವ್ರಿಗೆ ಬಹಳ ದಿನ ಬೇಕದು.
0: ಈಗಂತೂ ಚಲೋನ ರಿಕವರ್ ಆಗ್ಯಾರ ಬಿಡ್ರಿ ಮಾವನವ್ರು. ಮತ್ತೆ ಹೊಸ ಬ್ರೆಡ್ ಫ್ಯಾಕ್ಟ್ರಿ ಶುರು ಮಾಡ್ಯಾರಲ್ಲ.
1: ಹೌದು, ಗೊತ್ತದ ನನಗೆ.
0: ಎಲೆಕ್ಷನ್ ನಿನ್ನ ತಾರಿಸಿ ಬಂದಾರ, ಹೊಸ ಬ್ರೆಡ್ ಸೂಟು ಹೊಲಿಸಿಕೊಂಡಾರ. ಮತ್ತೊಮ್ಮೆ ಎಲ್ಲ ಹೊಸ ಶುರು ಮಾಡೋ ಹಂಗೆ ಕಾಣಿಸ್ತದ.
1: ಅಪ್ಪ ಬಹಳ ಕಷ್ಟಪಟ್ಟಾರಮ್ಮ, ಕಠಿಣ ಪರಿಶ್ರಮ ಮಾಡಿ ಜೀವನದಾಗ ಇಷ್ಟು ಮ್ಯಾಲ ಬಂದಾರ. ನಾವೆಲ್ಲ ಇಷ್ಟು ಐಷಾರಾಮದಿಂದ ಇರೋದು ಅವರ ಪರಿಶ್ರಮದ ಫಲಾನ ಅನ್ನೋದು ನಾವು ಮರಿಬಾರ್ದು.
0: ಕಮಲಾವೆನ್ ಸರ್, ನೀವು ಒಂದಿಷ್ಟು ಅಡ್ಡಾಗ್ರಿ, ಹಾಲ್ನೊಳಗೆ ಇವ್ರದೆಲ್ಲ ಇನ್ನೂ ಬೈಠಕ್ ನಡೆದಂಗೆ ಕಾಣಿಸ್ತದ, ನಾನು ಅಲ್ಲೇ ಹೋಗಿರ್ತೇನೆ.
1: ಹ್ಞೂ ಆಗಲಿ. ಖರೆ ಅಂದ್ರೆ ನನಗನ್ನಿಸ್ತದ ಅವು ಆ ಸತ್ ಮೇಲೆ ನಾವು ಕೆಲಸಕ್ಕಂತ ಈ ಸರಸಕ್ಕನ ಮನೆಯೊಳಗೆ ಸೇರಿಸಿದ ತಪ್ಪಾತು.
2: ಹೌದು ನೋಡು,
1: ದೊಡ್ಡ ವೈನಿ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಅಂಥದ್ದೇನು ಮಹಾ ಕೆಲಸ ಇರ್ತದ ಮನ್ಯಾಗ?
2: ಅದಂತೀನಿ,
1: ಅವೆಲ್ಲ ಒಬ್ಬಾಕಿನ ಸಂಭಾಷಿಕೊಂಡು ಹೋಗ್ತಿದ್ದಿಲ್ಲೇನ?
2: ನೋಡಲ್ಲ.
0: ಅಲ್ಲ ವಿಮಲ, ಬಂಧು ಬಳಗ ಗೆಸ್ಟು ಅಂತ ಹೇಳಿ ನೂರಾರು ಮಂದಿ ಬಂದು ಹೋಗೋ ಮನೆಗೆ ಒಬ್ಬ ಕೆಲಸಕ್ಕೆ ಬೇಡ ಅಂದ್ರೆ ಹೆಂಗ? ಅಲ್ಲ, ನನಗರ ಹಿಂಗಾಗ್ತದಂತ ಕಲ್ಪನಾ ಹೆಂಗ್ ಬರ್ಬೇಕು? ಯಾರೇ ಮನೆ ಯಜಮಾನರು ಅಡಿಗೆ ಕೆಲಸದ ಹೆಂಗಸಿನ ಲಗ್ನ ಆಗ್ತೀನಂತಾರೇನು? ಅಸಹ್ಯ.
3: ನೀವ್ ಹೇಳೋದು ಖರೆಯದ, ನಾವು ಈ ಸರಸಕ್ಕನ ಮೇಲೆ ಮೊದಲಿನಿಂದ ಒಂದು ಕಣ್ಣಿಡ್ಬೇಕಾಗಿತ್ತು. ಆಕಿ ನೋಡಿದ್ರೆ ಅಡಿಗೆ ಆಕಿ ಅಂತಾರ ಯಾರ?
2: ಇಲ್ ಬಿಡು.
3: ಆಕಿ ಸೀರೇನು, ಕುಬುಸೇನು, ಡೌಲೇನು, ಶಿಸ್ತೇನು, ನಮ್ಮಪ್ಪನಂಥ ಮಳ್ ಗಂಡಸಿನ ಬಲೆ ಹಾಕೊಳ್ಳೋದು ಆಕಿಗೆ ಅಗ್ರಿ ಸಸಾರ ಸಾಧಿಸಿರ್ಬೇಕು.
1: ಇಷ್ಟು ದೊಡ್ಡ ದೊಡ್ಡ ಗಂಡಸ ಮಕ್ಕಳು, ಸೊಸೆಂದ್ರು, ಹೆಣ್ಮಕ್ಳು, ಅಳೆಯಂದ್ರು, ಇಷ್ಟು ಮೊಮ್ಮಕ್ಕಳು ಎಲ್ಲ ಇದ್ದಾಗ 60 ವರ್ಷದ ಶಾಂತಿ ಸುಧಾ ಮಾಡಿಸ್ಕೊಂಡು 2 ವರ್ಷ ಆಗಿ ಹೋದ್ಮೇಲೆ ಈಗ ಮಾವನವ್ರಿಗೆ ಹಿಂಗ ಹರೆ ತಿರುಗಿತ್ತು ಅಂತ ಹೆಂಗ ಗೊತ್ತಾಗ್ಬೇಕ್ರವ ನಮ್ಗ?
2: ಒಟ್ಟ ಎಲ್ಲ ಮೊರ ಬಟ್ಟೆ ಆಗೋಂಗ್ ಕಾಣಿಸ್ತದ. ನಮ್ಮವ್ವ ಎಂಥ ದೇವತಾಸ್ತ್ರೀ, ಲಕ್ಷ್ಮೀ ದೇವಿ ಇದ್ದಂಗಿದ್ಲು. ಆಕಿ ಆತ್ಮಕ್ಕ ಎಷ್ಟು ತಳಮಳ ಆಗ್ತಿರ್ಬೇಕೀಗ.
1: ಹೌದು
4: ಸರಳ, ಸುಮ್ನಿರು ಸುಮ್ನಿರು, ಅಳ್ಳಿಕ್ಕೇನತ್ತೀಗ ನಮಗೇನು? ಅಂತ ಸತಿ ಸಾವಿತ್ರಿ ನಮ್ಮವನ್ ಜಗದಾಗ ಈಗ 10 ವರ್ಷದ ಮೇಲೆ ಈ ಅಡಿಗೆ ಸರಸಕ್ಕ ನೆನೆಸಿದ್ರೆ ನಮಗೂ ಹೊಟ್ಟು ಬಿರುತ್ತದೆ. ಕಮಲಕ್ ಬಂದಾಳಲ್ಲ ಈಗ, ಆಕಿ ಏನಾರ ಮಾಡಿ ಎಲ್ಲ ಬರೋಬ್ಬರಿ ಮಾಡ್ತಾಳ. ಸುಮ್ನಿರಿ ನೀವೆಲ್ಲ, ಅಪ್ಪ ಆಕಿ ಮಾತು ಎಂದೂ ತೆಗೆದುಹಾಕಮಲ್ಲ. ಅವು ಸತ್ತ ಮೇಲೆ ಈ 10 ವರ್ಷದಾಗ ನಾವು ನೋಡೇವಲ್ಲ, ಹೊಸ ಮಷಿನ್ ಖರೀದಿ ಮಾಡೋದಿರಲಿ, ಸ್ವಚಂದ್ರನ ತವ್ರ ಮನೆಗೆ ಕಳಿಸೋದಿರಲಿ, ಯಾವುದೇ ಹಬ್ಬ ಹುಣ್ಣಿ ಮಾಡೋದಿರಲಿ, ವ್ಯಾಪಾರದ ಬಾಬತ್ತ ಇರಲಿ, ಏನೇ ಇದ್ರೂ ಅಪ್ಪ ಕಮಲಕ್ಕನ ಅಭಿಪ್ರಾಯ ಕೇಳೇ ಮಾಡ್ತಾರ.
2: ಹೌದಪ್ಪ,
4: ಕಮಲಕ್ಕ ಅವನ ಪ್ರೀತಿ ಹಿರೇ ಮಗಳು ಅಂತ ಅಪ್ಪಗೂ ಆಕಿ ಮೇಲೆ ಬಹಳ ಅಭಿಮಾನ.
3: ಅದಕ್ಕ ಅಲ್ಲನು ನಾವು ಇಂಥ ಪೀಚಿನ ಪ್ರಸಂಗದಾಗ ಆಕಿನ ಟಂಕಾಲ್ ಮಾಡಿ ಕರ್ಸ್ಕೊಂಡಿದ್ದು. ಅಂದಂಗ ಸತೀಶಣ್ಣ, ನೀ ಆಕಿ ಫೋನ್ನಾಗ ಎಲ್ಲ ವಿಷಯ ತಿಳಿಸಿದ ಇಲ್ಲೋ? ಮನಿ ಮರ್ಯಾದೆ ಹೋಗೋ ಪ್ರಸಂಗ ಬಂದದ ಅಂತ ಹೇಳಿದ್ರು ಇಲ್ಲೋ?
4: ನಾ ಎಲ್ಲ ಕ್ಲಿಯರ್ ಹೇಳಂತ ಸುರೇಶ, ಅಪ್ಪ ಮುಂದಿನ ಶುಕ್ರವಾರ ಇಲ್ಲೇ ಎಲ್ಲಾರ ಮುಂದೆ ಸರ್ಸಕ್ಕನ ಲಗ್ನ ಆಗ್ತಾರಂತ ನೀ ಬಂದು ಏನಾಹುತ ಹೆಂಗಾರ ಮಾಡಿ ತಪ್ಪಿಸ್ಬೇಕು, ಈಗಿಂದೀಗ ಹೊರಡು, ಮನೆತನದ ಮರ್ಯಾದೆ ಪ್ರಶ್ನೆ ಅಂತ ಸ್ಪಷ್ಟ ಹೇಳಿನಿ.
3: ಕರೆಕ್ಟ್ ಕರೆಕ್ಟ್.
4: ಅದಕ್ಕೆ ಅಲ್ಲ ಆಕಿ ಏಕ್ದಮ್ ಹೊಂಟ ಬಂದಾಳ.
3: ನನಗನ್ನಿಸ್ತದೆ ಸತೀಶಣ್ಣ, ನಾವೇನು ಇನ್ ಕಾಳಜಿ ಮಾಡೋ ಜರೂರಿಲ್ಲ ಅಂತ. ಮೊನ್ನೆ ನಾವೆಲ್ಲ ಕೂಡಿ ಅಪ್ಪನ ಅಪೋಸ್ ಮಾಡಿದಾಗ ಅಪ್ಪ ಹೇಳ್ಬಿಟ್ರಲ್ಲ ಕಮಲಾ ಬರ್ಲಿ, ಆಕಿ ಏನಂತಾಳ ಹಂಗ ನಡೀಲಿಕ್ಕೆ ತಯಾರಿದ್ದೆ ನಾನು. ನನಗೂ ಮಕ್ಕಳ ಮನಸ್ಸು ನೋಯಿಸೋ ಇಚ್ಛಾ ಇಲ್ಲ ಅಂತ. ಕಮಲಕ್ ಬಂದದ್ದು ದೊಡ್ಡ ಭಾರ ಇಳಿಸ್ದಂಗ ಆತ್ ನಮ್ಗ.
2: ಹೌದಪ್ಪ.
3: ಅಲ್ಲ
4: ಹಂಗೆಲ್ಲ ನೀ ಆಶಾ ಹಿಡಿಬಾರ್ದಪ್ಪ ಸುರೇಶ.
2: ಯಾಕೋ?
4: ನಮ್ಮಪ್ಪ ಭಾಳ ಡಿಪ್ಲೊಮ್ಯಾಟಿಕ್ ಇದ್ದಾರ, ಇಷ್ಟು ವರ್ಷ ಬಿಸ್ನೆಸ್ನಾಗ, ರಾಜಕೀಯದಾಗ, ವ್ಯವಹಾರದಾಗ ಪಳಗಿದ ಆಸಾಮ ಅದು. ಅಷ್ಟ ಹಗುರದಾಗ ಇಟ್ಟ ಹೆಜ್ಜಿ ಹಿಂತಕ್ಕೊಳ್ಳೋ ಜಾತಿನ ಅಲ್ಲದು.
2: ಅಲ್ ಬಿಡು.
3: ಒಟ್ಟು ಈಗ ಮನಿ ಮರ್ಯಾದೆ ಪ್ರಶ್ನೆ ಬಂದದ ಅಂತ ನನಗೂ ಇಷ್ಟ ಹೌ ಅರ್ದಂಗಾಗ್ಯದ. ಇಷ್ಟು ದೊಡ್ಡ ಮನೆತನ, ಇಂಥ ದೊಡ್ಡ ಬಿಸ್ನೆಸ್ ನಮ್ದು. ನಮ್ ಕಾರ್ ಹೊಂಟ್ರೆ ರಸ್ತೆದಾಗಿನ ಮಂದಿ ಮಗ್ಗಲು ಸರದ್ ನಿಂತು ನಮಸ್ಕಾರ ಮಾಡ್ತಾರ. ಮುನ್ಸಿಪಲ್ ಕೌನ್ಸಿಲ್ ಆಗಿದ್ರಪ್ಪ, MLA ಆಗಿದ್ರು, ಮಿನಿಸ್ಟರ್ನೂ ಆದಾರು. ಅಂಥ ದೊಡ್ಡ ಮನುಷ್ಯ ಈ ಅಡಿಕೆ ಸರ್ಸಕ್ಕನ್ ಲಗ್ನ ಆಗ್ತಾರ ಅಂದ್ರೆ ಚಿಚಿ ನೆನೆಸಿದ್ರ ರಕ್ತ ಕುದೀತದ ನಂದು.
1: ನೀ ಸುಮ್ಮನೆ ಮನ್ಸಿಗೆ ಹಚ್ಕೋಬೇಡ ಸುರೇಶಣ್ಣ, ಈಗ ಕಮಲಕ್ ಬಂದಾಳಲ್ಲ ಎಲ್ಲ ಪ್ರಾಬ್ಲಮ್ ಬಗೆಹರಿಸ್ಲಿಕ್ಕೆ. ಆಕಿ ಹೇಳಿದ್ರ ಅಪ್ಪ ಕೇಳೇ ಕೇಳ್ತಾರಂತ ಖಾತ್ರಿ ಅದ ನಮಗ. ಮುಪ್ಪಿನ ಕಾಲದಾಗ

0: ಈ ಮರ್ಯಾದೆಗೆ ಕೆಲಸ ಮಾಡಬೇಡ್ರಿ ಅಂತ ಕಮಲಕ್ಕ ಸ್ಪಷ್ಟ ಹೇಳ್ತಾಳ ಅವ್ರಿಗೆ. ಅಕ್ಕಿ ಹಂಗ ನಿರ್ಭೀಡಿಯಿಂದ ಮಾತಾಡ್ಲಿಕ್ಕೆ ಬರುದಿಲ್ಲ ನಮ್ಗೆ ಯಾರಿಗೂ.
1: ಹೌದೌದು, ಖರೆ ಅದ, ಸರಳ ಹೇಳೋದು ಅಗ್ದಿ ಕರೆಕ್ಟ್ ಅದ.
2: ಇನ್ನು 20 ಮಿನಿಟ್ನಾಗ ಮತ್ತೆ ಹೋಗ್ಬೇಕು ಫ್ಯಾಕ್ಟರಿಗೆ. ಕಾರು ಗ್ಯಾರೇಜ್ ಹೋಗ್ಬೇಡ.
0: ಏನ್ ಬರ್ಲಿಕ್ಕೆ ತಾನು ಮ್ಯಾಲ ಹೋಗಿ ನಡೀರಿ. ಮ್ಯಾಲ ಹೋಗಿ ಬರ್ರಿ.

0: ಲಗುತಾಟ್ ಬಡಿಸ್ ಸರಸ್ವತಿ.
1: ಬಡ್ತೀನ್ ಬರ್ರಿ ಸಾಹೇಬ್ರ. ಇನ್ನಿಷ್ಟ ಅನ್ನ ಹಾಕ್ಲೇನ್ರಿ ಸಾಹೇಬ್ರ? ನೀವೇನು ಉಣ್ಣವಲ್ರಲ್ಲ.
0: ಸಾಕ್ ಸರಸ್ವತಿ, ಇವತ್ತು ಫ್ಯಾಕ್ಟ್ರಿ ಒಳಗ ಕೆಲಸ ಬಹಳ ಅದ.
1: ಹಿಂಗೇನ್ರಿ
0: ಬಹಳ ಉಂಡೆ ಅಂದ್ರೆ ಕೆಲಸ ಹೆಂಗ್ ಮಾಡ್ಲಿ?
1: ಹೊಟ್ಟಿಗಿಂತ ಕೆಲಸ ಏನ್ ಹೆಚ್ಚಿಂದಲ್ಲ, ಸಾವಕಾಶ ಊಟ ಮಾಡ್ರಿ. ಈ ಹಾಲು ಬಿಡ್ಬೇಡ್ರ ಮತ್ತ.
0: ಸಾಕು ಸಾಕು, ನಂದಾಗೇ ಹೋತು.
1: ಟವೆಲ್ ತಗೊಳ್ರಿ ಸಾಹೇಬ್ರ. ಅಡ್ಕಿ ತಗೊಳ್ರಿ.
0: ಅಂದಂಗ ಸರಸ್ವತಿ,
1: ಏನ್ರಿ
0: ಇವತ್ತು ನಮ್ ಎಲ್ಲ ಕಾಟನ್ ಮಿಲ್ಸಿನ ಮ್ಯಾನೇಜರ್ಸು ಬರ್ತಾರ ಆಫೀಸ್ಗೆ.
1: ಹಿಂಗೇನ್ರಿ
0: ಮೀಟಿಂಗ್ ಅದ, ನಾ ಬರ್ಲಿಕ್ಕೆ ತಡ ಆಗ್ತದ. ನನ್ನ ಸಲುವಾಗಿ ಅವ್ರು ಯಾರು ಊಟಕ್ಕೆ ಕಾಯೋದಿಲ್ಲ ಆ ಮಾತು ಬೇರೆ, ಆದ್ರೆ ನೀನು ಕಾಯ್ಬೇಡ ಅಂತ ಹೇಳಿದೆ.
1: ಆದಷ್ಟು ಲಘು ಬರ್ರಿ. ಮತ್ತೆ ಕಮಲಕ್ ಬಂದಾರ?
0: ಕಮಲ ಬಂದಾರ?
1: ಹೌದ್ರಿ.
0: ಎಲ್ಲಿ ಯಾವಾಗ?
1: ಅವರು ರಾತ್ರಿ ಎಲ್ಲ ಪ್ರವಾಸ ಮಾಡಿ ದಣದ್ ಬಂದಾರ. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಬಿಡ್ರಿ, ಸಂಜೆನಾಗ ಭೇಟಿ ಆಗಿರಂತಲ್ಲ.
0: ಅದು ಖರೇನ. ನಾ ಇನ್ ಬರ್ತೀನಿ ಹಂಗಾರ.
1: ಹ್ಞೂ ರೀ.

0: ಅಲ್ಲ, ಇವರೆಲ್ಲ ಮನಿ ಮರ್ಯಾದೆ ಪ್ರಶ್ನೆ ಅಂತ ಇಷ್ಟರ ಅರ್ಧಾಂತ ಮಾಡ್ಲಿಕ್ಕತ್ತಾರಲ್ಲ, ಇದು ಬರೀ ಮರ್ಯಾದೆ ಪ್ರಶ್ನೆನೋ ಅಥವಾ
1: ಕಾಟನ್ ಮಿಲ್ಸ್, ಎಲೆಕ್ಟ್ರಿಕಲ್ ಗೂಡ್ಸ್ ಫ್ಯಾಕ್ಟರಿಗಳು, ನೂರಾರು ಎಕರೆ ತೋಟ, ಹೊಲ,
0: ಇಷ್ಟೊಂದು ಬ್ಯಾಂಕಿನಾಗ ಕ್ಯಾಶ್ ಎಷ್ಟದನೋ, ತಿಜೋರಿ ಒಳಗೆ ಬಂಗಾರ ಎಷ್ಟದನೋ, ಅದ್ರ ಲೆಕ್ಕ ಯಾರಿಗೂ ಇಲ್ಲ. ಸರ್ಸ ಕೈನೂ ಸಣ್ಣಾಕಿ, ಅಪ್ಪಗ 62 ಇನ್ನೂ ಎಷ್ಟು ಚಟುವಟಿಕೆ ಇದ್ದಾರೆ, ಎಷ್ಟು ಯೂತ್ಫುಲ್ ಕಾಣಿಸ್ತಾರೆ. ಸರ್ಸಕ್ಕಗ ಮಕ್ಕಳಾದ್ರೆ ಓ, ಇದೇನು ಸಮಸ್ಯೆ ಬಂತು ಅಂತೀನಿ. ಅಪ್ಪ ನಮಗೆಲ್ಲ ಎಷ್ಟು ಮಾಡ್ಯಾರ, ನಾವು ಸಣ್ಣವರಿದ್ದಾಗ 100 ಹುಡುಗರು ಒಮ್ಮಿಗಿಲೇ ಅವ್ರ ಬೆನ್ ಮೇಲೆ ಸವಾರಿ ಮಾಡ್ತಿದ್ವಿ. ನಮ್ಮೆಲ್ಲರ ಸಲುವಾಗಿ ಹಗಲು ರಾತ್ರಿ ದುಡ್ದು ಎಲ್ಲಾರನ್ನು ಮೆಟ್ಟಿ ಹಚ್ಚಾರ. ಸತೀಶ್ಗ ಇಲ್ಲೇ ಫ್ಯಾಕ್ಟ್ರಿ ಹಾಕಿಕೊಟ್ಟಾರ, ಸುರೇಶ್ಗ ಮುಂಬೈ ಒಳಗೆ ಫ್ಯಾಕ್ಟ್ರಿ ಮಾಡಿಕೊಟ್ಟಾರ. ಇಬ್ಬರದು ಚಲೋ ನಡೆದದ. ನಾವು 3 ಹೆಣ್ಮಕ್ಕಳಿಗೆ ಚಲೋ ಮನೆತನ ನೋಡಿ ಸಾಕಷ್ಟು ಬಂಗಾರ ಹಣ ಕೊಟ್ಟು ಲಗ್ನ ಮಾಡ್ಯಾರ. ಎಲ್ಲ ಮಕ್ಕಳಿಗೂ ಬೇರೆ ಬೇರೆ ಬಂಗ್ಲೆ, ತೋಟ, ಹೊಲ ಮಾಡಿಟ್ಟಾರ. ಯಾವ ತಂದು ಇಷ್ಟು ಮಾಡ್ಲಿಕ್ಕೆ ಶಕ್ಯದ? ಇಷ್ಟಾದರೂ ಅಪ್ಪನ ಆಸ್ತಿ ವ್ಯವಹಾರ ಇನ್ನೂ ಬೆಳೀಲಿಕ್ಕೆ ಹತ್ತದ. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಅವು ಸತ್ತ ಮೇಲೆ ಅಪ್ಪ ಖರೆ ಅರ್ಥದಾಗ ಪರದೇಶ ಆಗಿಬಿಟ್ಟಾರ, ಅಗದಿ ಏಕಾಕಿ ಆಗಿಬಿಟ್ಟಾರ. ಈ ಮಕ್ಕಳು ಸೊಸೆಂದ್ರು ಒಂದಿನಾರೆ ಅವ್ರ ಜೋಡಿ ಕೂತು ಉಣ್ಣುವುದಿಲ್ಲ, ಮಾತಾಡೋದಿಲ್ಲ. ಅಪ್ಪಂದ್ರ ಅವ್ರ ಪಾಲಿಗೆ ಬರೀ ರೊಕ್ಕ ಗಳಿಸೋ ಮಷೀನ್ ಆಗಿಬಿಟ್ಟಾರ. ಯಾರಿದ್ದಾರ ಅಪ್ಪನ ಸುಖ ದುಃಖ ಕೇಳೋರು? ಯಾರಿದ್ದಾರ?
2: ಸಾಹೇಬ್ರ ಊಟ ಕೂಡ್ಬರ್ರಿ, ಅವ್ರೆಲ್ಲಾರ್ದು ಆಗಿ ಎಷ್ಟೊತ್ತಾತು.
3: ಬಂದೆ.

0: ಬರು ಸರಸ್ವತಿ.
1: ಹಂಗಾಗ್ಲಿ ರೀ.
0: ಅದಕ್ಕೆ ಇಷ್ಟು ಧಾನ್ಯ ಕೇಳಿಸ್ತದ ಅಟ್ಟದ ಮೇಲಿಂದ?
1: ಇವತ್ತ ಸಂಡೇ ಅಲ್ಲೇನ್ರಿ?
0: ಹೌದಲ್ಲ,
1: ಎಲ್ಲರೂ ಫ್ರೀ ಇದ್ದಾರ, ಊಟ ಮಾಡಿ ಆರಾಮ್ ಟಿವಿ ಗಿವಿ ನೋಡ್ಲಿಕ್ಕತ್ತಿರ್ಬೇಕು. ನೀವು ಮಾತ್ರ ಸಂಡೇನೂ ಕೆಲ್ಸಕ್ಕೆ ಹೋಗ್ತೀರಿ.
0: ಏನ್ ಮಾಡ್ಲಿ, ಕೆಲಸ ಬಹಳ ಆಗ್ಬಿಟ್ಟದ. ಇವತ್ ನೋಡು, ಮಧ್ಯಾಹ್ನದ ಊಟಕ್ಕ 3 ಗಂಟೆ ಆಗ್ಬಿಡ್ತು.
1: ಈಗ ನಿಧಾನ ಕೂತುಂಡ್ರಿ, ಮತ್ತೆ ಬಿಸಿಯನ್ನ ಮಾಡಿನಿ.
0: ಸಾಕು ಸಾಕು, ನಿನ್ನ ಊಟ ಆಗಿದೆಯಲ್ಲ ಸರಸ್ವತಿ.
1: ಇಲ್ರಿ, ನಾ ಆಮೇಲೆ ಮಾಡ್ತೇನೆ, ನೀವು ಮೊದ್ಲು ನೋಡ್ರಿ.

0: ಅಪ್ಪ ಇವತ್ತು ಆಫೀಸ್ ಸೂಟಿ ಅದ, ನಾನು ರಾಮ ಕೂಡಿ ಲಾರೆಲ್ ಅಂಡ್ ಹಾರ್ಡಿ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ಬರ್ತೇವೆ.
1: ಅಪ್ಪ ಅಪ್ಪ ನಾವು ನಾಟಕ ನೋಡ್ಲಿಕ್ಕೆ ಹೋಗ್ತೀವ ಇವತ್ತ?
2: ಇವತ್ತ ನಮ್ಮ ಫ್ರೆಂಡ್ ಮನ್ಯಾಗ ಪಾರ್ಟಿ ಅದ, ಹಂಗ ಮುಗಿಸ್ಕೊಂಡ ಬರ್ತೀವಿ. ನಾವಿಬ್ರು ರಾತ್ರಿ ಊಟಕ್ಕ ಇರುದಿಲ್ಲ ಅಂತ ಸರ್ಸಕ್ಕ ಹೇಳ್ರಿ. ಸಾಹೇಬ್ರ
3: ಏನ್ ಸರಸ್ವತಿ ನನ್ನ ಕರೆದೇನು?
2: ಅದೇನ್ ಹಿಂಗ್ ಸಂಜೆ ಹೊತ್ನಾಗ ಒಬ್ರ ಆಕಾಶ್ ನೋಡ್ಕೋತ್ ಕೂತ್ ಬಿಟ್ಟಿರಿ?
3: ಒಬ್ಬನ ಎಲ್ಲೇ, ಈ ನನ್ ಪೈಪ್ ಅದ ಅಲ್ಲ ನನ್ ಜೋಡಿ.
2: ಆ ಪೈಪ್ ಭಾಳ ಸೇದಿದ್ರ ಚಲೋ ಅಲ್ಲ ಅಂತ ಡಾಕ್ಟರ್ ಹೇಳಿಲ್ಲೇನ್ರಿ? ಮತ್ ಯಾಕೆ ಸೇತೀರಿ?
3: ಏನ್ ಮಾಡ್ಲಿ, ಸೂಟಿ ಅದ ಇವತ್ತ, ಎಲ್ಲಾರು ಹೊರಗ್ ಹೋಗ್ಯಾರ. ಒಬ್ಬನ ಕೂತು ಕೂತು ಬ್ಯಾಸರ ಬಂತು.
2: ಆ ಪೈಪು ಅತ್ಲಾಗಿಟ್ಟು ಬಿಡ್ರಿ, ನಾನು ಇಲ್ಲೇ ಅಕ್ಕಿ ಆರ್ಸ್ಕೋತ ಕೂತಿರ್ತೀನಿ. ಏನಾರ ಸುದ್ದಿ ಹೇಳ್ಕೋತ ಕೂಡ್ರಿ, ನಾ ಕೇಳ್ಕೋತ ನನ್ ಕೆಲ್ಸ ಮಾಡ್ತಿರ್ತೀನಿ.
3: ಕೂಡಂಗಾರ.

0: ಸಾಹೇಬ್ರ, ಯಾಕೋ ಕೆಂಪ್ ಬಂದಂಗ ಕಾಣಿಸ್ತದಲ್ಲ. ಈ ಹುಡುಗಿ ಬಾಯಿಗೆ ಇಟ್ಕೊಳ್ರಿ, ಬಿಸಿ ನೀರ್ ತಂದೆ ನೋಡ್ರಿ.
1: ಥ್ಯಾಂಕ್ಸ್ ಸರಸ್ವತಿ.
0: ರಾತ್ರಿ 2 ಗಂಟೆ ಆಯ್ತು, ಇನ್ನು ಆ ವೀನ್ ಫೈಲ್ ನೋಡ್ಕೋತ ಕೂತೀರಿ. ಬಾಳ ಹೊತ್ತಾತು, ಮಲ್ಕೊಳ್ರಿ.
1: ನಾ ಮುಂಜಾನೆ ಮಹತ್ವದ ಮೀಟಿಂಗ್ ಅದ.
0: ಹೌದೇನ್ರಿ?
1: ಎಲ್ಲಾ ಫೈಲು ನೋಡಿ ಸಹಿ ಮಾಡಿಡ್ಬೇಕು. ಇನ್ನೇನ್ ಮುಗೀತು? ನೀ ಯಾಕೆ ಚಿರ್ಜಿ ಸರಸ್ವತಿ, ಮಲ್ಕೊ ಹೋಗು. ಮತ್ತ ನಶಿಕ್ನಾಗ 4 ಎದ್ದು ಕೆಲಸ ಶುರು ಮಾಡ್ತಿ.
0: ನಂದೇನ್ ಬಿಡ್ರಿ, ನಡೀತದ. ಆದ್ರ ಇವತ್ ತಂಡಿ ಬಾಳ ಬಿಟ್ಟದ. ನೀವು ತಣ್ಣಗಿನ ಗಾಳ್ಯಾಗ ಕೂತು ಎಷ್ಟೊತ್ತಾತು? ಸ್ವೆಟರು ಶಾಲು ತಂದ್ಕೊಡ್ಲ?
1: ತಂದ್ಕೊಡು.

0: ಸಾಹೇಬ್ರ, ಇವತ್ತು ಎಷ್ಟು ನಸೀಬ್ನಾಗ ಇದು ಕೆಲಸ ಶುರು ಮಾಡಿರಲ್ಲ. ಸಹ ತಗೊಳ್ರಿ.
1: ಕೆಲಸ ಮಾಡದಿದ್ರೆ ಗಾಡಿ ಹ್ಯಾಂಗ ನಡಿಬೇಕು ಸರಸ್ವತಿ? ನನಗೆ ಇನ್ನೊಂದು ಅರ್ಧ ತಾಸು ಬಿಟ್ಟು ಇನ್ನೊಂದು ಕಪ್ ಸ್ಟ್ರಾಂಗ್ ಟೀ ತಂದ್ಕೊಡು.
0: ಹಾ, ಹಂಗಾಗ್ಲಿ ರೀ. ಬರ್ರಿ ಡಾಕ್ಟರ್ ಸಾಹೇಬ್ರು ತಮ್ಮ ರೂಮ್ನಾಗ ಮಲಗ್ಯಾರ. ಎರಡು ದಿವಸದಿಂದ ಆತು ಜ್ವರ ಅಂತೂ ಬಿಟ್ಟೇ ಇಲ್ಲ. ಇವತ್ತು ನಾನು ಜಿಲ್ಮೆಯಿಂದ ರಂಗಪ್ಪನ ಕಡೆಯಿಂದ ನಿಮ್ಗೆ ಹೇಳಿ ಕಳಿಸಿದೆ.
2: ಹೆಂಗಿದ್ದೀರಿ ಸಾಹೇಬ್ರ? ಉಕ್ಕಿನಂಥ ಮನುಷ್ಯ ನೀವು, ನಿಮಗೆ ಹ್ಯಾಂಗ ಜ್ವರ ಬಂದು ಅಂತೀನಿ. ಕೈ ತರಿಲೆ. ಟೆಂಪ್ರೇಚರು ಅದ ಈಗ ನೋಡ್ರಿ, ಈ ಗುಳಿಗೆ ಔಷಧ ಎರಡು ದಿನ ತಗೊಳ್ರಿ, ಆರಾಮಾಗ್ತದೆ. ಏನು ಕಾಳಜಿ ಮಾಡೋದ್ಬೇಡ, ನಾ ಬರ್ತೀನಿ.
0: ಸಾಹೇಬ್ರ, ಈ ಗುಳಿಗೆ ತಗೊಂಡು ಚಹಾ ಕುಡೀರಿ. ಏನ್ ಬೇಡ್ರಿ, ನಾನು ಕುಡಿಸ್ತೀನಿ. ಹಣಿ ಮೇಲೆ ತಣ್ಣೀರಿನ ಪಟ್ಟೆ ಇಡ್ತೀನಿ, ಮಲ್ಕೊಳ್ರಿ. ನಾ ಸಾಹೇಬ್ರ, ಸ್ವಲ್ಪ ಗಂಜಿ ಕುಡಿತೀರಾ?
1: ಸ್ವಲ್ಪ ಕೊಡು.

0: ಅಲಿ ತಲಿ
1: ತಲಿ ನೋವ ಸ್ವಲ್ಪ ಬಾಂಬ್ ಹಚ್ಚಿ ತಡೀರಿ, ಆರಾಮ ಅನಿಸ್ತದ. ಅಂತೂ ಜ್ವರ ಒಮ್ಮಿಡ್ದು ದೇವ್ರ, ನಮ್ಮಪ್ಪ ನಾ ಎಷ್ಟು ಹವಾರಿದ್ದೆ.
0: ಹವು ಹಾರ್ಲಿಕ್ಕೆ ಏನಾತು, ಮನುಷ್ಯ ಅಂದಮೇಲೆ ಜಟ್ ಬರುದ.
2: ಏನಪ್ಪ ನಿಮಗ ಆರಾಮಿಲ್ಲ ಅಂತ? ಎರಡು ದಿನ ನಾ ಬಹಳ ಬಿಸಿ ಇದ್ದೆ. ಇವತ್ತು ರಮಾ ಹೇಳಿದ್ಲು, ಹೆಂಗಿದ್ದೀರೀಗ?
0: ಈಗ ಜ್ವರ ಇಳ್ದಾನು.
2: ಡಾಕ್ಟರ್ ಬಂದಿದ್ರಲ್ಲ, ಔಷಧ ಟಾನಿಕ್ ನೇಮ್ನಿಂದ ತಗೊಳ್ರಿ. ಮತ್ತೆ ಅಪ್ಪ ರೆಸ್ಟ್ ತಗೊಳ್ರಿ, ತಾನ ಆರಾಮ ಆಗ್ತದ.
0: ಒಂದಿಷ್ಟು ನನ್ನ ಎಬ್ಬಿಸಿ ಕೂರ್ಸು ಸರಸ್ವತಿ. ಬಹಳ ಅಶಕ್ತತನ ಬಂದದ, ಸ್ವಲ್ಪ ಶೇವ್ ಮಾಡ್ಕೋತೀನಿ.
1: ಸಾಹೇಬ್ರ ನಾ ಎಲ್ಲ ಸಾವಕಾಶ ಎಬ್ಬಿಸ್ತೀನಿ, ಆಯಾಸ ಮಾಡ್ಕೋಬೇಡ್ರಿ. ನಿಮ್ಗೆ ಏನ್ ಬೇಕೋ ಹೇಳ್ರಿ, ನಾ ಎಲ್ಲ ಇಲ್ಲೇ ತಂದ್ಕೊಟ್ಬಿಡ್ತೀನಿ.

0: ನಿಂಗೆ ಡ್ರೈವರ್ಗ ನಮ್ ಕಾರ್ ರೆಡಿ ಇಡ್ಲಿಕ್ ಹೇಳು.
1: ಹೋನ್ರಿ ಅವರ.
2: ಹಂಗಾರ್ ನೀವು ಊರಿಗೆ ತಿರುಗಿ ಹೊಂಟ ಬಿಟ್ರ ಕಮಲಕ್ಕ?
0: ಹ್ಞೂ, ಮತ್ತೆ ಹೋಗಬೇಕಲ್ಲ. ನಾ ಸ್ವಲ್ಪ ಹೋಗಿ ಅಪ್ಪಗೆ ಭೇಟಿಯಾಗಿ ಬರ್ತೀನಿ. ಹಂಗಾಗ್ಲಿ.
1: ಯಾರು?
0: ನಾ ಅಪ್ಪ.
1: ಓ ಕಮಲ, ಬಾಬಾ. ನಿನ್ನೆ ರಾತ್ರಿ ನಾ ಮೀಟಿಂಗ್ ಮುಗಿಸ್ಕೊಂಡು ಬರ್ಲಿಕ್ಕೆ ಬಹಳ ಲೇಟ್ ಆತವ. ನೀವೆಲ್ಲ ಮನೆಗೆ ಬಿಟ್ಟಿದ್ರಿ. ಬಾ ಕುಡು.
0: ನೀವು ಚಹಾ ತಗೋರಿ ಅಪ್ಪ, ಆರಿ ಹೋಗ್ತದೆ.
1: ಯಾಕ್ ಕಮಲ, ಸರಿಗೆ ಏನವ? ಆರಾಮಿದ್ದೀನ?
0: ಮುಖ 130 ಪೌಂಡ್ ಆಗ್ಯದಪ್ಪ, ಇನ್ನೂ ಸೊರಿಗೆ ಏನ್ರಿ? ಏನ್ ಹೇಳಿ, ತಂದಿ ತಾಯಿ ಕಣ್ಣಿಗೆ ಮಾತ್ರ ಮಕ್ಳು ಯಾವಾಗ್ಲೂ ಸೊರಗಿದಂಗ ಕಾಣಿಸ್ತಾರೆ.
1: ಮತ್ತೇನು ಸಮಾಚಾರ? ನಿನ್ನ ಯಜಮಾನ್ರು ಮಗ ಆರಾಮಿದ್ದಾರಿಲ್ಲ
0: ಅಪ್ಪ?
1: ಏನಮ್ಮ?
0: ಅಪ್ಪ, ನೀವು ಬರೋ ಶುಕ್ರವಾರ ಸರ್ಸಕ್ಕನ್ ಕೂಡ ಲಗ್ನ ಮಾಡ್ಕೋಬೇಕಂತಿರಲ್ಲ, ಅವಶ್ಯ ಮಾಡ್ಕೊಡ್ರಿ. ಅದಕ್ಕೆ ನನ್ ಸಂಪೂರ್ಣ ಒಪ್ಪಿಗೆದಪ್ಪ.
1: ಕಮಲ,
0: ಆದ್ರೆ ಇಲ್ಲಿ ಬೇಡ, ಇಬ್ರು ತುಳಜಾಪುರಕ್ಕೆ ಹೋಗಿ ಮಾಡ್ಕೊಂಡು ಬರ್ರಿ. ಬಹುಶಃ ನನಗೆ ಮತ್ತೆ ಲಗ್ನಕ್ಕಂತ ಬರ್ಲಿಕ್ಕಾಗ್ಲಿಕ್ಕಿಲ್ಲ, ಆದ್ರೂ ಪ್ರಯತ್ನ ಮಾಡ್ತೀನಿ. ಬರ್ದಿದ್ರ ಕೆಟ್ಟ ಹಂಚ್ಕೋಬೇಡ್ರಿ. ಉಳ್ದವ್ರದ್ದು ಯಾವುದೂ ಏನು ಮನ್ಸಿಗೆ ಹಚ್ಕೋಬೇಡ್ರಿ ನೀವು. ನಾ ಏನ್ ಬರ್ತೀನ, ಮನಿಯೆಲ್ಲ ಹಂಗ ಬಿಟ್ಟು ಬಂದಿನಿ.
1: ಕಮಲ,
0: ಅಪ್ಪ.
1: ಕಮಲ,
0: ಐ ವಿಶ್ ಯು ದಿ ಬೆಸ್ಟ್ ಆಫ್ ಲಕ್ ಅಪ್ಪ. ನಾನ್ ನಡೀತೀನಿ. ಡ್ರೈವರ್, ಗಾಡಿ ತಂದೇನು?
3: ಎಷ್ಟ ನಂಬಿಕೆ ಇಟ್ಟಿದ್ವಿ ಕಮಲಕ್ಕನ ಮೇಲೆ. ಅಪ್ಪನ ಎರಡನೇ ಲಗ್ನ ಅಪೋಸ್ ಮಾಡೋದ್ರಾಗ ನಮಗೆ ಸಾಥ್ ಕೊಡೋದ್ ಬಿಟ್ಟು ಅಪ್ಪಗೆ ಸಪೋರ್ಟ್ ಮಾಡಿಲ್ಲಲ್ಲ.
4: ಹಿಂಗ್ಯಾಕ್ ಮಾಡ್ಲಿಲ್ಲ ಕಮಲಕ್ಕ ಅಂತೀನಿ. ಯಾಕೋ ಏನೋ, ದೇವ್ರಿಗೆ ಗೊತ್ತು, ಆಕಿ ಊರಿಗೆ ಹೊಂದ್ ನಿಂತಾಳ. ನಿನ್ನೆ ರಾತ್ರಿ ಆಕೆ ಅಭಿಪ್ರಾಯ ಕೇಳಿದ ಮೇಲೆ ಇಲ್ಲಿ ತನಕ ನಾವ್ ಯಾರು ಆಕೆಗೆ ಮುಖಾನೇ ತೋರಿಸಿಲ್ಲ.
5: ಯಾಕ್ ತೋರಿಸ್ಬೇಕು?
4: ಈಗರ ಹೋಗಿ ಕಳಿಸ್ಬಾರದು ಬೇಡಂತೀರೇನ್ ನೀವೆಲ್ಲ?
6: ಏನ್ ಬೇಡ, ಹೋಗೋರು ಹೋಗ್ಲಿ, ಕಳಿಸೋರು ಕಳಿಸ್ಲಿ, ನಮಗೇನ್ ಭಾಗ್ಯ ಬರೋದು ಅಷ್ಟಾಗದ.
7: ಬಾಯ್ ಸಾಹೇಬ್, ಕಾರ್ ರೆಡಿ ಅದ.
0: ಹಾ ಬಂದೆ ಅಪ್ಪ, ನಾ ಹೋಗ್ ಬರ್ತೀನಿ.
1: ಹೋಗಿ ಬಾ ಕಮಲ.
0: ಬರ್ತೀನಿ ಸರ್ ಸಕ್ಕ.
2: ಹೋಗ್ ಬರ್ರಿ,
0: ಅಪ್ಪನ ಕಾಳಜಿ ತಗೊಳ್ರಿ.
2: ನೀವು ಆ ಕಾಳಜಿ ಮಾಡ್ಬೇಡ್ರಿ ಕಮಲಕ್ಕ.

ಮರ್ಯಾದೆ ನಾಟಕ ಕೇಳಿದಿರಿ. ಬರೆದವರು ಡಾಕ್ಟರ್ ವೀಣಾ ಶಾಂತೇಶ್ವರ್. ಪಾತ್ರವರ್ಗದಲ್ಲಿ ಅಪ್ಪ ವಸಂತರಾವ್ ನಾಕೋಡ್, ಕಮಲಕ್ಕ ಅನಿತಾ ಚಿಟಗುಪ್ಪಿ, ಸತೀಶ್ ನಾರಾಯಣ ಭಾತ್ರಿ, ರಮಾ ಮೀರಾ ನಿಂಬರ್ಗಿ, ಸುರೇಶ್ ಶ್ರೀರಂಗ ತಿಳವಳ್ಳಿ, ಶೀಲಾ ಛಾಯಾ ಗೋಪಾಲ್, ನಿರ್ಮಲಾ ಭಾರತಿ ಪಟ್ವಾದಿ, ಸರಳ ಜಯಶ್ರೀ ನರೇಗಲ್, ಸರಸ್ವತಿ ಜ್ಯೋತಿ ದೇವಶಿಖಮಣಿ. ನಿರ್ದೇಶನ ಪ್ರಭಾ.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಪುಟಾಣಿ ಏಜೆಂಟ್ 1-2-3 ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವುಗಳ ಸ್ವರದಲ್ಲಿ ಹಾಡಿರುವ ಗೀತೆ. ಗೀತಪ್ರಿಯ ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ವರದನಾಯಕ ಚಿತ್ರಕ್ಕಾಗಿ ಚಂದನ್ ಶೆಟ್ಟಿ ಹಾಗೂ ಸುಮಾ ಶಾಸ್ತ್ರಿ ಹಾಡಿರುವ ಗೀತೆ. ಚಂದನ್ ಶೆಟ್ಟಿ ಅವರ ಗೀತ ರಚನೆ, ಸಂಗೀತ ಸಂಯೋಜನೆ ಇದೆ ಅರ್ಜುನ್ ಜನ್ಯಾ.

ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 8:45. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: Good night.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಹಿಂದಿ ಚಿತ್ರಗೀತೆಗಳು. ಸೂರಜ್ ಔರ್ ಚಾಂದ್ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಡಿರುವ ಗೀತೆ, ಆನಂದ್ ಬಕ್ಷಿ ಬರೆದಿರುವ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಸಾಥಿ ಚಿತ್ರದ ಗೀತೆಯನ್ನು ಹಾಡಿದವರು ಮುಕೇಶ್ ಹಾಗೂ ಸುಮನ್ ಕಲ್ಯಾಣ್ಪುರ್. ಮಜ್ರು ಸುಲ್ತಾನ್ಪುರಿಯವರ ಗೀತೃಜಿನಿ ಸಂಗೀತವಿದೆ ನೌಶಾದ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಚ್ಚಾ ಜೂಠಾ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಯುಗಳ ಸ್ವರದಲ್ಲಿ ಹಾಡಿರುವ ಗೀತೆ. ಸಂಗೀತವಿದೆ ಕಲ್ಯಾಣ್ ಜಿ ಆನಂದ್ ಜಿ ಅವರದು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 9:30 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:05. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದ್ವಾನ್ ವಿ ಕೆ ರಾಮನ್ ಅವರ ಕೊಳಲು ವಾದನವನ್ನು

ಕೇಳುವಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿರುವವರು ವಯಲಿನ್ ವೆಂಕಟೇಶ್ ಜೋಶಿಯಾರ್ ಅವರಿಂದ, ಮೃದಂಗ ಕೆವಿ ಜಯಚಂದ್ರ ರಾವ್ ಅವರಿಂದ, ಘಟ ವಿದ್ವಾನ್ ಗಿರಿಧರ ಉಡುಪ ಅವರಿಂದ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ವಿ ಕೆ ರಾಮನ್ ಅವರ ಕೊಳಲು ವಾದನವನ್ನು ಆಲಿಸಿದ್ರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್, ಮೃದಂಗ ಕೆ ವಿ ಜಯಚಂದ್ರರಾವ್, ಘಟ ವಿದ್ವಾನ್ ಗಿರಿಧರ್ ಉಡುಪ ಅವರಿಂದ ಮೂಡಿಬಂತು.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.
3: ಧನಿ ಸರಿ ಸ ಸರಿ ಸ ಸರಿ ಸರಿ ದ ಬ ಮ ಪ ಧನಿ ಸರಿ ಸರಿ ದ ಬ ಸರಿ ದ ಬ ಮ ಧ ನಿ ಸ ಸರಿ ಗ ಮ ಪ ದ ನಿ.
0: ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಮೆಲೋಡಿ ಟೈಮ್.

0: ಮೊದಲಿಗೆ ಕೇಳಿ ತುಂಟಾಟ ಚಿತ್ರದ ಗೀತೆ. ಗುರುಕಿರಣ್ ಹಾಗೂ ಅನುಪಮಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಸದಾಶಿವ ಶೆನಾಯ್ ಅವರ ಗೀತ ರಚನೆ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನ.
1: Feel the bass straight pumping through your system.

ಸೋನು ನಿಗಮ್ ಅವರ ಕಂಠದಲ್ಲಿ ಸಾಥಿಯ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಗುಲ್ಜರ್ ಅವರ ಗೀತರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಗಾಳಿ ಮಾತು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಜುಬೇದ ಚಿತ್ರದ ಗೀತೆ ಕವಿತಾ ಕೃಷ್ಣಮೂರ್ತಿಯವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಜಾವೇದ್ ಅಖ್ತರ್ ಅವರ ಗೀತ ರಚನೆಗೆ ಎ ಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನವಿದೆ.